107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

0: You're listening to Radio Sarang, 107.8 FM. Radio Sarang, 107.8 FM.
1: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಆಗಿನ ಕಾಲದಲ್ಲಿ ವಿಷ ನಾಗರ ಹಾವು ಕಚ್ಚಿದ್ರೆ ಔಷಧಿ ಕೊಡೋದ್ರೆ ಮಂತ್ರ ಹಾಕಿಸ್ತಾ ಇದ್ರು. ಮಂತ್ರವಾದಿ ಬರ್ತಿದ್ದ ವಿಷ ಇಳಿಸ್ಬೇಕು ಅಂತ ನಂಬಿಕೆ. ಅದು ವಿಷ ಅಂತ ಅದು ಹೇಳ್ತಾರೆ. ವಿಷಕ್ಕಿಂತ ಯಾಕೆ ಭಯಂಕರ ಅಂದರೆ ನಾಗರ ಹಾವು ಕಚ್ಚಿದ ವಿಷವನ್ನು ಮಂತ್ರವಾದಿ ಇಳಿಸ್ತಾನೆ. ಆದರೆ ದುರ್ಜನರ ಸಂಘ ಅಂತಿದೆಯಲ್ಲ, ಯಾವ ಮಂತ್ರವಾದಿ ನಿಲ್ಲಿಸೋಕೆ ಸಾಧ್ಯ ಇಲ್ಲ. ತಾವು ಕಂಡಿದ್ದೀರಿ, ಪೇಪರಲ್ಲಿ ಎಷ್ಟು ಸಲ ಓದ್ತೀವಿ ನಾವು. ಎಂತಿಂಥ ದೊಡ್ಡ ದೊಡ್ಡ ಜನರ ಮಕ್ಕಳು ಯಾರ ಜೊತೆಗೋ ಸೇರಿಕೊಂಡು ಎಲ್ಲೆಲ್ಲೋ ಹೋಗಿ ಏನೇನೋ ಅನಾಹುತ ಆದದನ್ನು ಕಾಣಲಿಲ್ವ? ಒಳ್ಳೆ ಜೀವ ಜೊತೆಗೆ ಸರಿಯಾಗಿ ಸಿಗಲಿಲ್ಲ, ಸಿಕ್ಕಿದ್ರೆ ಮಾತು ಬೇರೆ ಆಗಿರೋದು, ಒಳ್ಳೇದಾಗಿರೋದು. ಆದ್ದರಿಂದ ದುರ್ಜನರು ಯಾರೇ ಆಗಲಿ, ನಮ್ಮವರೇ ಆಗಲಿ, ನಮ್ಮ ನೆಂಟರೇ ಆಗಲಿ, ಅಥವಾ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದಂಥ ಮಕ್ಕಳೇ ಆಗಲಿ, ಅವರನ್ನು ದೂರ ಇಡಬೇಕು. ಕೇಳ್ತಾರೆ, ದೂರ ದುರ್ಜನರ ಸಂಘ ಬೇಡವಯ್ಯ, ದೂರ ಇಡಬೇಕು ಅಂತ. ಮಹಾಭಾರತದಲ್ಲಿ ನೋಡಿದ್ದೇವೆ ನಾವು, ಈ 100 ಜನ ಕೌರವರು ಹುಟ್ಟಿದರು. ದುರ್ಯೋಧನ ಹುಟ್ಟಿದ ದಿವಸ ಉತ್ಪಾತಗಳಾಯಿತು, ಅಪಶಕನಗಳಾಯಿತು. ಆಗ ಹೇಳ್ತಾರೆ ವ್ಯಾಸರು, ಇವನು ಬಿಟ್ಟುಬಿಡು, ಹೊರಗೆ ಹಾಕಿಬಿಡು, ಇಟ್ಕೋಬೇಡ ಇವನು. ಹೇಳೋದು ಸುಲಭ, ಮಗ ಇವನು ಹೊರಗೆ ಹಾಕು ಅಂತಾರೆ. ಆದರೆ ಮೋಹ, ಗಾಂಧಾರಿ ಮತ್ತು ಧೃತರಾಷ್ಟ್ರನ ಬಿಡು ಅಂತ ಅನಿಸೋದಿಲ್ಲ. ಆಗೊಂದು ದೊಡ್ಡ ಮಾತು ಬರ್ತದೆ ಆ ಪ್ರಸಂಗದಲ್ಲೇ, ವ್ಯಾಸರು ಹೇಳುವಂಥ ಮಾತು ಮಹಾಭಾರತದಲ್ಲಿ. ತ್ಯಜೇದ್ ಏಕಂ ಕುಲಸ್ಯಾರ್ಥೇ ಗ್ರಾಮಸ್ಯಾರ್ಥೇ ಕುಲಂ ತ್ಯಜೇತ್, ಗ್ರಾಮಂ ಜನಪದಸ್ಯಾರ್ಥೇ ಆತ್ಮಾರ್ಥೇ ಪೃಥ್ವೀಂ ತ್ಯಜೇತ್ ಅಂತ. ಭಾಳ ದೊಡ್ಡ ಮಾತು. ತ್ಯಜೇದ್ ಏಕಂ ಕುಲಸ್ಯಾರ್ಥೇ, ನಿಮ್ಮ ಕುಲಗೆ ಕಂಟಕನಾಗ್ತಾನೆ ಹುಡುಗ ಇವನು ನೋಡಿದಾಗ. ಅದು ತ್ಯಜೇದ್ ಏಕಂ, ಒಂದು ಕುಲದ ಉದ್ಧಾರಕ್ಕೋಸ್ಕರ ಒಬ್ಬನಂತೆ ಆಗಿ ಮಾಡು ಮನೆಯಲ್ಲಿ, ಪರವಾಗಿಲ್ಲ. ತ್ಯಜೇದ್ ಏಕಂ ಕುಲಸ್ಯಾರ್ಥೆ, ಒಂದು ಕುಲದ ಒಳ್ಳೆಯದಕ್ಕೋಸ್ಕರ ಒಬ್ಬ ಮನುಷ್ಯನನ್ನು ತ್ಯಾಗ ಮಾಡೋದಾದ್ರೆ ತ್ಯಾಗ ಮಾಡಿಬಿಡಿ. ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್, ಒಂದು ಗ್ರಾಮ ಉಳಿಬೇಕು, ಒಂದು ಸಣ್ಣ ಹಳ್ಳಿ ಉಳಿಬೇಕು ಅಂದರೆ ಒಂದು ಕುಲವನ್ನು ಬಲಿ ಕೊಡಿರಿ, ಪರವಾಗಿಲ್ಲ, ಒಂದು ಗ್ರಾಮ ಉಳಿತದೆ. ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್, ಗ್ರಾಮಂ ಜನಪದಸ್ಯಾರ್ಥೆ, ಒಂದು ದೇಶ ಉಳಿತದೆ ಅಂದರೆ ಒಂದು ಗ್ರಾಮ ಬಲಿ ಕೊಡಿ, ಪರವಾಗಿಲ್ಲ. ಈಗ ನಾವು ಮಾಡ್ತಾ ಇಲ್ವಾ, ದೊಡ್ಡ ದೊಡ್ಡ ಡ್ಯಾಮ್ ಕಟ್ಟಿದಾಗ ಏನಾಗುತ್ತೆ, ಹಳ್ಳಿಗಳೇ ಮುಳುಗಿ ಹೋಗ್ತಾರೆ, ಇಡೀ ಹಳ್ಳಿ ಹಳ್ಳಿನೇ ಮುಳುಗಿ ಹೋಗ್ತದೆ. ಆದರೆ ಇಡೀ ಜಗತ್ತಿಗೋಸ್ಕರ ಒಳ್ಳೆಯದಾಗ್ತದೆ ಅಂತ ಹಳ್ಳಿನ ಮುಣುಗಿಸೋಕೆ ತಯಾರಾಗಿದ್ದೀವಿ ನಾವು. ಜನಪದಸ್ಯಾರ್ಥೆ, ಆಮೇಲೆ ಆತ್ಮಾರ್ಥೆ ಪೃಥ್ವೀಂ ತ್ಯಜೇತ್, ನಿನ್ನ ಆತ್ಮ ಗೌರವಕ್ಕೋಸ್ಕರ ನೋಡ್ಕೊ ಅಂತ ಹೇಳುವ ಹಾಗೆ. ತ್ಯಜೇದೇ ಕಂ ಕುಲಸ್ಯಾರ್ಥೆ, ಅವನು ಕೆಟ್ಟ ಮನುಷ್ಯ ಅಂದರೆ ನನ್ನ ಹೊಟ್ಟೆ ಮಗ ಆದರೂ ಹೊರಗೆ ಹಾಕ್ಬೇಕು ಅವನ್ನ ಅಂತ ಹೇಳ್ತಾರೆ. ನಾಗರ ಹಾವು ಎಲ್ಲಿದ್ದರೆ ಏನು, ಕಂಠಿಯಲ್ಲಿದ್ದರೇನು, ಕಲ್ಲಲ್ಲಿದ್ದರೇನು, ಮೂಲೆಯಲ್ಲಿದ್ದರೇನು, ವಿಷಾನೇ ಅದು. ಅದರಿಂದ ಅದನ್ನ ಹತ್ತಿರ ಇಟ್ಕೋಬಾರ್ದು.

0: रेडियो सारंग 107.8 FM।
1: ಸಾಮಾಜಿಕ ಕಲ್ಪನೆಯಲ್ಲಿ, ಸಾಮಾಜಿಕ ಚಿಂತನೆಯಲ್ಲಿ ಮನುಷ್ಯ ಸಮಾಜ ಜೀವಿ ಬದುಕಬೇಕಾದ್ರೆ ಏನೇನು ಬೇಕು ಅಂತ ಬೇರೆ ಬೇರೆ ಮುಖಗಳನ್ನು ಆರಿಸಿಕೊಂಡು ಒಂದೊಂದು ವಚನ ಆರಿಸಿಕೊಂಡಿದೆ. ಎರಡನೇದು ಮುಖ್ಯವಾಗಿ ನಾವು ಗಮನಿಸಬೇಕಾದ ಧಾರ್ಮಿಕ ಚಿಂತನೆಗಳು ಹೇಗಿರಬೇಕು, ಆಗ ಧಾರ್ಮಿಕ ಚಿಂತನೆ ಹೇಗಿತ್ತು ಅಂತ. ಆಗ ಯಜ್ಞ ಯಾಗಾದಿಗಳ ಬಗ್ಗೆ ಒಂದು ವಿಚಿತ್ರ ಕಲ್ಪನೆ ಇತ್ತು. ಯಜ್ಞದ ಸರಿಯಾಗಿ ಕಲ್ಪನೆ ಇರಲಿಲ್ಲ, ಬರೀ ಮೂಢನಂಬಿಕೆಗಳು ಜಾಸ್ತಿ ಆಗಿತ್ತು. ಯಾವಾಗಲೂ ಹಾಗೇನೆ, ಆ ಮೂಲ ತತ್ವ ಮರೆಮಾಟಿದಾಗ ಬರೀ ಆಚಾರಗಳು ಕಾಣಿಸೋಕೆ ಶುರು ಆಗ್ತವೆ. ಹಾಗಾಗಿ ಆ ಭಕ್ತಿ ಪೂರ್ಣತೆಯನ್ನು ಕಳ್ಕೊಂಡು ಯಾಂತ್ರಿಕ ಆಚರಣೆಗಳಾಗಿದ್ದಂಥ ಯಜ್ಞ ಯಾಗಗಳನ್ನು ಮನುಷ್ಯರನ್ನು ತುಂಬ ಕಾಡ್ತಾ ಇತ್ತು. ಆಗ ಪುರೋಹಿತರು ಏನು ಮಾಡ್ತಾ ಇದ್ರು, ಆ ಹೆದರಿಕೆ ಇರುತ್ತಲ್ಲ ಮನುಷ್ಯನಲ್ಲಿ, ಹೆದರಿಕೆಯನ್ನು ಬಳಸ್ಕೊಂಡು ಇದು ಮಾಡಬೇಕು, ಅದು ಮಾಡಬೇಕು, ಆ ಪ್ರಾಯಶ್ಚಿತ ಮಾಡಬೇಕು, ಇದು ಮಾಡಬೇಕು, ಅದಕ್ಕೆ ಬಲಿ ಕೊಡಬೇಕು, ಇದನ್ನು ಮಾಡಬೇಕು ಅಂತ ಹೇಳಿ ಪಾಪ ಮುಗ್ಧರಾದವ್ರನ್ನ ದುಡಿಸಿಕೊಂಡು ಅವ್ರ ಕಡೆ ಹಣ ಸಂಪಾದನೆ ಮಾಡೋದೇ ವ್ಯವಹಾರ ಆಗಿತ್ತು. ಧರ್ಮ ಇರಲಿಲ್ಲ, ಬರೀ ಆಚರಣೆ ಮುಖ್ಯ ಆಗಿಬಿಟ್ಟು ಜನರನ್ನ ಮೋಸ ಮಾಡುವಂಥದ್ದಾಗಿತ್ತು. ಅದಕ್ಕೆ ಅವರು ಎಂಥ ಮಾತು ಹೇಳ್ತಾರೆ, ಅದ್ಭುತವಾದ ಮಾತು ಹೇಳ್ತಾರೆ. ಕುರಿ ಸತ್ತು ಕಾವುದೇ ಹರ ಮುಳಿದವರ, ಕುರಿ ಸತ್ತು ಕಾವುದೇ ಹರ ಮುಳಿದವರ, ಕುರಿ ಬೇಡ ಮರಿ ಬೇಡ, ಬರೀ ಪತ್ರಿಯ ತಂದು ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಎಷ್ಟು ಸುಲಭದ ಮಾತು. ಆ ಬಲಿ ಕೊಡಬೇಕು ಅಂತ ಇತ್ತು, ಬಲಿ ಕೊಡಬೇಕಾದ್ರೆ ಕುರಿ ಕೊಡೋದು. ಯಾವಾಗಲೂ ನಾವು ಹಾಗೇನೆ ಬಲಿ ಕೊಡೋದಲ್ಲ, ಕುರಿ ಕೋಳಿ ಇಂಥವೆ. ಯಾರು ಆನೆ ಸಿಂಹ ಬಲಿ ಕೊಟ್ಟದ್ದು ನೋಡಿದೀವ? ಬಲಿಷ್ಠರನ್ನು ಯಾರೂ ಬಲಿ ಕೊಡಲ್ಲ, ಬಲಿ ಕೊಡೋದು ಅನಾಥರನ್ನು ಅಶಕ್ತರನ್ನೇ ಬಲಿ ಕೊಡೋದು. ಓನ್ಲಿ ದಿ ಪೂರೆಸ್ಟ್ ಆ್ಯಂಡ್ ದ ವೀಕೆಸ್ಟ್ ಸಫರ್, ಅವರಿಗೆ ಕೊಡಬೇಕಾದ್ರು. ಅದು ಹೇಳ್ತಾರೆ, ಕುರಿ ಸತ್ತು ಕಾವುದೇ ಹರ ಮುಳಿದವನ. ಶಿವನೇ ಸಿಟ್ಟಾಗಿ ನಿಂತ ಮೇಲೆ ನಿನ್ನ ಕುರಿ ಉಳಿಸುತ್ತ ನಿನ್ನ, ನಿನ್ನ ಮೇಲೆ ಹರ ಸಿಟ್ಟು ಮಾಡ್ಕೊಂಡಿದ್ದಾನೆ, ಈಶ್ವರ ಸಿಟ್ಟು ಮಾಡ್ಕೊಂಡಿದ್ದಾನೆ ಅಂತ ಅನ್ನೋದಾದರೆ, ಒಂದು ಕುರಿ ಬಲಿ ಕೊಟ್ಟರೆ ಹರ ಸಿಟ್ಟು ಅದು ಉಳಿತದ? ಒಂದು ಸತ್ತು ಕುರಿ ಅದು ಹೇಳ್ತಾ ಅದೇನು, ಕುರಿ ಸತ್ತು, ಒಂದು ಕುರಿ ಸತ್ತು ಕಾವುದೇ ಹರ ಮುಳಿದವರ. ಶಿವನು ನಿನ್ನ ವಿರುದ್ಧ ನಿಂತ್ಕೊಂಡಾಗ ಶಿವ ಒಂದು ಸತ್ತು ಕುರಿ ಕಾಪಾಡುತ್ತ ನಿನ್ನ. ಕುರಿ ಸತ್ತು ಕಾವುದೇ ಹರ ಮುಳಿದವರ, ಕುರಿ ಬೇಡ ಮರಿ ಬೇಡ, ಯಾವುದೋ ಕೋಳಿ ಮರಿ ಕುರಿ ಬೇಡ, ಅದು ಬೇಡ ಬೇಡ, ಬರಿಯ ಪತ್ರಿಯ ತಂದು ಮರೆಯದೆ ಮಾಡಿ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಮರೆಯದೇ ಪೂಜಿಸು, ಎರಡು ಅರ್ಥ ಇದೆ ಅದಕ್ಕೆ. ಮರಿಲಾರದೆ ದಿನ ಪೂಜೆ ಮಾಡುವಂತ ಒಂದಾದರೆ, ಮರೆಯದೇ ಪೂಜಿಸು, ಮರಿಲಾರದೆ ನಿಷ್ಕಲ್ಮಶವಾದ ಮನಸ್ಸಿನಿಂದ, ಏಕ ಮನಸ್ಸಿನಿಂದ, ಅತ್ಯಂತ ಸರ್ವಾರ್ಪಣ ಭಾವದಿಂದ ಪೂಜೆ ಮಾಡು. ಇನ್ನೇನೂ ಬೇಕಾಗಿಲ್ಲ, ನಮ್ಮ ಈಶ್ವರನಿಗೆ ಭಕ್ತಿ ಮುಖ್ಯವೇ ಹೊರತಾಗಿ ಅವನಿಗೆ ಪ್ರಾಣಿ ಬಲಿ ಧರ್ಮ ಅಲ್ಲ ಅಂತ ಹೇಳಿ ಆ 12ನೇ ಶತಮಾನ ದೊಡ್ಡ ಕ್ರಾಂತಿ. ಇವತ್ತಿಗೆ ಮಾತು ಸುಲಭ ಅನಿಸುತ್ತೆ ನನಗೆ ಇದು ಹೇಳಬೇಕಾದ್ರೆ, 900 ವರ್ಷಗಳ ಹಿಂದೆ ಹೇಳಬೇಕಾದ್ರೆ ಎಂಥ ಧೈರ್ಯ ಬೇಕಾಗಿತ್ತು ಅಂತ, ತುಂಬ ಕಷ್ಟ ಹೇಳೋದಾಗ.

0: Radio Sarang 107.8 FM.
1: ಲಂಬಾಚಾರ ಹೇಗಿತ್ತು ಅವಾಗ? ಹಾಲ ನೇಮ, ಹಾಲ ಕೆನೆಯ ನೇಮ, ಕೆನೆ ತಪ್ಪಿದ ಬಳಿಕ ಕಿಚ್ಚಡಿಯ ನೇಮ, ಬೆಣ್ಣೆಯ ನೇಮ, ಬೆಲ್ಲದ ನೇಮ, ಅಂಬಲಿಯ ನೇಮದವರ ಆರನೂ ಕಾಣೆ. ಕೂಡಲ ಸಂಗನ ಶರಣರಲ್ಲಿ ಅಂಬಲಿಯ ನೇಮದಾತ ಮಾದಾರ ಚೆನ್ನಯ್ಯ. ಒಂದು ಅದ್ಭುತವಾದ ಮಾತದು ಮಾದಾರ ಚೆನ್ನಯ್ಯ ಬಗ್ಗೆ. ನಾನೇ ಒಂದು ಕತೆ ಬರೆದಿದ್ದೆ, ಈ ಪದ್ಯ ಓದಾಗ ನನ್ನ ತಲೆಗೆ ಬಂದದ್ದು. ಮಾದಾರ ಚೆನ್ನಯ್ಯ ಹೊಲಕ್ಕೆ ಹೋಗಿದ್ದಾನೆ ಕೆಲಸ ಮಾಡೋದಕ್ಕೆ. ಮಾಡೋದು ಚರ್ಮದ ಕೆಲಸ, ಆದರೆ ಕೃಷಿನೂ ಇತ್ತು. ಹೋದ, ಹೊತ್ಕೊಂಡ್ಬರ್ಬೇಕಲ್ಲ, ಕಾಡಿಗೆ ಹೋದ, ಹೊತ್ಕೊಂಡು ಮರ ಕತ್ಕೊಂಡು ಬಂದ, ಹೊತ್ಕೊ ಬಿಸಿಲಲ್ಲಿ ಕಷ್ಟಪಟ್ಟಿದ್ದಾನೆ, ಕಾಲಲ್ಲೆಲ್ಲ ಬೊಬ್ಬೆ ಆಗಿದೆ, ಬಿಸಿಲಲ್ಲಿ ಬಂದಿದ್ದಾನೆ, ಮನೆಗೆ ಬಂದು ಕೂತ ಸುಸ್ತಾಗಿದೆ ಅಂತ ಹೇಳಿ ಕೂತು ಏನು ಮಾಡಿದ? ಹೆಂಡತಿ ಅಂಬಲಿ ಮಾಡಿದ್ರು. ಅಂಬಲಿ ಅಂದರೆ ನಿಮ್ಗೆ ಗೊತ್ತಿರಬೇಕು, ಇದು ಜೋಳದ ಅಂಬಲಿ ಜಾಸ್ತಿ ಮಾಡ್ತಾರೆ ಅಲ್ಲಿ. ಜೋಳ ನುಚ್ಚಿ ಮಾಡಿ ಅಂಬಲಿ ಮಾಡುವಂಥದ್ದು, ಅದೇ ಜೋಳದ ಅಂಬಲಿ ಅಂತ, ಅದಕ್ಕೆ ಕಟಂಬಲಿ ಅಂತೂ ಕರೀತಾರೆ ಅಲ್ಲೆಲ್ಲ. ಆ ಜೋಳದ ಅಂಬಲಿ ಮಾಡಿ ಹೆಂಡತಿ ತಂದ್ಲು. ಸುಸ್ತಾಗಿ ಬಂದಿದ್ದಾನೆ ಗಂಡ, ಮುಖ ತೊಳ್ಕೊಂಡು ಕೂತ, ಅಂಬಲಿ ನೋಡಿದ ವಾಸನೆ ಬಂತು, ತುಂಬ ಚೆನ್ನಾಗಿತ್ತು. ಸ್ವಲ್ಪ ಕುಡ್ದ, ಏನು ರುಚಿ ಆಗಿದೆ ಅನಿಸ್ಬಿಡ್ತಾನೆ. ಇಂಥ ಅಂಬಲಿನ ನಮ್ಮ ಶಿವ ಕುಡಿಬೇಕು. ಇಂಥ ಅಂಬಲಿ ಸಿಗದೆ ಇದು ಪಾಪ ಅವನೆಂಥ ದೌರ್ಭಾಗ್ಯ. ಶಿವ ಬಾಪ, ನನ್ನ ಹೆಂಡತಿ ಮಾಡಿದ್ದಾಳೆ, ಬಹಳ ಪ್ರೀತಿಯಿಂದ ಮಾಡಿದ್ದಾಳೆ, ನಿನಗೋಸ್ಕರ ನಾನು ಕುಡಿದಿದ್ದೀನಿ ಸ್ವಲ್ಪ, ಈಗ ಎಷ್ಟು ರುಚಿ ಆಗಿದೆ ಗೊತ್ತಾ, ಅದು ನೀನೇ ಕುಡಿಬೇಕು ಅಂತ ನನಗೆ ಆಸೆ ಇದೆ, ನೀ ಬಾ ಅಂದ. ಅಂದ ತಕ್ಷಣ ಈಶ್ವರ ಬಂದ, ಇವನು ಕುಡಿದು ಬಿಟ್ಟಂಥ ಅಂಬಲಿಯನ್ನು ಆತ ಕುಡ್ದ ಅಂತ ಮಾತಿರೋದು ಮಾದಾರ ಚೆನ್ನಯ್ಯ ಕೊಟ್ಟಂಥದ್ದು. ಅದಕ್ಕೆ ಆತ ಹೇಳಿದ್ದಂತೆ, ಜೀವನದಲ್ಲಿ ನಾನು ಕುಡಿಯೋದು ಅಂಬಲಿ ಒಂದೇನೆ, ಅತ್ಯಂತ ಸರಳ ಆಹಾರ ಅದು. ಅದಕ್ಕೆ ಹೇಳ್ತಾನೆ ಶ್ರೀಮಂತರು ಏನು ಮಾಡ್ತಾರೆ, ಹಾಲು ನೇಮ ಆದಮೇಲೆ ಹಾಲು ಕೆನೆಯ ನೇಮ, ಕೆನೆ ತಪ್ಪಿದ ಬಳಿಕ ಕಿಚ್ಚಡಿಯ ನೇಮ, ಕಿಚಡಿ ಮಾಡ್ಕೋಬೇಕು, ಕಿಚಡಿಯ ನೇಮ, ಬೆಣ್ಣೆಯ ನೇಮ, ಬೆಲ್ಲದ ನೇಮ. ಅಂದರೆ ಶ್ರೀಮಂತರಾದವರು ಎಂಥ ನೇಮಗಳನ್ನು ಮಾಡ್ಕೋತಾರೆ, ನೇಮ ಮಾಡುವಾಗ ನಿಯಮಗಳನ್ನು ಮರೀತಾರೆ. ಮುಖ್ಯವಾಗಿರೋದು ಆ ನಿಯಮ, ತಮಗೆ ಬೇಕಾದ ಆಹಾರವನ್ನು ಆ ಕಾಲಕ್ಕೆ ವಾಗಿಸ್ಕೊಂಡು ಅತ್ಯಂತ ಭರ್ಜರಿ ಊಟವನ್ನು ಮಾಡ್ತಾರೆ ಜನ ಎಲ್ಲನೂ, ಶ್ರೀಮಂತರು ಮಾಡ್ತಾರೆ. ಅಂಬಲಿಯ ನೇಮದವರು ಆರನೂ ಕಾಣೆ, ಅತ್ಯಂತ ಅಂಬಲಿನೇ ತಿಂತೀನಿ ಅನ್ನುವಂಥವ್ರು ಯಾರಿಲ್ಲ. ನೇಮ ಯಾವಾಗಲೂ ಶ್ರೀಮಂತರಿಗೆ ಇರುವಂಥದ್ದು ಊಟದ್ದು, ಆದರೆ ಬಡವರದೇನಿದೆ ಅಂತ ಹೇಳಿ ಕೂಡಲ ಸಂಗನ ಶರಣರಲ್ಲಿ ಅಂಬಲಿಯ ನೇಮದಾತ ಮಾದಾರ ಚೆನ್ನಯ್ಯ. ಮಾದಾರ ಚೆನ್ನಯ್ಯ ಅತ್ಯಂತ ಸುಲಭವಾದಂತಹ, ಸರಳವಾದಂಥದ್ದು, ಎಲ್ಲರಿಗೂ ದಕ್ಕಬಹುದಾದಂಥ ಅಂಬಲಿಯನ್ನು ಮಾತ್ರ ನೇಮ ಮಾಡಿಕೊಂಡ.

0: Radio Sarang 107.8 FM.
1: ಬದುಕು ಸುಲಭವಾಗಿರಬೇಕು, ಭಕ್ತಿ ಆಡಂಬರದ್ದಲ್ಲ. ನೀವು ಕೆನೆ ತಿನ್ನಿ, ಬೆಣ್ಣೆ ತಿನ್ನಿ, ಬೆಲ್ಲ ತಿನ್ನಿ, ಅದು ಮುಖ್ಯ ಅಲ್ಲ ಭಗವಂತನಿಗೆ, ಅದು ಯಾವುದೂ ಮುಖ್ಯ ಅಲ್ಲ. ಈ ತಿಂಗಳು ಇದನ್ನು ತಿನ್ನೋಲ್ಲ, ವೃತ್ತಗಳು ಕೆಲವೊಂದಿದ್ದಾವೆ, ತಪ್ಪೇನಲ್ಲ, ಅದು ಅರ್ಥ ಬೇರೆ ಇರ್ಬೋದು. ಆದರೆ ಆಗ ಅವ್ರು ಟೀಕೆ ಮಾಡಿದ್ದು, ಈ ಶ್ರೀಮಂತ ಶಿವಶರಣರಿದ್ದರಲ್ಲ, ಆಡಂಬರಕ್ಕೋಸ್ಕರ ಹೊರಗಡೆ ಹೇಳ್ಕೋಬೇಕು, ಬರೀ ಬೆಣ್ಣೆ ನೇಮ ನಮ್ದೀಗ, ಹಾಲಿನ ನೇಮ ಅಂತ ಹೇಳ್ಕೊಳ್ಳೋದು. ಈ ಆಡಂಬರ ಬೇಡ, ಶಿವನಿಗೆ ಬೇಕಾದದ್ದು ಭಕ್ತಿ ಮಾತ್ರ. ಧರ್ಮದಲ್ಲಿ ಮೂಲವಾಗಿರಬೇಕಾದಂಥದ್ದು ಆ ಶ್ರದ್ಧೆ, ಆ ಭಕ್ತಿ ಇರಬೇಕೇ ಹೊರತಾಗಿ ಆಡಂಬರ ಬೇಡ ಅನ್ನೋದಕ್ಕೋಸ್ಕರ ಇಂಥ ವಚನ ಮಾಡಿ ಬಡವ ಬಲ್ಲಿದರೆ ಅನ್ನದೇ. ಇಂಥ ಆಡಂಬರದ ನಿಯಮಗಳು ಬಡವ ಬಲ್ಲಿದ್ರ ನಡುವೆ ಅಡ್ಡಗೋಡೆ ಆಗದಿರಲಿ ಅಂತ ಅಪೇಕ್ಷೆ ಮಾಡಿದಂಥ ಬಸವಣ್ಣವರಿಗೆ ನಮಸ್ಕಾರ ಮಾಡ್ತಾರೆ.

0: Radio Sarang 107.8 FM.
1: ಬಸವಣ್ಣವರ ಸಾಮಾಜಿಕ ಚಿಂತನೆಗಳ ನಂತರ ಧಾರ್ಮಿಕ ಚಿಂತನೆಗಳನ್ನು ಒಂದು ಎರಡು ಮೂರು ನೋಡಿದ್ವಿ. ಅದರೊಳಗೆ ಬಲಿ ಕೊಡುವ ಹಾಗೆ ಕುರಿ ಸತ್ತು ಕಾವುದೇ ಹರಮುಳಿದವರ ಅನ್ನೋದನ್ನು ನೋಡಿ. ಇತರ ನಿಯಮಗಳಿದ್ದವ ನಮ್ಮಲ್ಲಿ ಬೇಕಾದಷ್ಟು ನಿಯಮಗಳಿಗೆ ಅರ್ಥ ಇದೆ. ಅರ್ಥ ಇಲ್ಲದ ನಿಯಮದ ಬಗ್ಗೆ ಟೀಕೆ ಮಾಡಿದ್ದು, ಅರ್ಥ ಇರುವಂಥ ನಿಯಮದ ಬಗ್ಗೆ ಮಾಡಲಿಲ್ಲ. ಅರ್ಥ ಇಲ್ಲದೇ ಸುಮ್ಮನೆ ನಿಯಮ ಮಾಡ್ತಾ ಇರ್ತೀವಿ ಕೆಲವೊಂದು ಸಲ ನಾವು, ಅದಕ್ಕೆ ಅರ್ಥವೂ ನಮಗೂ ಗೊತ್ತಿಲ್ಲ, ಯಾಕೆ ಮಾಡ್ತೀವಿ ಅಂತ ಗೊತ್ತಿಲ್ಲ. ಅಂಥ ಕಂದಾಚಾರಗಳ ಬಗ್ಗೆ ಗಟ್ಟಿಯಾಗಿ ಮಾತಾಡಿ ಹಾಲ ನಿಯಮ, ಹಾಲ ಕೆನೆಯ ನಿಯಮ, ಅದನ್ನು ವಚನವನ್ನು ನಿನ್ನೆ ನೋಡಿದ್ವಿ. ಹೇಗೆ ಬಡವ ಬಲ್ಯದರೊಳಗೆ ಅಂತರ ಕಮ್ಮಿ ಆಗೋದಕ್ಕೆ ಕಂದಾಚಾರಗಳು ತೆಗೆದುಹಾಕಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದಂಥ ವಚನಗಳು. ಇನ್ನೊಂದು ಬಹಳ ದೊಡ್ಡ ವಚನ ನನಗೆ ತುಂಬ ಪ್ರಿಯವಾದದ್ದು ಬಸವಣ್ಣವರಲ್ಲಿ ಅಂತಂದರೆ, ಈ ಅಹಂಕಾರ ನಿರಸನ ಅಂತ ಮೇಲೆ ಮೇಲೆ ಬರ್ತದೆ ವಚನದಲ್ಲಿ. ನನಗಿರುವಂಥ ಅಹಂಕಾರ, ಈ ಅಹಂಕಾರ ಎಷ್ಟು ವಿಚಿತ್ರ ವಸ್ತು ಅದು ಅಂದರೆ ನಮ್ಗೆ ಗೊತ್ತೇ ಆಗಲ್ಲ ಅದು ಯಾವಾಗ ಬರುತ್ತೆ ಅಂತ. ಸಣ್ಣ ಸಣ್ಣ ಸಾಧನೆಗಳಲ್ಲಿ ಅಹಂಕಾರ ಬರುತ್ತೆ. ನನ್ನ ಮೇಷ್ಟ್ರು ಭಾಳ ಚೆನ್ನಾಗಿ ಹೇಳೋರು, ಎಷ್ಟರ ಮಟ್ಟಿಗೆ ಬರುತ್ತೆ ಅಂತಂದರೆ, ನೀವು ಬಸ್ ಹತ್ತಿರಿ, ಬಸ್ ಹತ್ತಿ ಕಿಟಕಿ ಪಕ್ಕದಲ್ಲಿ ಸೀಟ್ ಸಿಕ್ಕರೆ ಅಹಂಕಾರ ಬರುತ್ತಂತೆ. ನೋಡಿ, ಇದೇನು ದೊಡ್ಡ ಸಾಧನೆ ಅಲ್ಲ, ಯಾರಿಗೂ ಸಿಕ್ಕಿಲ್ಲ, ಫಸ್ಟ್ ನಂದೇ ಸೀಟು, ಅದು ಕೂಡ ಅಹಂಕಾರನೇ. ಅಂದರೆ ಅಲ್ಲಿಂದ ಶುರು ಆಗುವಂಥ ಅಹಂಕಾರ ಇನ್ನು ದೊಡ್ಡ ದೊಡ್ಡ ಸಾಧನೆ ಆಗಿಬಿಟ್ರಂತೂ, ರಾಜ್ಯ ಕಟ್ಟಿ, ರಾಜ ಪದವಿ, ಹಣ ಎಲ್ಲ ಬಂದುಬಿಟ್ರೆ ಅದಕ್ಕೆ ಹೇಳ್ತಾರಲ್ಲ, ಅನ್ನ ಮದ, ಅರ್ಥ ಮದ, ಸಕಲ ವೈಭವದ ಮದವು, ಮುನ್ನ ಪ್ರಾಯದ ಮದವು, ರೂಪ ಮದವು, ಹೀಗೆಲ್ಲ ಎಂಟು ಮದಗಳು, ಒಂದಲ್ಲ ಒಂದೇ ಸಾಕಾಗಿತ್ತು ಎಂಟು. ಇದು ಯಾವಾಗ ಬರುತ್ತೆ, ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಆದರೆ ಅದು ಬಂದಾಗ ಏನಾಗುತ್ತೆ ಗ್ಯಾರಂಟಿ ಗೊತ್ತಿದೆ. ಬಂದಾಗ ಒಂದು ತಲೆಗೆ ಪೆಟ್ಟು ಬೀಳಲೇಬೇಕು, ಬೀಳದವ್ರು ತೆರಗಿಳಿಯಲ್ಲ. ಅದಕ್ಕೆ ಎಷ್ಟು ಎಚ್ಚರ ಕೊಡ್ತಾರೆ ಬಸವಣ್ಣವರು, ಭಾಳ ದೊಡ್ಡ ವಚನ ಇದು, ಭಾಳ ನಿಷ್ಠ ಮುಖ್ಯವಾದ ವಚನ ಇದು. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಅಂತ. ಆ ಮಾತು ಎಷ್ಟು, ಅದೇ ಹೇಳ್ತಿಲ್ಲ ಭಾಷೆ, ಆ ಭಾಷೆಯನ್ನು ಗಮನಿಸಬೇಕು. 900 ವರ್ಷಗಳ ಹಿಂದೆ ಬರೆದಂಥ ಭಾಷೆ ಎಷ್ಟು ಸುಲಭವಾಗಿ ಅದು ಅದು ಹೊಡಿಬೇಕು ಚಾವಟಿಯಿಂದ ಹಾಗೆ. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡೆಂಗುರ. ಮಾಡಿದೆನೆನ್ನದಿರ ಲಿಂಗಕ್ಕೆ, ಮಾಡಿದೆನೆನ್ನದಿರ ಜಂಗಮಕ್ಕೆ. ಮಾಡಿದೆನೆಂಬುದು ಮನದಲ್ಲಿಲ್ಲದಡ್ಡೆ ಬೇಡಿತ್ತ ನೀವ ಕೂಡಲ ಸಂಗಮ ದೇವ. ಎರಡೂ ಇಟ್ಟಿದ್ದಾರೆ.

0: Radio Sarang 107.8 FM.
1: ಮಾಡಿದೆನೆಂಬುದು ಮನದಲ್ಲಿ ಹೊಡೆದರೆ ಇದು ಬಹಳ ಚೆನ್ನಾಗಿದೆ. ಈ ಸ್ವಲ್ಪ ಅರ್ಥ ನೋಡ್ಬೇಕು. ಅದನ್ನು ಬರೀ ಮಾಡಿದೆ ಅಂತ ಹೇಳೋದಲ್ಲ, ನಾನೇನಾದರೂ ಮಾಡಿದ್ದೇನೆ ಅಂತ ನಿಮ್ಮ ಮನಸ್ಸಿನಲ್ಲಿ ಹೊಡೆದ್ರೂ ಕೂಡ ಈಗ ನಾವು ಅಹಂಕಾರವಾಗಿ ಹೇಳ್ಕೋಬೇಕಾಗಿಲ್ಲ. ನಾನು ಮಾಡಿದ್ದು ಅಂತ ಇನ್ಕೊಂದ್ಸಲ ಹೇಳಿದ್ದೆ. ಸಣ್ಣ ಮಾಡಿರ್ತೀವಿ, ಊರ ಮುಂದೆಲ್ಲ ಹೇಳ್ಕೊತೀವಿ, ನಾನು ಮಾಡಿದ್ದು ಅಂತ ಎಲ್ಲ ಹೇಳ್ಕೊಂಡು ಅಡ್ಡಾಡ್ತೀವಲ್ಲ. ಆದರೆ ನಾನು ಹೇಳೋದು ಬೇಡ, ನಾನು ಮಾಡಿದ್ದೀನಿ ಅಂತ ಮನಸ್ಸಿನಲ್ಲಿ ಹೊಳೆದ್ರೆ ಕೂಡ ತಪ್ಪದು, ಮನಸ್ಸಿನಲ್ಲೇ ಬರಬಾರ್ದು ನಾನು ಮಾಡಿದ್ದೀನಿ ಅಂತ. ಅದನ್ನು ಹೇಳ್ತಾ ಇರೋರು, ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ನಿಮ್ಮ ಮನಸ್ಸಿನಲ್ಲಾದರೂ ಆ ಭಾವನೆ ಬಂತು ನಾನು ಮಾಡಿದ್ದು ಅಂತ ಬಂದರೆ ಸಾಕು, ಏಡಿಸಿ ಕಾಡಿತ್ತು ಶಿವನ ಡಂಗುರ. ಆ ಶಿವ ನಿಮ್ಮನ್ನು ಸವಾಲು ಎಸೆದು ಪರೀಕ್ಷೆ ಮಾಡಿ ನಿಮ್ಮ ಹೊರೆ ಹಚ್ಚಿಬಿಡ್ತಾನೆ, ಡಂಗುರ ಹೊಡಿತಾನೆ, ಹಿಂಗೆ ಅಹಂಕಾರ ಬಂದಿದೆ ನಿಮಗೆ ಅಂತ ಹೇಳಿ ತುಂಬ ಪರೀಕ್ಷೆ ಮಾಡ್ತಾನೆ. ಅದು ಮೆಚ್ಚೋಲ್ಲ ಅವನು. ಅದು ಹೇಳ್ತಾರೆ, ಮಾಡಿದೆನೆನ್ನದಿರಾ ಲಿಂಗಕ್ಕೆ, ಮಾಡಿದೆನೆನ್ನದಿರಾ ಜಂಗಮಕ್ಕೆ. ಲಿಂಗಕ್ಕೆ ನಾನು ಮಾಡಿದ್ದೇನೆ, ಜಂಗಮಕ್ಕೆ ಮಾಡಿದ್ದೇನೆ. ನಾನು ಭಗವಂತನಿಗೋಸ್ಕರ ಒಂದು ದೇವಸ್ಥಾನ ಕಟ್ಟಿಸಿದ್ದೇನೆ. ಎಷ್ಟರ ಮಟ್ಟಿಗೆ ಆಗ್ಬಿಡುತ್ತೆ ಅಂದರೆ ನಿಮಗೆ ದೇವಸ್ಥಾನದ ವಿಗ್ರಹ ಕಾಣಿಸೋದೇ ಇಲ್ಲ. ನಾ ಮಾಡಿದ ದೇವಸ್ಥಾನ ಅಂತ ಆ ಗರ್ವದಲ್ಲಿ ದೇವಸ್ಥಾನದ ವಿಗ್ರಹನೇ ಕಾಣಿಸಲ್ಲ.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ.
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಈಗ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದುತ್ತಿರುವವರು ಎಡ್ವರ್ಡ್ ಲೋಬೋ. ಸುದ್ದಿಯ ಮುಖ್ಯ ಅಂಶಗಳು: ತಮಿಳುನಾಡಿಗೆ 15 ದಿನ ನಿತ್ಯ 6,000 ಕ್ಯೂಸೆಕ್ ನೀರು ಹರಿಸಿ, ಕರ್ನಾಟಕಕ್ಕೆ ಕಾವೇರಿ ಜಲ ನಿರ್ವಹಣಾ ಪ್ರಾಧಿಕಾರ ಆದೇಶ. ಶೀಘ್ರದಲ್ಲಿ ಇನ್ನೂ 25 ತಾಲೂಕುಗಳು ಬರಪೀಡಿತವೆಂದು ಘೋಷಣೆ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್. ದಕ್ಷಿಣ ಕನ್ನಡ ಜಿಲ್ಲಾ ಕಾರಾಗೃಹಕ್ಕೆ ಪೊಲೀಸರ ದಾಳಿ, 9 ಕೈದಿಗಳಿಂದ 10 ಮೊಬೈಲ್ ಫೋನ್ಗಳ ವಶ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸರ್ಕಾರದಿಂದ ಉಚಿತ ಆನ್ಲೈನ್ ತರಬೇತಿ. ಅಲ್ಪಸಂಖ್ಯಾತರ ಸಮಸ್ಯೆಗಳಿಗೆ ಸ್ಪಂದಿಸಿ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಸುದ್ದಿಗಳ ವಿವರ. ತಮಿಳುನಾಡಿಗೆ ಮುಂದಿನ 15 ದಿನಗಳ ಕಾಲ ಪ್ರತಿದಿನ 6,000 ಕ್ಯೂಸೆಕ್ ನೀರು ಹರಿಸುವಂತೆ ಕಾವೇರಿ ಜಲ ನಿಯಂತ್ರಣ ಮಂಡಳಿ CWRCU ಕರ್ನಾಟಕಕ್ಕೆ ನೀಡಿರುವ ನಿರ್ದೇಶನವನ್ನು ಕಾವೇರಿ ಜಲ ನಿರ್ವಹಣಾ ಪ್ರಾಧಿಕಾರ CWMV ನಿನ್ನೆ ಎತ್ತಿ ಹಿಡಿದಿದೆ. ದಿಲ್ಲಿಯಲ್ಲಿ SK ಹಾಲ್ದರ್ ಅಧ್ಯಕ್ಷತೆಯಲ್ಲಿ ನಡೆದ CWMEಯ 57ನೇ ಸಭೆಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಈ ಸಭೆಯಲ್ಲಿ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ಅಧಿಕಾರಿಗಳು ಭಾಗವಹಿಸಿದ್ದರು. ಉಚಿತ ಆನ್ಲೈನ್ ತರಬೇತಿ ನೀಡುವ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸ್ತಾ ಇರುವ ವಿದ್ಯಾರ್ಥಿಗಳ ಕುಟುಂಬಗಳು ಇಮೇಲ್ನ ಶುಲ್ಕದ ಹೊರೆಯನ್ನು ಕಡಿಮೆ ಮಾಡಲು ಸರ್ಕಾರ ಕೆಲಸ ಮಾಡುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಅವರು ವಡೋದರದಲ್ಲಿ ನಡೆದ ವಿಕಸಿತ ಭಾರತಕ್ಕಾಗಿ ನಮೋ ಕಾರ್ಯಕ್ರಮದಲ್ಲಿ 35,000 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದರು. ರಾಜ್ಯದಲ್ಲಿ ಮೊದಲ ಹಂತದಲ್ಲಿ 101 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಣೆ ಮಾಡಲಾಗಿದ್ದು, ಎರಡನೇ ಹಂತದಲ್ಲಿ ಇನ್ನೂ 25 ತಾಲೂಕುಗಳು ಬರಪೀಡಿತ ಪ್ರದೇಶಗಳೆಂದು ಶೀಘ್ರದಲ್ಲೇ ಘೋಷಣೆ ಮಾಡಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಅವರು ನಿನ್ನೆ ಸದಾಶಿವನಗರದ ನಿವಾಸದ ಬಳಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿ, ಕರಾವಳಿ ಪ್ರದೇಶವನ್ನು ಹೊರತುಪಡಿಸಿ ಉಳಿದೆಲ್ಲೆಡೆ ಬರ ಪರಿಸ್ಥಿತಿ ಇದೆ. ಬರಪೀಡಿತ ಪ್ರದೇಶಗಳ ಘೋಷಣೆ ಪ್ರಕ್ರಿಯೆ ವಿಳಂಬವಾಗಿಲ್ಲ. ಮುಂಗಾರು ಹಿಂಗಾರು ಕಡಿಮೆ ಆಗುವವರೆಗೂ ಪರಿಶೀಲನೆ ಮುಂದುವರಿಯುತ್ತದೆ. ಕಳೆದ ಬಾರಿ 200 ತಾಲೂಕುಗಳನ್ನು ಬರಪೀಡಿತ ಪ್ರದೇಶಗಳೆಂದು ಘೋಷಣೆ ಮಾಡಲಾಗಿತ್ತು. ಈ ಬಾರಿಯೂ 200ಕ್ಕೂ ಹೆಚ್ಚು ತಾಲೂಕುಗಳು ಬರಪೀಡಿತ ಪ್ರದೇಶಗಳೆಂದು ಘೋಷಣೆ ಮಾಡಬೇಕಾದ ಸ್ಥಿತಿ ಇದೆ ಎಂದು ಅವರು ಹೇಳಿದ್ದಾರೆ. ಜನಸಾಮಾನ್ಯರು ಹಾಗೂ ಮುಗ್ಧ ಮಕ್ಕಳ ಜೀವದ ಜೊತೆ ಚೆಲ್ಲಾಟವಾಡುವ ಆಹಾರ ಅಥವಾ ಔಷಧಿ ಕ್ಷೇತ್ರದಲ್ಲಿ ಯಾವುದೇ ಅಕ್ರಮ ಜಾಲವನ್ನು ನಮ್ಮ ಸರ್ಕಾರ ಸಹಿಸುವುದಿಲ್ಲ. ಅಕ್ರಮ ದಂಧೆಕೋರರ ವಿರುದ್ಧ ಸದಾ ಜಾಗೃತರಾಗಿ ಕಾರ್ಯನಿರ್ವಹಿಸುತ್ತೇವೆ ಎಂದು ಆರೋಗ್ಯ ಸಚಿವ UT ಖಾದರ್ ಅವರು ಹೇಳಿದ್ದಾರೆ. ಅವರು ಬೆಂಗಳೂರು ನಗರದ ಆರೋಗ್ಯ ಸೌಧದಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಬೆಂಗಳೂರಿನ ಡಾರ್ಕ್ ಸ್ಟೋರ್ಗಳಲ್ಲಿ ಅವಧಿ ಮುಗಿದ ಮತ್ತು ತಪ್ಪಾಗಿ ಬ್ರ್ಯಾಂಡ್ ಮಾಡಲಾದ ಉತ್ಪನ್ನಗಳನ್ನು ವಶಪಡಿಸಿಕೊಂಡು ಕ್ರಮ ವಹಿಸಿರುವ ಕುರಿತು ಮಾಹಿತಿ ನೀಡಿದರು. ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿ ಅಲ್ಪಸಂಖ್ಯಾತ ಸಮುದಾಯಗಳ ಸಮಸ್ಯೆಗಳನ್ನು ಆಲಿಸಿ ಸ್ಪಂದಿಸಬೇಕು ಎಂದು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಅವರು ನಿನ್ನೆ ವಿಧಾನಸೌಧದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿ, ಅಲ್ಪಸಂಖ್ಯಾತರ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಬೇಕು. ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ರೇಷ್ಮೆ ಕೃಷಿ ಯೋಜನೆಯಡಿ ನೀಡಲಾಗುತ್ತಿರುವ ಸಹಾಯಧನ ಸಾಲ ಸೌಲಭ್ಯದ ಕುರಿತು ರೇಷ್ಮೆ ಕೃಷಿಕರೊಂದಿಗೆ ಸಮಾಲೋಚಿಸಿ ಯೋಜನೆ ಪುನರೂಪಿಸುವಂತೆ ಹೇಳಿದ್ದಾರೆ. ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ತಿರಸ್ಕರಿಸಿದ ಬೆನ್ನಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ KPSC ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಎಸ್ ಸಾವುಕಾರ ನಿವಾಸದ ಮೇಲೆ CID ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಜೈಲಿನಲ್ಲಿ ಮೊಬೈಲ್ ಫೋನ್ಗಳನ್ನು ಕೈದಿಗಳು ಬಳಕೆ ಮಾಡ್ತಾ ಇರುವ ಬಗ್ಗೆ ಮಾಹಿತಿ ಪಡೆದ ಬರ್ಕೆ ಪೊಲೀಸರು
ದಾಳಿ ನಡೆಸಿ 9 ಮಂದಿ ಕೈದಿಗಳಿಂದ 10 ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಜಿಲ್ಲಾ ಕಾರಾಗಾರಕ್ಕೆ ದಿಢೀರ್ ದಾಳಿ ನಡೆಸಿದ ಪೊಲೀಸರು ವಿವಿಧ ಕಡೆ ತಪಾಸಣೆ ನಡೆಸಿದಾಗ ಎ ಬ್ಲಾಕ್ನಲ್ಲಿದ್ದ ಕೈದಿಗಳಲ್ಲಿ ಮೊಬೈಲ್ ಫೋನ್ಗಳು ಕಂಡುಬಂದವು. ಕರಾವಳಿ ಕ್ರೈಸ್ತ ಬಾಂಧವರ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿರುವ ಮೊಂತಿ ಹಬ್ಬ ಕುರಲ್ ಪರ್ವವನ್ನು ನಿನ್ನೆ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಬೆಳಗ್ಗೆ ಚರ್ಚ್ಗಳಲ್ಲಿ ವಿಶೇಷ ಬಲಿಪೂಜೆಗಳಲ್ಲಿ ಭಾಗವಹಿಸುವ ಮೂಲಕ ಹಬ್ಬದ ಸಂಭ್ರಮಕ್ಕೆ ಚಾಲನೆ ನೀಡಿದರು. ಮಂಗಳೂರು ಕ್ರೈಸ್ತ ಧರ್ಮ ಪ್ರಾಂತದ ಬಿಷಪ್ ಡಾಕ್ಟರ್ ಪೀಟರ್ ಪೌಲ್ ಸಲ್ದಾನ ಜಪ್ಪುವಿನ ಸಂತ ಅಂತೋನಿ ಆಶ್ರಮದಲ್ಲಿ ಹಬ್ಬದ ಬಲಿಪೂಜೆ ನೆರವೇರಿಸಿದರು. ಬಳಿಕ ಆಶೀರ್ವಚನ ನೀಡಿದ ಅವರು ಕನ್ಯಾ ಮರಿಯಮ್ಮನವರ ಸದ್ಗುಣಗಳನ್ನು ಸ್ಮರಿಸಿದರು. ಮೊಂತಿಪೆಸ್ತ್ ಹೆಣ್ಣು ಮಗುವನ್ನು ಗೌರವಿಸುವ ಮತ್ತು ಭೂಮಿಯ ಸಮೃದ್ಧ ಫಸಲನ್ನು ಆಚರಿಸುವ ವಿಶಿಷ್ಟ ಹಬ್ಬವಾಗಿದೆ. ಇದು ಮೂಲತಃ ಕೌಟುಂಬಿಕ ಹಬ್ಬವಾಗಿದ್ದು ಕೃತಜ್ಞತೆಯಿಂದ ಒಗ್ಗೂಡಲು ಮತ್ತು ಮಾತೆ ಮರಿಯಮ್ಮರ ಪ್ರೀತಿ ವಿನಯದ ಬೆಳಕಿನಲ್ಲಿ ನಮ್ಮ ಕೌಟುಂಬಿಕ ಬಾಂಧವ್ಯಗಳನ್ನು ನವೀಕರಿಸಲು ನಮಗೆ ಕರೆ ನೀಡುತ್ತದೆ ಎಂದು ಅವರು ಹೇಳಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯದ 47ನೇ ಸಂಸ್ಥಾಪನಾ ಮತ್ತು ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 10ಕ್ಕೆ ಕೊಣಾಜೆಯ ಮಂಗಳ ಗಂಗೋತ್ರಿ ಮಂಗಳ ಸಭಾಂಗಣದಲ್ಲಿ ನಡೆಯಲಿದೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಎಚ್ ವಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಮಂಗಳೂರು ವಿವಿ ಕುಲಪತಿ ಪ್ರೊಫೆಸರ್ ಪಿ ಎಲ್ ಧರ್ಮ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಕೇಳುಗರೆ, ರೇಡಿಯೋ ಸಾರಂಗ್ನಲ್ಲಿ ಮಾಧ್ಯಮ ಸುದ್ದಿಗಳನ್ನು ಕೇಳ್ತಾ ಇದ್ದೀರಿ. ಆಧುನಿಕ ಕನ್ನಡ ಸಾಹಿತ್ಯದ ಅಗ್ರಪಂಕ್ತಿಯ ಸಾಹಿತಿ ಪಂಜೆ ಮಂಗೇಶರಾಯರು 100 ವರ್ಷಗಳ ಹಿಂದೆ ಕೋಟಿ ಚೆನ್ನಯ ಕಥೆಯನ್ನು ಆಧುನಿಕ ಪರಿಭಾಷೆಯ ಕಥನವಾಗಿ ಬರೆದ ಪ್ರಥಮ ಲೇಖಕರು ಎಂದು ತಂತ್ರಜ್ಞಾನಿ ತತ್ವಜ್ಞಾನಿ

0: ಕಾಮಗಾರಿ ಆರಂಭಿಸಲಾಗಿದೆ ಎಂದು ಮೀನುಗಾರಿಕೆ, ಬಂದರು, ಇಂಜಿನಿಯರಿಂಗ್ ಹಾಗೂ ಸಾಮಾಜಿಕ ನ್ಯಾಯ ಇಲಾಖೆ ಸಚಿವ ಎಇ ಅಬ್ದುಲ್ ಗಪ್ಪಾರ್ ಅವರು ಹೇಳಿದ್ದಾರೆ. ಲೋಕಾಯುಕ್ತ ಕೇಂದ್ರ ಕಚೇರಿಯಲ್ಲಿ ದಾಖಲಾಗಿರುವ ಸ್ವಯಂ ಪ್ರೇರಿತ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯ 7 ಗ್ರಾಮ ಪಂಚಾಯತ್ ಕಚೇರಿಗಳಿಗೆ ಲೋಕಾಯುಕ್ತ ದಾಳಿ ನಡೆದಿದೆ. ಮಂಗಳೂರು ತಾಲೂಕಿನ ಅಡ್ಯಾರ್, ಪೆರ್ಮುದೆ ಗ್ರಾಮ ಪಂಚಾಯತ್, ಬಂಟ್ವಾಳ ತಾಲೂಕಿನ ಪೊದು, ಮಾನಿ, ಗೋಳ್ತಮಜ್ಜಲು, ಬೆಳ್ತಂಗಡಿ ತಾಲೂಕಿನ ಕುವೆಟ್ಟು, ಮಡ್ಯಂತಾರ್ ಗ್ರಾಮ ಪಂಚಾಯತ್ ಕಚೇರಿಗಳಿಗೆ ಲೋಕಾಯುಕ್ತ ಪೊಲೀಸರು ನಿನ್ನೆ ದಾಳಿ ನಡೆಸಿ ಕಡತಗಳನ್ನು ಪರಿಶೀಲಿಸಿದ್ದಾರೆ. ಯಶವಂತಪುರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕೆಲಸ ಮಾಡುತ್ತಿದ್ದ ಹೊರ ರಾಜ್ಯದ ಬಾಲಕರು ಸೇರಿದಂತೆ ಒಟ್ಟು 19 ಬಾಲಕಾರ್ಮಿಕರನ್ನು ಎಂಸಿಆರ್ಡ್ ಪೊಲೀಸರು ರಕ್ಷಣೆ ಮಾಡಿದ್ದು, ಬಾಲಕಾರ್ಮಿಕರನ್ನು ಕೆಲಸಕ್ಕೆ ಇಟ್ಟುಕೊಂಡಿದ್ದ ಅಂಗಡಿ ಮಾಲಕರ ವಿರುದ್ಧ 9 ಪ್ರಕರಣ ದಾಖಲಾಗಿದೆ. ರೈತರ ಬೆಳೆ ವಿಮೆ ವಿಚಾರದಲ್ಲಿ ನಿರ್ಲಕ್ಷ್ಯ ತೋರಿರುವ ಸ್ವಸಹಾಯ ಸೊಸೈಟಿ ಕಾರ್ಯದರ್ಶಿಯನ್ನು ವಜಾಗೊಳಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲೆಡೆ ಇರುವ ಎಪಿಎಂಸಿ ಮಾರುಕಟ್ಟೆಗಳ ಸುಧಾರಣೆ ಮಾಡುವುದಾಗಿ ರೈತರಿಗೆ ಅಭಯ ನೀಡಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಸೆಪ್ಟೆಂಬರ್ 10 100 ದಿನಗಳನ್ನು ಯಶಸ್ವಿಯಾಗಿ ಪೂರೈಸಲಿದೆ. ಈ ಹಿನ್ನೆಲೆಯಲ್ಲಿ ಬರಗಾಲದಿಂದ ಕಂಗೆಟ್ಟಿರುವ ರೈತರ ಕಲ್ಯಾಣಕ್ಕಾಗಿ ಹೊಸ ಯೋಜನೆ ಸೇರಿದಂತೆ ಹೊಸ ಕಾರ್ಯಕ್ರಮಗಳನ್ನು ಪ್ರಕಟಿಸುವ ಸಾಧ್ಯತೆಗಳಿವೆ. ಕೇಳುಗರೆ, ಇವಿಷ್ಟು ಈ ದಿನದ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದಿದ್ದವರು ಎಡ್ವರ್ಡ್ ಲೋಬೋ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ,
2: ಇದು ಸಾರಂಗ್ ಅರ್ಪಿಸುವ ಮಾಧ್ಯಮ ಸುದ್ದಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರವನ್ನು ನಾವೀಗ ಕೇಳೋಣ. ಇನ್ನು ಮುಂದೆ ಕೆಲವೇ ಹೊತ್ತಿನಲ್ಲಿ ಪ್ರಸಾರವಾಗಲಿದೆ ಡಾಕ್ಟರ್ ಹರ್ಷಿತಾ ಭಟ್ ಇವರು ನಡೆಸಿಕೊಡುವಂಥ ಕಾರ್ಯಕ್ರಮ ಆರೋಗ್ಯ ಸಾರಂಗ್. ಈ ಕಾರ್ಯಕ್ರಮದಲ್ಲಿ ಮಧುಮೇಹ ಕಾರ್ಯಕ್ರಮದ ಬಗ್ಗೆ ಆರೋಗ್ಯ ಮಾಹಿತಿ ಕೇಳುವಿರಿ. 8:30 ಕೊಂಕಣಿ ಕಾರ್ಯಕ್ರಮ, ಕೊಂಕಣಿ ನಾಟಕ ಪಪ್ಪಾಚೆ ಫೇವರೇಟ್ ಭಾಗ 1. 9:00 ಬ್ಯಾರಿ ಕಾರ್ಯಕ್ರಮ, ಬ್ಯಾರಿ ಕಾರ್ಯಕ್ರಮದಲ್ಲಿ ಪರಿಸರ ನಾಳ್ ಈ ಬಗ್ಗೆ ಕಾರ್ಯಕ್ರಮ ಕೇಳುವಿರಿ. ಪರಿಸರ ದಿನದ ಬಗ್ಗೆ ಕಾರ್ಯಕ್ರಮ ಮೂಡಿಬರುವುದು. 9:30 ಕನ್ನಡ ಕಾರ್ಯಕ್ರಮ, ಪ್ರೊಫೆಸರ್ ಬಾಲಕೃಷ್ಣ ಶೆಟ್ಟಿ ಅವರಿಂದ ಆಧುನಿಕ ಶಿಕ್ಷಣ ಈ ಬಗ್ಗೆ ಭಾಷಣ ಕೇಳುವಿರಿ. 10:00 ಮೈಕಲ್ ತಫಲ್ಕ ನೇರ ಪ್ರಸಾರ ಕಾರ್ಯಕ್ರಮ. 11:00 ಯಕ್ಷಗಾನ ಬಾಮುಲ್ಲಾ ಬಾಮಕುಮಾರೆ ಭಾಗ 2. 11:30 ತುಳು ಕಾರ್ಯಕ್ರಮ, ತುಳು ನಾಟಕ ಆ ದೇವ ತೂವಾಡು ಭಾಗ 5. 12:00 ತುಳು ಹಾಡುಗಳು, 12:30 ಬಾವಲಹರಿ, 1:00 ಜನಪದ ಹಾಡುಗಳು, 1:30 ಪ್ರಾದೇಶಿಕ ವಾರ್ತೆಗಳು ಮತ್ತು ಆರೋಗ್ಯ ಸಾರಂಗ್ ಕಾರ್ಯಕ್ರಮದ ಪ್ರಸಾರ. 2:00 ಕೊಂಕಣಿ ಕಾರ್ಯಕ್ರಮ, 2:30 ಬ್ಯಾರಿ ಕಾರ್ಯಕ್ರಮ ಮರುಪ್ರಸಾರ. 3:00 ಶ್ರೋತೃಗಳ ಮೆಚ್ಚಿನ ಆಯ್ಕೆ ಹಾಡುಗಳ ನೇರ ಪ್ರಸಾರ ಕಾರ್ಯಕ್ರಮ ಒಲವಿನ ಹಾಡು. 4:00 ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಕೇಳುಗರೊಂದಿಗೆ. 5:00 ಡಾಕ್ಟರ್ ಗುರುರಾಜ್ ಕರ್ಜಗಿಯವರ ಕಾರ್ಯಕ್ರಮದ ಪ್ರಸಾರ. 6:00 ರೇಡಿಯೋ ಸಂಜೆ, 7:00 ತುಳು ಕಾರ್ಯಕ್ರಮ, 7:30 ಕನ್ನಡ ಕಾರ್ಯಕ್ರಮ, 8:00 ಯಕ್ಷಗಾನ ಮರುಪ್ರಸಾರ, 8:30 ಹಳೆಯ ಜನಪ್ರಿಯ ಹಾಡುಗಳ ಕಾರ್ಯಕ್ರಮ ಎಂದೂ ಮರೆಯದ ಹಾಡು. ಇವಿಷ್ಟು ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳು. ಕೇಳ್ತಾಯಿರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯುಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ರೇಡಿಯೋ ಸಾರಂಗ್ ಮತ್ತು ಆಯುಷ್ ಇಲಾಖೆ ಸಹಯೋಗದಲ್ಲಿ ಮೂಡಿ ಬರ್ತಾ ಇರತಕ್ಕಂತಹ ಈ ಆರೋಗ್ಯ ಸಾರಂಗ್ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಈ ಆರೋಗ್ಯ ಸಾರಂಗ್ ಕಾರ್ಯಕ್ರಮದಲ್ಲಿ ನಾವು ಬೇರೆ ಬೇರೆ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಆರೋಗ್ಯ ಮಾಹಿತಿಯನ್ನು ತಿಳಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇರ್ತೀವಿ. ಸೊ ಅದೇ ರೀತಿಯಲ್ಲಿ ಇವತ್ತಿನ ಈ ಒಂದು ಆರೋಗ್ಯ ಸಾರಂಗ್ ಕಾರ್ಯಕ್ರಮದಲ್ಲಿ ನಾವು ಪ್ರಮುಖವಾಗಿ ಮಾತನಾಡಬೇಕಾದಂತಹ ಒಂದು ವಿಚಾರಣೆ ಕೂಡ ಹೌದು, ಮಧುಮೇಹ, ಶುಗರ್. ನಾವು ಹೆಚ್ಚಾಗಿ ಪ್ರತಿಯೊರವರಲ್ಲಿ, ಇವಾಗ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಇವತ್ತು ಶುಗರ್ ಪೇಷಂಟ್ ಇರುವಂತಹ ಒಂದು ವ್ಯಕ್ತಿಯನ್ನು ನಮಗೆ ಕಾಣಬಹುದು. ಯಾಕಾಗಿ ಬರುತ್ತೆ, ಅದಕ್ಕೆ ಕಾರಣ ಏನು, ಅದನ್ನು ಯಾವ ರೀತಿಯಲ್ಲಿ ಪತ್ತೆ ಹಚ್ಚಬೇಕು, ಯಾವ ರೀತಿಯ ಲಕ್ಷಣಗಳು ಅದರಲ್ಲಿ ಗೊತ್ತಾಗುತ್ತೆ, ಆ ಪ್ರಾಥಮಿಕ ಹಂತದಲ್ಲಿ ನಾವು ಯಾವ ರೀತಿಯಲ್ಲಿ ಚಿಕಿತ್ಸೆ ಕೊಡಬೇಕು, ಇದರೆಲ್ಲದರ ವಿಚಾರವಾಗಿಯೂ ಕೂಡ ನಾವು ನೋಡಬೇಕಾದದ್ದು ಬಹಳ ಅನಿವಾರ್ಯತೆ, ಪ್ರಮುಖವಾದಂತಹ ಒಂದು ವಿಚಾರ ಕೂಡ ಹೌದು. ಸಣ್ಣ ಮಕ್ಕಳಲ್ಲಿಯೂ ಕೂಡ ಇವತ್ತು ಬರುವಂತಹ ಮಧುಮೇಹವನ್ನು ಕೂಡ ನಾವು ನೋಡಬಹುದು. ಏನಾಗಿರ್ಬೋದು ಇದಕ್ಕೆ ಕಾರಣ? ಸೊ ಇದರೆಲ್ಲದರ ವಿಚಾರವಾಗಿಯೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಖಂಡಿತವಾಗಿಯೂ ಕೂಡ ಮಾತನಾಡೋಣ. ನಮ್ಮ ಜೊತೆಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಶಾರದಾ ಯೋಗ ಮತ್ತು ನ್ಯಾಚುರೋಪತಿ ಕಾಲೇಜು ಮತ್ತು ಆಸ್ಪತ್ರೆ ತಲಪಾಡಿ ಇಲ್ಲಿ ಮೆಡಿಕಲ್ ಆಫೀಸರ್ ಆಗಿರುವಂತಹ ಡಾಕ್ಟರ್ ಹರ್ಷಿತಾ ಬಿ ಇವರು ನಮ್ಮ ಜೊತೆಗಿದ್ದಾರೆ. ಸೊ ಅವರನ್ನ ಬಹಳ ಪ್ರೀತಿಪೂರ್ವಕವಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ನಮಸ್ತೆ ಡಾಕ್ಟರ್.
5: ಎಲ್ರಿಗೂ ನಮಸ್ತೆ.
4: ಈ ಮಧುಮೇಹ ಅನ್ನುವಂಥದ್ದು ಬಹುಶಃ ಇತ್ತೀಚಿನ ದಿನದಲ್ಲಿ, ಯಾಕಂದ್ರೆ ಇವಾಗ ನಮ್ಮ ಭಾರತದಲ್ಲಿ ಕೂಡ ಮಧುಮೇಹ ರೋಗಿಗಳ ಸಂಖ್ಯೆ ಹೆಚ್ಚುತ್ತಾ ಇದೆ, ಏನಾಗಿರ್ಬೋದು ಅದಕ್ಕಿಂತ ಮುಂಚೆ ಈ ಮಧುಮೇಹ ಎಂದ್ರೆ ಏನು ಅಂತ ನಮಗೆ ಗೊತ್ತಾಗಬೇಕಾಗಿದೆ. ಸೊ ಇದರ ಬಗ್ಗೆ ಒಂದು ವಿವರಣೆ ಕೊಡಬಹುದಾ?
5: ಮಧುಮೇಹ, ಇದನ್ನು ನಾವು ಡಯಾಬಿಟೀಸ್ ಅಥವಾ ಸಕ್ಕರೆ ಕಾಯಿಲೆ ಅಂತ ಕೂಡ ಕರಿತೇವೆ. ಇದಕ್ಕೆ ಮೇನ್ ಆಗಿ ಕಾರಣಗಳೇನೆಂದರೆ ನಮ್ಮ ದೇಹದಲ್ಲಿ ರಕ್ತದಲ್ಲಿ ಸಕ್ಕರೆಯ ಅಂಶ ಜಾಸ್ತಿ ಆಗ್ತಾ ಉಂಟು. ಹೆಚ್ಚಿನ ಸಕ್ಕರೆಯ ಅಂಶ ರಕ್ತದಲ್ಲಿ ಜಾಸ್ತಿ ಆದ ಕಾರಣ ಜೀವಕೋಶಗಳಿಗೆ ಈ ಸಕ್ಕರೆಯ ಅಂಶ ಬಹುಮುಖ್ಯ. ನಮ್ಮ ದೇಹಕ್ಕೆ ಶಕ್ತಿ ಬೇಕಾದ್ರೆ, ಪ್ರತಿಯೊಂದು ಜೀವಕೋಶಕ್ಕೆ ಶಕ್ತಿ ಬೇಕಾದ್ರೆ ಸಕ್ಕರೆ ಅಥವಾ ಗ್ಲೂಕೋಸ್ ಅಂತ ಹೇಳ್ತೇವೆ ನಾವು ಇಂಗ್ಲಿಷ್ ಅಲ್ಲಿ, ಅದನ್ನು ಸರಿಯಾಗಿ ಮೆಟಬಾಲಿಸಮ್ ಆಗ್ಬೇಕು, ಅಂದ್ರೆ ಅದು ಕರೆಕ್ಟ್ ಆಗಿ ಜೀರ್ಣ ಆಗ್ಬೇಕು. ಅದಕ್ಕೋಸ್ಕರ ಒಂದು ಹಾರ್ಮೋನ್ ಅಗತ್ಯ, ಅದನ್ನು ನಾವು ಇನ್ಸುಲಿನ್ ಅಂತ ಹೇಳ್ತೇವೆ. ಈ ಇನ್ಸುಲಿನ್ ದೇಹದಲ್ಲಿರುವ ಮೇಧೋಜೀರಕಾಂಗ ಗ್ರಂಥಿಯ ಬೀಟಾ ಸೆಲ್ಸ್ ಎನ್ನುವ ಒಂದು ಜೀವಕೋಶದಲ್ಲಿ ಉತ್ಪತ್ತಿ ಆಗ್ತದೆ. ಈ ಸಕ್ಕರೆ ಕಾಯಿಲೆಯಲ್ಲಿ ಮುಖ್ಯವಾಗಿ ಈ ಹಾರ್ಮೋನ್ ಇದ್ದು ಕೊರತೆ ಇರ್ತದೆ. ಆದ ಕಾರಣ ಅವರಿಗೆ ಸುಸ್ತಾಗುವಂಥದ್ದು ಅಥವಾ ಗ್ಲೂಕೋಸ್ ಅವರಿಗೆ ಬಾಡಿಗೆ ಕರೆಕ್ಟ್ ಸಿಗುವುದಿಲ್ಲ, ಹಾಗೆ ಅವರ ದೇಹದಲ್ಲಿ ತುಂಬಾ ಬದಲಾವಣೆಗಳು ಕಾಣಿಸ್ತೊಡಗ್ತವೆ. ಸೊ ಇದರಿಂದ ಸುಸ್ತಾಗುವಂಥದ್ದು ಅಥವಾ ಪದೇ ಪದೇ ಮೂತ್ರಕ್ಕೆ ಹೋಗುವಂಥದ್ದು, ಪದೇ ಪದೇ ಹಸಿವಾಗುವುದು,
4: ಅನಾರೋಗ್ಯಕ್ಕೆ
5: ಅನಾರೋಗ್ಯ ಇದರಿಂದವೇ ಸ್ಟಾರ್ಟ್ ಆಗ್ತದೆ. ಬೇರೆ ಬೇರೆ ಸಮಸ್ಯೆಗಳು ಸ್ಟಾರ್ಟ್ ಆಗ್ತದೆ. ಹೈಪರ್ ಟೆನ್ಷನ್ ಅಂದ್ರೆ ಅಧಿಕ ರಕ್ತದೊತ್ತಡ ಈ ತರ, ಮತ್ತೆ ಗಾಯ ಆದ್ರೆ ಗುಣ ಆಗುದಿಲ್ಲ, ಆತರ ಲಕ್ಷಣಗಳು ಶುರುವಾಗ್ತದೆ,
4: ಕಂಡು ಬರುತ್ತೆ ಅಂತ. ಒಂದು ರೀತಿಯಲ್ಲಿ ನೀವು ಹೇಳುವ ರೀತಿಯಲ್ಲಿ ಅಂದ್ರೆ, ನಾವು ತಿನ್ನುವ ಯಾವುದೇ ಒಂದು ಆಹಾರದಲ್ಲಿ ಆ ಗ್ಲೂಕೋಸ್ ಮಟ್ಟ ಅಂತ ಏನಿರುತ್ತೋ, ಸೊ ಅದು ಏರಿಕೆ ಆಗಬಾರದು ಅಂತ.
5: ಹೌದು, ನಾವು ತಿನ್ನುವ ಆಹಾರದಲ್ಲಿ ಬೇರೆ ಬೇರೆ ಕಾರ್ಬೋಹೈಡ್ರೇಟ್ಸ್ ಇರ್ತದೆ, ಪ್ರೋಟೀನ್ ಇರ್ತದೆ, ಫ್ಯಾಟ್ ಇರ್ತದೆ. ಸೊ ಇದನ್ನು ನಾವು ಸರಿಯಾಗಿ ನಮ್ಮ ದೇಹ ಡೈಜೆಸ್ಟ್ ಮಾಡಬೇಕಾದ್ರೆ ಇನ್ಸುಲಿನ್ ಹಾರ್ಮೋನ್ ಮುಖ್ಯ. ಹಾಗೆ ಈ ಕೊರತೆ ಇರುವ ಕಾರಣ ಇವರಲ್ಲಿ ರಕ್ತದಲ್ಲಿ ಕಾರ್ಬೋಹೈಡ್ರೇಟ್ಸ್ ಲೆವೆಲ್ ಜಾಸ್ತಿ ಇರ್ತದೆ. ಜೀವಕೋಶಗಳು ಉಪಯೋಗ ಮಾಡಿಕೊಳ್ಳುವುದಿಲ್ಲ, ಯಾಕಂದ್ರೆ ಹಾರ್ಮೋನ್ ಕೊರತೆ ಇರುವ ಕಾರಣ. ಹಾಗಾಗಿ ರಕ್ತದಲ್ಲಿ ವೇಸ್ಟ್ ಆಗ್ತದೆ ಗ್ಲುಕೋಸ್. ಅದಕ್ಕೆ ನಾವು ಟೆಸ್ಟ್ ಮಾಡುವಾಗ ಅಧಿಕ ಸಕ್ಕರೆಯ ಅಂಶ ಕಾಣ್ತದೆ ರಕ್ತದಲ್ಲಿ. ಅವಾಗ ಡಾಕ್ಟರ್ಸ್ ಹೇಳ್ತಾರೆ ನಿಮ್ಗೆ ಶುಗರ್ ಉಂಟು, ಡಯಾಬಿಟಿಸ್ ಉಂಟು ಅಂತ ಹೇಳ್ತಾರೆ.
4: ಈ ಮಧುಮೇಹ ಇದರಲ್ಲಿ ಟೈಪ್ಸ್ಗಳಿದೆಯಾ, ವಿಧಗಳಿದೆಯಾ?
5: ಹೌದು, ಡಯಾಬಿಟಿಸ್ ಅಥವಾ ಮಧುಮೇಹ ಇದರಲ್ಲಿ ತುಂಬಾ ವಿಧಗಳಿವೆ. ಟೈಪ್ ಒನ್ ಅಂತ ಹೇಳ್ತೇವೆ, ಅಂದ್ರೆ ಇದರಲ್ಲಿ ನಾವು ಮೇನ್ ಆಗಿ ಅವರು ಇನ್ಸುಲಿನ್ ಎನ್ನುವ ಒಂದು ಹಾರ್ಮೋನ್ ಮೇಲೆ ಸಂಪೂರ್ಣವಾಗಿ ಡಿಪೆಂಡ್ ಆಗಿರ್ತಾರೆ. ಅಂದ್ರೆ ನಮ್ಮ ದೇಹದಲ್ಲಿ, ಅವರ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗುದಿಲ್ಲ, ಯಾಕಂದ್ರೆ ಅದೊಂದು ಆಟೋ ಇಮ್ಯೂನ್ ಪ್ರಾಬ್ಲಮ್ ಅಂತ ಹೇಳ್ತೇವೆ. ಅಂದ್ರೆ ಅವರ ಜೀವಕೋಶವನ್ನು ಅವರ ದೇಹದ ರೋಗ ನಿರೋಧಕ ಶಕ್ತಿಯೇ ಅದು ಬೇರೆ ಫಾರಿನ್ ವಸ್ತು ಅಂತ ತಿಳ್ಕೊಂಡು ಫೈಟ್ ಮಾಡ್ತದೆ. ಅವಾಗ ಎಂತಾಗ್ತದೆ, ಆ ಜೀವಕೋಶಗಳೆಲ್ಲ ಕ್ಷೀಣಗೊಳ್ತಾ ಹೋಗ್ತದೆ. ನಾನು ಹೇಳಿದಲ್ಲ, ಮೇದೋ ಜೀರಕಾಂಗ ಗ್ರಂಥಿಯ ಒಂದು ಜೀವಕೋಶದಲ್ಲಿ ಇನ್ಸುಲಿನ್ ಹಾರ್ಮೋನ್ ಉತ್ಪತ್ತಿ ಆಗ್ತದೆ. ಆದ್ರೆ ಆ ಜೀವಕೋಶವನ್ನು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯೇ ಕಡಿಮೆ ಮಾಡುವ ತರ ಆಗ್ತದೆ. ಸಂಖ್ಯೆಗಳು ಕಡಿಮೆ ಆದ ಹಾಗೆ ಇನ್ಸುಲಿನ್ ಕೂಡ ನಮ್ಮ ದೇಹದಲ್ಲಿ ಕಡಿಮೆ ಆಗ್ತದೆ. ಹಾಗಾಗಿ ಈ ಟೈಪ್ ಒನ್ ಡಯಾಬಿಟೀಸ್ ಅಥವಾ ಮಧುಮೇಹದಲ್ಲಿ ಅವರಿಗೆ ನಾವು ಇನ್ಸುಲಿನ್ ಅನ್ನು ಇಂಜೆಕ್ಷನ್ ರೂಪದಲ್ಲಿ ನಾವು ಅವರಿಗೆ ಕೊಡಬೇಕಾಗ್ತದೆ. ಹಾಗಾಗಿ ಇದು ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣಿಸುವ ಮಧುಮೇಹ ಟೈಪ್ ಒನ್ ಅಂತ ಹೇಳ್ತೇವೆ. ಮತ್ತೆ ಟೈಪ್ ಟು ಅಂದ್ರೆ ಅದರಲ್ಲಿ ನಾವು ಜೀವಕೋಶದಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗ್ತದೆ, ಆದ್ರೆ ಅದನ್ನು ನಮ್ಮ ದೇಹದ ಜೀವಕೋಶಗಳು ರಿಸೀವ್ ಮಾಡಲಿಕ್ಕೆ, ಅಂದ್ರೆ ಅದನ್ನು ತಗೊಳ್ಳಿಕ್ಕೆ ರೆಡಿ ಇರುವುದಿಲ್ಲ, ಅಂದ್ರೆ ಅಪೋಸಿಷನ್ ತೋರಿಸ್ತದೆ. ಹೀಗಾಗಿ ಟೈಪ್ ಟೂ ಅಂತ ಹೇಳ್ತೇವೆ. ಮತ್ತೆ ಇನ್ನೊಂದು ಟೈಪ್ ಇದೆ, ನಾವು ಸಾಮಾನ್ಯವಾಗಿ ಗರ್ಭಿಣಿಯರಲ್ಲಿ ಕಾಣಿಸುವ ಸಕ್ಕರೆ ಕಾಯಿಲೆ, ಅದನ್ನು ನಾವು ಗೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೇವೆ. ಇದು ಸಾಮಾನ್ಯವಾಗಿ ಅವಧಿ ಮುಗಿಯುವಾಗ ನಾರ್ಮಲ್ ಆಗ್ತದೆ, ಅಂದ್ರೆ ಸಹಜ ಸ್ಥಿತಿಗೆ ನಮ್ಮ ದೇಹದ ಗ್ಲುಕೋಸ್ ಅಂಶ ನಾರ್ಮಲಿ ಬರ್ತದೆ. ಆದ್ರೆ ಕೆಲವೊಂದ್ಸಲ ಇದೇ ಕಂಟಿನ್ಯೂ ಆಗಿ ಟೈಪ್ ಟು ಡಯಾಬಿಟಿಸ್ ಆಗುವ ಚಾನ್ಸಸ್ ಇರ್ತದೆ.
4: ಓಕೆ, ಹಾಗಾಗಿ ವಿಧಗಳಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಮಧುಮೇಹ ಇದೆ ಅಂತ ಕೂಡ ನಮಗೆ ಗೊತ್ತಾಯಿತು. ಸೊ ಇದು ಹೆಚ್ಚಾಗಿ ಯಾವ ವಯಸ್ಸಿನಲ್ಲಿ ಕಂಡು ಬರುತ್ತೆ?
5: ಸಾಮಾನ್ಯವಾಗಿ ಒಂದು 10% ನಷ್ಟು ಟೈಪ್ ಒನ್ ಡಯಾಬಿಟೀಸ್ ಇದೆ, ಮತ್ತೆ 70% ನಷ್ಟು ಟೈಪ್ ಟು. ಅಂದ್ರೆ ನಾವು ಒಂದು ರಿಸರ್ಚ್ ಮಾಡುವಾಗ ಇಷ್ಟು ಜನರಲ್ಲಿ ಇಷ್ಟು ಪರ್ಸೆಂಟೇಜ್ ಕಂಡು ಬಂದಿದೆ. ಟೈಪ್ ಒನ್ ನ ಜುವೆನೈಲ್ ಡಯಾಬಿಟೀಸ್, ಅಂದ್ರೆ ಅದನ್ನು ಚೈಲ್ಡ್ಹುಡ್ ಡಯಾಬಿಟೀಸ್ ಅಂತ ಹೇಳ್ತೇವೆ. ಅಂದ್ರೆ ಅದು ಚಿಕ್ಕ ಮಗು ಇರುವಾಗ ಅದು ಸ್ಲೋ ಆಗಿ ಸ್ಟಾರ್ಟ್ ಆಗುವಂಥದ್ದು. ಅಂದ್ರೆ ಒಂದು ಸಣ್ಣ ಮಗು ಇರುವಾಗ ಶುರುವಾಗುವ ಡಯಾಬಿಟೀಸ್. ಟೈಪ್ ಟು ಅಂದ್ರೆ ಅದು ಒಂದು 45 years ಆದ್ಮೇಲೆ, ಅದನ್ನು ಅಡಲ್ಟ್ ಆನ್ಸೆಟ್ ಅಂತ ಹೇಳ್ತೇವೆ, ಅಂದ್ರೆ ವಯಸ್ಕರಲ್ಲಿ ಕಾಣುವಂತಹ ಡಯಾಬಿಟೀಸ್.
4: ಓಕೆ, ಸೊ ಇದರ ಪ್ರಮುಖವಾಗಿ ನಾವು ಏನು ಲಕ್ಷಣಗಳನ್ನು ಯಾವ ರೀತಿಯಲ್ಲಿ ಪತ್ತೆ ಹಚ್ಚಬಹುದು?
5: ಸಕ್ಕರೆ ಕಾಯಿಲೆಯಲ್ಲಿ ಮುಖ್ಯವಾಗಿ ಗ್ಲುಕೋಸ್ ಅಂಶ ಸರಿಯಾಗಿ ನಮ್ಮ ದೇಹ ತಕ್ಕೊಳ್ಳುವುದಿಲ್ಲ, ಹಾಗಾಗಿ ಒಂದು ಸುಸ್ತು ಒಂದು ಸಾಮಾನ್ಯವಾದ ರೋಗ ಲಕ್ಷಣ ಆಗಿರ್ತದೆ. ಸುಸ್ತು ಜೊತೆಗೆ ವೆಯ್ಟ್ ಲಾಸ್, ಅಂದ್ರೆ ತೂಕ ಕಡಿಮೆ ಆಗುವಂಥದ್ದು, ಯಾಕಂದ್ರೆ ನಮ್ಮ ದೇಹದಲ್ಲಿರುವ ಕೊಬ್ಬು ತುಂಬಿರುವ ಜೀವಕೋಶಗಳಿರ್ತಾವಲ್ಲ ಅದರಲ್ಲಿ ತುಂಬಾ ಬದಲಾವಣೆಗಳಾಗ್ತವೆ. ಮತ್ತೆ ಪ್ರೋಟೀನ್ ಅಂಶ ಕೂಡ ದೇಹದಲ್ಲಿ ಕಡಿಮೆ ಆಗ್ತಾ ಬರ್ತದೆ, ಹಾಗಾಗಿ ಮಸಲ್ಸ್ ಬ್ರೇಕ್ ಆಗುವಂಥದ್ದು, ಮಸಲ್ಸ್ ಥಿಕ್ನೆಸ್ ಕಡಿಮೆ ಆಗುವಂಥದ್ದು, ಸ್ನಾಯುಗಳ ಸಪುರ ಆಗುವಂಥದ್ದು, ಹಾಗಾಗಿ ವೆಯ್ಟ್ ಕೂಡ ಕಡಿಮೆ ಆಗ್ತದೆ, ತೂಕ ಕೂಡ ಕಡಿಮೆ ಆಗ್ತದೆ.
4: ಓಕೆ, ಈ ರೀತಿಯ ಲಕ್ಷಣಗಳನ್ನು ಕೂಡ ನಾವು ಮಧುಮೇಹದಲ್ಲಿ
5: ಕಾಣಬಹುದು. ಇದಲ್ಲದೆ ಹಲವಾರು ಲಕ್ಷಣಗಳಿವೆ, ಅಂದ್ರೆ ಪದೇ ಪದೇ ಮೂತ್ರಕ್ಕೆ ಹೋಗುವ ಹಾಗೆ ಅನುಭವ ಆಗುವಂಥದ್ದು, ಮತ್ತೆ ಇದರಿಂದಾಗಿ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್, ನಮ್ಮ ದೇಹದಲ್ಲಿ ಕೆಲವೊಂದು ಖನಿಜಾಂಶಗಳು ಕೂಡ ಬಹುಮುಖ್ಯ. ಈಗ ನಮ್ಮ ದೇಹದಲ್ಲಿರುವ ಪ್ರತಿಯೊಂದು ಜೀವಕೋಶಗಳು ಕೆಲಸ ಮಾಡಬೇಕಾದ್ರೆ ಒಂದೊಂದು ಖನಿಜಾಂಶಗಳು, ಹಾಗಾಗಿ ಇದರಲ್ಲಿ ಕೂಡ ಇಂಬ್ಯಾಲೆನ್ಸ್ ಆಗ್ತದೆ. ಯಾಕಂದ್ರೆ ನಮ್ಮ ಮೂತ್ರದಲ್ಲಿ ತುಂಬಾ ಎಲೆಕ್ಟ್ರೋಲೈಟ್ ಲಾಸ್ ಆಗ್ತದೆ, ಪದೇ ಪದೇ ಮೂತ್ರ ಹೋಗುವ ಕಾರಣ ಹೌದು. ಮತ್ತೆ ಗ್ಲೂಕೋಸ್ ಅಂಶ ಕೂಡ ಯೂರಿನ್ ಮೂತ್ರದಲ್ಲಿ ಲಾಸ್ ಆಗುವ ಕಾರಣ ಹಸಿವಾಗುವಂಥದ್ದು, ಪದೇ ಪದೇ ಹಸಿವಾಗುವಂಥದ್ದು, ಮತ್ತೆ ಏನಾದರೂ ಗಾಯ ಆದರೆ ಗುಣ ಆಗುವುದಿಲ್ಲ, ಅದು ಕೂಡ ಬಹುಮುಖ್ಯವಾದ ರೋಗ ಲಕ್ಷಣಗಳಾಗಿರುತ್ತೆ.
6: ಓಕೆ, ಸೊ ಇನ್ನು ಮೈನ್ ಆಗಿ ನಾವು ನೋಡಬೇಕಾದದ್ದು, ಯಾಕಂದರೆ ಇತ್ತೀಚೆಗೆ ನೀವು ಹೇಳಿದ ಹಾಗೆ ಒಂದಿಷ್ಟು ಟೈಪ್ಸ್ಗಳು ಕೂಡ ಇದೆ ಇದರಲ್ಲಿ, ಒಂದಿಷ್ಟು ಲಕ್ಷಣಗಳನ್ನು ಈ ರೀತಿಯಲ್ಲಿ ಕೂಡ ನಾವು ನೋಡಿಕೊಳ್ಬೋದು. ಆದರೆ ಇದಕ್ಕೆ ಎಲ್ಲದಕ್ಕೂ ಕೂಡ ಒಂದು ಕಾರಣ ಅಂತ ಇರುತ್ತೆ, ಇತ್ತೀಚಿನ ಜೀವನ ಶೈಲಿ ಆಗಿರ್ಬೋದು, ಆಹಾರ ಕ್ರಮದಲ್ಲಿ ಒಂದಿಷ್ಟು ವ್ಯತ್ಯಾಸಗಳಾಗಿರ್ಬೋದು, ಇದೆಲ್ಲವೂ ಕೂಡ ಒಂದು ರೀತಿಯ ಕಾರಣಗಳು ಅಂತೂ ಕೂಡ ಬರುತ್ತೆ. ಸೊ ಪ್ರಮುಖವಾಗಿ ಮೈನ್ ಆಗಿ ನಾವು ನೋಡುವಂಥದ್ದು ಈ ಮಧುಮೇಹಕ್ಕೆ ಕಾರಣಗಳು ಏನೇನು?
5: ಕಾರಣಗಳು ಒಂದು ಆಟೋಇಮ್ಯೂನ್ ಕಾಸಸ್ ಇರ್ತದೆ, ಅದು ಜೆನೆಟಿಕ್ ಅಂದ್ರೆ ನಮ್ಮ
6: ವಂಶ ಪಾರಂಪರ್ಯ
5: ಅಂತ ಹೇಳ್ತೇವೆ. 50% ಚಾನ್ಸಸ್ ಇರ್ತದೆ, ಇಬ್ರು ತಂದೆ ತಾಯಿ ಇಬ್ಬರಿಗೂ ಶುಗರ್. ಮತ್ತೆ ಬೇರೆ ನಮ್ಮ ಜೀವನ ಶೈಲಿ, ಕಡಿಮೆ ದೇಹದ ಚಟುವಟಿಕೆಗಳು,
6: ವ್ಯಾಯಾಮವಿಲ್ಲ,
5: ಮತ್ತೆ ಆಹಾರದಲ್ಲಿ ಕೂಡ ನಾವು ಅಧಿಕ ಎಂತ ಬೊಜ್ಜು ಭರಿಸುವಂತ ಆಹಾರಗಳು, ಫ್ರೈಡ್ ಫುಡ್ ಅಂದ್ರೆ ಫ್ರೈ ಮಾಡುವಂತ ಆಹಾರಗಳು, ಬೇಕರಿ ಫುಡ್ಗಳು ಆತರ ಎಲ್ಲ ತಿಂದ್ರೆ ಅಧಿಕ ಬೊಜ್ಜು ಕಾರಣ ಆಗ್ತದೆ. ಈ ಬೊಜ್ಜಿನಿಂದ ಕೂಡ ಶುಗರ್ ಬರೋ ಚಾನ್ಸಸ್ ಇರ್ತದೆ. ಯಾಕಂದ್ರೆ ಒಂದು ಸ್ಟಡಿ ಅಥವಾ ಒಂದು ರಿಸರ್ಚ್ ಪ್ರಕಾರ ಹೊಟ್ಟೆಯ ಫ್ಯಾಟ್ ಜಾಸ್ತಿ ಇದ್ದವರಿಗೆ ಶುಗರ್ ಬರುವ ಚಾನ್ಸಸ್ ಜಾಸ್ತಿ. ಬೇರೆ ದೇಹದಲ್ಲಿ ಆ ಕೊಬ್ಬಿನಾಂಶ ಈಕ್ವಲ್ ಆಗಿ ಶೇರ್ ಆದ್ರೆ ಕಡಿಮೆ ಚಾನ್ಸಸ್. ಹೊಟ್ಟೆಯಲ್ಲಿ ಜಾಸ್ತಿ ಬೊಜ್ಜಿನಾಂಶ ಇದ್ರೆ ಜಾಸ್ತಿ ಚಾನ್ಸಸ್ ಇರ್ತದೆ. ಹಾಗೆ ಅಧಿಕ ಬೊಜ್ಜು ಕೂಡ ಒಂದು ಕಾರಣ. ಮತ್ತೆ ಎಕ್ಸಸೈಸ್ ಅಥವಾ ವ್ಯಾಯಾಮ ಮಾಡದೇ ಇದ್ರೆ ಬೊಜ್ಜು ಹಾಗೆ ಉಳಿಯುತ್ತದೆ. ಮತ್ತೆ ನಮ್ಮ ಆಹಾರ ಕ್ರಮಗಳು, ಇದೆಲ್ಲ ಮುಖ್ಯವಾದ ಕಾರಣಗಳಾಗಿದೆ. ಅದಲ್ಲದೆ ಸ್ಟ್ರೆಸ್ ಅಂತ ಹೇಳಿ ಅಧಿಕ ಒತ್ತಡ, ಕೆಲಸದ ಒತ್ತಡ, ಇದರಿಂದಾಗಿ ಕೂಡ ರಿಪೀಟೆಡ್ ನಮ್ಮ ತುಂಬಾ ಟೈಮಿಂದ ಸ್ಟ್ರೆಸ್ ಆಗಿದ್ರೆ ನಮ್ಗೆ ಅದರಿಂದ ಕೂಡ ಡಯಾಬಿಟಿಸ್ ಬರುವ ಚಾನ್ಸಸ್ ಇದೆ.
6: ಮಾನಸಿಕ ಒತ್ತಡ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಕೆಲಸದ ಒತ್ತಡ, ಎಲ್ಲವೂ ಕೂಡ ಇದಕ್ಕೆ ಪ್ರಮುಖ ಕಾರಣ.
5: ಅದಕ್ಕಾಗಿ ಈಗದ ಇತ್ತೀಚಿನ ದಿನಗಳಲ್ಲಿ ಡಯಾಬಿಟಿಸ್ ಅನ್ನೋದು ತುಂಬಾ ಕಾಮನ್ ಆಗಿದೆ. ಯಾಕಂದ್ರೆ ಎಲ್ಲರೂ ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ಇದ್ದೇವೆ, ಎಲ್ಲರೂ ಅಧಿಕ ಒತ್ತಡವನ್ನು ಅನುಭವಿಸ್ತಾ ಇದ್ದಾವೆ ಎಲ್ಲರೂ ಜೀವನದಲ್ಲಿ. ಆದ ಕಾರಣ ಯೋಗ ಮತ್ತೆ ನ್ಯಾಚುರೋಪತಿ ಅಥವಾ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಬಹು ಮುಖ್ಯ ಪಾತ್ರ ವಹಿಸ್ತದೆ ಡಯಾಬಿಟಿಸ್ ಅನ್ನು ಕಂಟ್ರೋಲ್ ಮಾಡೋದ್ರಲ್ಲಿ.
6: ಎಸ್, ಓಕೆ. ಯಾಕಂತ ಹೇಳಿದ್ರೆ ಎಲ್ಲದಕ್ಕೂ ಕೂಡ ಒಂದು ಪರಿಹಾರ ಅಂತ ಖಂಡಿತವಾಗಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಯೋಗ ಮತ್ತು ಈ ನ್ಯಾಚುರೋಪತಿ ಇದು ಯಾವ ರೀತಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಈ ಮಧುಮೇಹವನ್ನು ನಿವಾರಿಸುವ ನಿಟ್ಟಿನಲ್ಲಿ? ಸೊ ಇದರ ಬಗ್ಗೆ
5: ನಾವು ಡಯಾಬಿಟಿಸ್ಗೆ ಬೇಕಾಗುವ ಕಾರಣವನ್ನು ನೋಡಿದ್ರೆ ಅದರಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಈಗ ಅಧಿಕ ಒತ್ತಡ ಕೂಡ ಒಂದು ಕಾರಣ. ಹೀಗೆ ಒತ್ತಡವನ್ನು ಕಡಿಮೆ ಮಾಡೋದ್ರಲ್ಲಿ ಯೋಗ ತುಂಬಾ ಬಹುಮುಖ್ಯ. ಯಾಕಂದ್ರೆ ನಾವು ಯೋಗವನ್ನು ಮೈಂಡ್ ಬಾಡಿ ಮೆಡಿಸಿನ್ ಅಂತ ಹೇಳ್ತೇವೆ. ಅಂದ್ರೆ ನಮ್ಮ ಮನಸ್ಸು ಸರಿ ಇದ್ದಾಗ ಮಾತ್ರ ನಮ್ಮ ದೇಹ ಕೂಡ ಸರಿ ಇರುತ್ತೆ. ಹಾಗಾಗಿ ಯೋಗದಿಂದ ನಮ್ಮ ಮನಸ್ಸು ಶಾಂತವಾಗಿರ್ತದೆ, ಒತ್ತಡ ಕಡಿಮೆ ಇರ್ತದೆ, ನಮ್ಮ ದೇಹದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಹಾರ್ಮೋನ್ಗಳು ಉತ್ಪತ್ತಿ ಆಗ್ತದೆ. ಇದಕ್ಕೆ ತುಂಬಾ ಆಸನಗಳಿವೆ, ಪ್ರಾಣಾಯಾಮಗಳಿವೆ. ಇದನ್ನು ನಾವು ದಿನನಿತ್ಯ ಒಂದು ಗಂಟೆಯ ಅಷ್ಟು ಹೊತ್ತು ಬೆಳಿಗ್ಗೆ ಅಥವಾ ಸಾಯಂಕಾಲ ಪ್ರತಿನಿತ್ಯ ಅಭ್ಯಾಸ ಮಾಡಿದ್ರೆ ನಮಗೆ ಒತ್ತಡ ಕಡಿಮೆ ಇರ್ತದೆ. ಹಾಗಾಗಿ ನಾವು ಡಯಾಬಿಟಿಸ್ ಬರದ ಹಾಗೆ ಪ್ರಿವೆಂಟ್ ಮಾಡಬಹುದು. ಬಂದ ಮೇಲೆ ನೋಡುದಿದ್ರೆ ನಾವು ನಮ್ಮ ಆಹಾರದಲ್ಲಿ ನಾವು ಚೇಂಜಸ್ ಮಾಡ್ಕೊಳ್ಬಹುದು. ಅಂದ್ರೆ ಹೈ ಗ್ಲೈಸೆಮಿಕ್ ಫುಡ್ ಅಂತ ಹೇಳ್ತೇವೆ, ಕೆಲವು ಆಹಾರ ತಿಂದ್ರೆ ನಾವು ಕೂಡಲೇ ನಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ ಅಧಿಕ ಆಗಿಬಿಡ್ತದೆ. ಈಗ ಆಲ್ರೆಡಿ ಅವರಿಗೆ ಸಕ್ಕರೆ ಅಂಶ ಜಾಸ್ತಿ ಇರುವ ಕಾರಣ ನಾವು ಮತ್ತೆ ನಾವು ಹಾಗೆ ಆಹಾರವನ್ನು ಜಾಸ್ತಿ ತಿಂತ ಇದ್ರೆ ಅದರ ಬದಲು ನಾವು ಕಮ್ಮಿ ಇರುವ ಗ್ಲೈಸೆಮಿಕ್ ಇಂಡೆಕ್ಸ್ ಫುಡ್ ತಿನ್ನಬೇಕು, ಮತ್ತೆ ಹೈ ಫೈಬರ್ ನಾರಿನಂಶ ಜಾಸ್ತಿ ಇರುವ ಆಹಾರವನ್ನು ತಿನ್ನಬೇಕು, ಮತ್ತೆ ಒಳ್ಳೆ ಕೊಬ್ಬಿನಾಂಶ ಇರುವ ಆಹಾರಗಳು, ನಟ್ಸ್ ಅಂತ ಹೇಳ್ತೇವೆ ಅಂದ್ರೆ ಡ್ರೈ ಫ್ರೂಟ್ಸ್, ಒಣ ಹಣ್ಣುಗಳನ್ನು ತಿನ್ನೋದು, ಮತ್ತೆ ಅಧಿಕ ಹಣ್ಣು ಮತ್ತೆ ವೆಜಿಟೇಬಲ್ಸ್ ಅನ್ನು ತಿನ್ನುವಂಥದ್ದು. ಇದರಿಂದ ನಮಗೆ ಹೆಚ್ಚಿನ ಖನಿಜಾಂಶಗಳು ಸಿಗ್ತವೆ ದೇಹಕ್ಕೆ. ಈಗ ಡಯಾಬಿಟಿಸ್ನವರಿಗೆ ದೇಹದಲ್ಲಿ ಏನಾದರೂ ಗಾಯಗಳಿದ್ರೆ ಅಥವಾ ಇನ್ಫೆಕ್ಷನ್ಸ್ ಇದ್ರೆ ಬೇಗ ಗುಣ ಆಗುವ ಚಾನ್ಸಸ್ ಇರ್ತದೆ. ಅದಲ್ಲದೆ ನಮ್ಮದ್ರಲ್ಲಿ ಪ್ರಕೃತಿ ಚಿಕಿತ್ಸೆಯಲ್ಲಿ ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಇದೆ, ಮಸಾಜ್ ಮತ್ತೆ ಅಕ್ಯುಪಂಕ್ಚರ್ ಅಂತ ಇದೆ. ಅಂದ್ರೆ ದೇಹದಲ್ಲಿ ಒಂದೊಂದು ಪಾಯಿಂಟ್ಸ್ ಇರ್ತದೆ, ಅಕ್ಯುಪಂಕ್ಚರ್ ಪಾಯಿಂಟ್ಸ್ ಅಂತ. ಅದನ್ನು ನಾವು ಸ್ಟಿಮ್ಯುಲೇಟ್ ಮಾಡೋದ್ರಿಂದ ಹೀಲಿಂಗ್ ಬೇಗ ಆಗ್ತದೆ ದೇಹದಲ್ಲಿ, ಮೆಟಬಾಲಿಸಮ್ಸ್ ಕೂಡ ನಾರ್ಮಲ್ ಆಗ್ತದೆ ದೇಹದ. ಅದಲ್ಲದೆ ಹೈಡ್ರೋಥೆರಪಿ ಅಥವಾ ನೀರಿನ ಚಿಕಿತ್ಸೆಗಳಿವೆ. ಇದರಿಂದಾಗಿ ಕೂಡ ದೇಹದ ರಕ್ತ ಸಂಚಲನ ನಾರ್ಮಲ್ ಆಗ್ತದೆ, ಹಾರ್ಮೋನ್ಗಳು ಸರಿಯಾಗಿ ಉತ್ಪತ್ತಿ ಆಗ್ತದೆ. ಇದರಿಂದಾಗಿ ಕೂಡ ನಮ್ಮ ಡಯಾಬಿಟಿಸ್ ಕೂಡ ಗುಣ ಆಗ್ತದೆ,
6: ಕಂಟ್ರೋಲ್ ಬರ್ಬೋದು,
5: ಕಂಟ್ರೋಲ್ ಬರ್ತದೆ.
6: ಯಾಕಂದ್ರೆ ಮೈನ್ ಆಗಿ ನಾವು ನೋಡಬೇಕಾದದ್ದೇ ಅದರ ಮೂಲವನ್ನ ಪತ್ತೆ ಹಚ್ಚುವ.
5: ಹೌದು, ನಾವು ಪ್ರಕೃತಿ ಚಿಕಿತ್ಸೆಯಲ್ಲಿ ಮೇನ್ ಆಗಿ ನಾವು ರೋಗ ಲಕ್ಷಣದ ಮೇಲೆ
6: ಗಮನ,
5: ಸೆಕೆಂಡರಿ ಅದು ನಮ್ಗೆ ಫಸ್ಟಿಗೆ ನಾವು ನೋಡೋದು ಪ್ರೈಮರಿ ಕಾಸಸ್, ಅಂದ್ರೆ ಆ ರೋಗ ಹೇಗೆ ಉತ್ಪತ್ತಿ ಆಯಿತು. ಸ್ಟ್ರೆಸ್ ಇರ್ಬೋದು ಅಥವಾ ಏನಾದರೂ ವ್ಯಾಯಾಮಗಳು ಕಡಿಮೆ ಆಗಿರ್ಬೋದು, ಹೀಗಾಗಿ ಹಾಗೆ ನಾವು ಅದನ್ನು ಫಸ್ಟ್ಗೆ ಗುಣ ಮಾಡ್ತೇವೆ, ಪ್ರೈಮರಿ ಕಾಸಸ್.
6: ಇತ್ತೀಚಿನ ಒಂದಿಷ್ಟು ಮಧುಮೇಹ ರೋಗಿಗಳು ಗುಣಾದವರು ಕೂಡ ಹೇಳಿರುವಂತ ಒಂದು ವಿಷಯ ಕೂಡ ಹೌದು, ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಿಂದ ಒಂದಿಷ್ಟು ಮಧುಮೇಹವನ್ನು ಕಂಟ್ರೋಲ್ಗೆ ಬಂದಿದ್ದೀವಿ ಅಂತ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಗೆ ಮೊರೆ ಹೋಗುವಂತವರ ಸಂಖ್ಯೆ ಕೂಡ ಸ್ವಲ್ಪ ಹೆಚ್ಚಾಗಿದೆ ಅಂತ ಕೂಡ ನೋಡಬಹುದು.
5: ಕೆಲವು ಇಂಗ್ಲಿಷ್ ಮೆಡಿಸಿನ್ ಅಂತ ಹೇಳ್ತೇವಲ್ಲ, ಅಲೋಪತಿ ಮೆಡಿಸಿನ್ಸ್, ಅದನ್ನು ತಕೊಳ್ಳೋದ್ರಿಂದ ಕೂಡ ಸಕ್ಕರೆ ಅಂಶ ಜಾಸ್ತಿ ಆಗ್ತದೆ. ಈಗ ಎಲ್ಲಾದ್ರೂ ಅವರಿಗೆ ಫಿನಟಾಯಿನ್ ಅನ್ನುವ ಒಂದು ಡ್ರಗ್ಸ್ ತಕೊಂಡ್ರೆ ಅದರಿಂದಾಗಿ ಕೂಡ ಸಕ್ಕರೆ ಅಂಶ ಜಾಸ್ತಿ ಆಗುವ ಕಾರಣ. ಅದರಿಂದಾಗಿ ಮೆಡಿಸಿನ್ಸ್ಗಳು ಹೆಲ್ಪ್ ಮಾಡ್ತದೆ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ. ಆದಷ್ಟು ನಾವು ನ್ಯಾಚುರೋಪತಿ ಅಥವಾ ಪ್ರಕೃತಿ ಚಿಕಿತ್ಸೆಯನ್ನು ಫಾಲೋ ಮಾಡುವ ಮೂಲಕ ಅದನ್ನು ಬರದ ಹಾಗೆ ತಡೆಗಟ್ಟಬಹುದು, ಮತ್ತೆ ಬಂದ ಮೇಲೆ ಕೂಡ ತಕ್ಕ ಮಟ್ಟಿಗೆ ಅದನ್ನು ನಾವು ಗುಣಪಡಿಸಬಹುದು. ತುಂಬಾ ಕಾಂಪ್ಲಿಕೇಶನ್ಸ್ ಇದ್ರೆ ಅವರಿಗೆ ಆಹಾರದೊಟ್ಟಿಗೆ ಚೇಂಜಸ್ ಮಾಡೋದ್ರ ಒಟ್ಟಿಗೆ ಮೆಡಿಸಿನ್ ಕೂಡ ಅಗತ್ಯ ಇರ್ತದೆ, ಇಲ್ಲ ಅಂದ್ರೆ ಮೆಡಿಸಿನ್ ಇದು ಅಗತ್ಯ ಇರುತ್ತಿಲ್ಲ.
6: ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಿಂದ ಯಾವ ರೀತಿಯಲ್ಲಿ ಮಧುಮೇಹವನ್ನು ಪ್ರಿವೆಂಟ್ ಮಾಡಬಹುದು, ಸೊ ಅದನ್ನು ಗುಣಪಡಿಸಬಹುದು, ಅದರ ಬಗ್ಗೆ ಕೂಡ ಬಹಳಷ್ಟು ಉತ್ತಮವಾದ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ತಿಳಿಸಿದ್ದೀರಾ. ಕೊನೆಗೆ ನಮ್ಮ ಕೇಳುಗರಿಗೆ ಒಂದು ಸಂದೇಶ ಹೇಳ್ಬೋದಾ?
5: ಏನಾದರೂ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್ ಬಂದರೆ ಜಾಸ್ತಿ ಒತ್ತಡ ಹಾಕಿಕೊಳ್ಳುವ ಬದಲು ಹೀಗೆ ಕೆಲವೊಂದು ಮನೆಯಲ್ಲೇ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ನಾವು ಸ್ವಲ್ಪ ನಮ್ಮ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಬಹುದು. ಯೋಗ ಮಾಡುವಂಥದ್ದು ಅಥವಾ ಏನಾದರೂ ಹತ್ತಿರದ ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ವಿಸಿಟ್ ಮಾಡಿ ಟ್ರೀಟ್ಮೆಂಟ್ ತಗೊಳ್ಳುವ ಮೂಲಕ ನಾವು ಆದಷ್ಟು ಸಕ್ಕರೆ ಕಾಯಿಲೆಯನ್ನು ಕಡಿಮೆ ಮಾಡಿಸಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
6: ಓಕೆ, ಎಷ್ಟು ಹೊತ್ತು ನಮ್ಮ ಜೊತೆಗೆ ಮಾಹಿತಿ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಕೇಳುಗರೆ, ಇದು ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮದಲ್ಲಿ ಮಧುಮೇಹ, ಅದರ ಕಾರಣಗಳು, ಲಕ್ಷಣಗಳು ಮತ್ತು ಯೋಗ ಮತ್ತು ನ್ಯಾಚುರೋಪತಿ ಈ ಒಂದು ಚಿಕಿತ್ಸೆಯಲ್ಲಿ ಯಾವ ರೀತಿಯಲ್ಲಿ ಪರಿಹಾರವನ್ನು ಕಂಡುಕೊಳ್ಬೋದು, ಇದರೆಲ್ಲದರ ವಿಚಾರವಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಶಾರದಾ ಯೋಗ ಮತ್ತು ನ್ಯಾಚುರೋಪತಿ ಕಾಲೇಜು ಮತ್ತು ಆಸ್ಪತ್ರೆ ತಲಪಾಡಿ ಇಲ್ಲಿ ಮೆಡಿಕಲ್ ಆಫೀಸರ್ ಆಗಿರುವಂತಹ ಡಾಕ್ಟರ್ ಹರ್ಷಿತಾ ಬಿ ಇವರು ನಮ್ಮ ಜೊತೆಗೆ ಇವತ್ತು ಭಾಗವಹಿಸಿದರು. ಇದು ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: عليكم. أنا بورا صدقني. هم ورجال سبلي. نربطها. رينا. ريشل. خيّن يلا ترى. أشو. ಅಳೆ ಬುತ್ತ ಈಗ ಅರ್ಜಿ ಗಾಂಧ ಸತ್ತಾನ ಟೀಚರಿ ಇಸ್ಕಲಂತ ಹಜರಿ ಅಪೈಲ ಬರೀ ತುಮ್ಗ ಪೈಸೆ ಗೇವೆ ಇತ್ಲಾ ಬರಿ ಈಗ ಅರ್ಜಿ ಗಾಂಧ ಸತ್ತಾನ ಸಂಜೆ ಚೆ ತೆರ್ಸಾ ಗೇವ್ ಜಾಯ್ನಾಗಿ
1: ಅಬಾ ಅಬಾ ಆಜ್ ಏಕ್ ದಿಸ್ ಲಾನ ಮುರಿ ಕರಿಯಾಗಿ ಆದ ಇಸ್ಕಲನ್ ಭಯಂಕರ ಬುರೋದಲ್ಲ
0: ಹೋಗಿ ಬುತ್ತ ತುಗ ಮಸ್ತ್ ಬುರೋದಲ್ಲಾಗಿ ತರ ಆಜ್ ಏಕ್ ದಿಸ್ ತು ಜೀವಿ ನಾಕ ಮುಳ್ಳಾರ ತು ಜೀವಿ ರಸ ರವಸಿ ತುಜ ಮೊಬೈಲ್ ಆಪೈ ಆಜ್ ಏಕ್ ಗಡಿ ಮಕದಿ ಅನಿ ಅವನು ತುಕ ಫಲ ದಿತ
1: ಸಂತ ಕುಸಚೆ ಗುರುಯ ನಿವರ್ ಗಾಮ್ಚಾ ದೇವ ಅಮ್ಚಾ ಅಂಗಸ್ಮಂತ್ಲೆ ಬಾಪಾ ಚೆ ಪುತಾ ಚಾನಿ ಪವಿತ್ರಾತ್ಮ ಚನವಿ ಅಬಾ ಆಜ್ ದೇರ್ ಸೈನ್ ಮಣಿ ಅಬಾ
2: ಅಳೆ ಬಾ ತುಮ್ಕ ಆಜ್ ಏಕ್ ದಿಸ್ ಜೋವಿ ನಾಕ ತುಮ್ ಸಂಗೆ ತಲೆನೆ ಅವನಿ ದಕ್ತಿ ಕರಿಯ ಮುಣನ ಮುಣಿಯ ತಲೆನೆ ತುಮಿ ಕಾಲತ್ತೆ ಮೊಬೈಲ್ ಜಾಯಿ ಜಮಳೆ
0: ಅಳೆ ಮಗ್ಗೆ ಜೀವಿನ ಕಮಳಾರ ತೋ ಅದ್ರಿ ಜೀವಿನ ಸ್ತರ ರೌತ ಹಸಲ್ಲೋ ಅಲ್ಲಿ ಆಸ್ಕಲ್ಚಿ ಬುರ್ಗಿ ಆಸಾಡ್ಪಡೆ ಜೀವಿನ ಸ್ತರದಲ್ಲ ರೀಡ್ ಅವ್ತಾರ ಮೊಬೈಲ್ ಮಾತ್ರ ಸುಡು ತಯಾರ ನಾನು ಯಾದಕ್ಕೂ ಮೊಬೈಲ್ ಮುಳ್ಳ ತಕ್ಷಣ ತಾಳಿ ಸಂತಕುರ್ ಸಚಿ ಗುರು ಗೆಲ್ಲಿ
2: ವೈ ವೈ ತುಮ್ಕ ಪ್ರೈಸ್ ಎಲ್ಲ ರೀ ಮಂಡು ಬಾರಿ ಅಂತ ತುಮಿ ಸಂಗ್ಲೆ ಬಸ್ಸಿನ ಕೆಲ್ಲ ಕಸಿ ಸಂತಕುರ್ ಸಚಿ ಕೂರ್ ಕಾಡ್ಲಿ ಪಡೆದಾಣಿ
0: ಮಗ್ಗೆ ಆ ತಂಜ ಬುರ್ಗಂಗಡೆ ಉಲು ಅಂಕಳ ಗೊತ್ತಾ ಹದ್ದೋಡಿಯ ಅಮ್ಮರಿಗೆ ತಯಾರ ಕರಿಯ ಸಂತ ಗುರುಸಚೇ.

ಖಂಡಿತವಾಗಿಟ್ಟು ಈ ಜೀವನ ಚೆಲ್ಲರದು ಭಾರಿ ಬೆಲೆಯೋ ಕರ್ತವ್ಯ ಅಲ್ಲಾಂಟೆ ಈ ಜೀವನ ಚೆಲ್ಲರದು ಒಂದು ಶ್ರೇಷ್ಠ ಪಿನ್ನ ಮುಖ್ಯ ಕರ್ತವ್ಯಂ ಆಯಿಟಿಕ್ಕಡ ಜೀವನತ್ತು ಬಿಸಿಯತಲುಲ್ಲೋ ನೊರ್ಞು ಪಿರ್ಸ ಆ ವಿಶ್ವಾಸ ಪಿನ್ನ ಪ್ರಾಮಾಣಿಕತೆ ಜೀವನತ್ತು ಯಶಸ್ಸಿಗೆ ಕಾರಣ ಆವುಡು ಜೀವನತಲು ಶ್ರದ್ಧೆ ಬೇನು ಆ ಶ್ರದ್ಧೆ ಉಳ್ಳ ಜೀವನ ಅದು ಚೆಲ್ಲರದೇ ಸಾರ್ಥಕಾಯೂ ಜೀವನ ನಂಗ ಎಂದಿಗೂ ಜೀವಿಸಿಡ ಚೆಲ್ಲರು ಈ ಮೂಲಭೂತ ಪ್ರಶ್ನೆ ನಂಗಲು ನಿರಂತರ ಆಯಿಟ್ಟು ಬಿಯಾರಿಕಿಡು ಪೋಲೆ ಆಕಡೆ ಈ ಜೀವನತ್ತಿಗೂ ಒಂದು ನಿರ್ದಿಷ್ಟ ಉದ್ದೇಶ ಇನ್ನಿಟ್ಟೇ ಬೇನು ಆ ಉದ್ದೇಶತ್ತೆ ತೆರೆಂಜಿಟ್ಟು ಜೀವಿಸಿಯಪ್ಪಮೇ ಈ ನಂಗಲ ಜೀವನ ಸಾರ್ಥಕಾವುಡು ಈ ಜೀವನತ್ತಲುಲ್ಲೋ ನಂಗಲು ಕರ್ತವ್ಯತೆಲ್ಲ ಪ್ರಾಮಾಣಿಕ ಆಯಿಟ್ಟು ನಿರ್ವಹಿಸಿಯಪ್ಪಮೇ ಈ ಜೀವನತ್ತು ಪ್ರಾಮುಖ್ಯತೆ ಪಿನ್ನ ಮಹತ್ವ ನಂಗೋಗು ತೆರೆಯೋಗು ಸಾಧ್ಯ ಅವಳು ಎಂಗನಮ ಮಿಂಜಿಡು ಪಿನ್ನ ಎಂದಿಗ ಮಿಂಜಿಡು ಚೆಲ್ಲರದೆ ಜೀವನತ್ತ ಉದ್ದೇಶ ಖಂಡಿತವಾಯಿಟ್ಟುಮಲ್ಲ ಈ ದುನಿಯಾವುಲು ಪ್ರಾಣಿಗಂ ಪಿನ್ನ ಪಕ್ಷಿಂಗಂ ಕೂಡ ಜೀವಿಸಿಯುಂಟುಂಡು ಐತೆಂಗ ಪ್ರಾಣಿಗಳೋ ಕಾಂಟಿ ಯಾರ ಪಿನ್ನ ವಿಶೇಷ ಬುದ್ಧಿ ಅದು ಇನ್ಸಾನಾಯೋನುಗು ಒರು ಮನುಷ್ಯನಾಯೋನುಗು ಉಂಡು ಇನ್ಸಾನಾಯೋನು ಈ ಮನುಷ್ಯನಾಯೋನು ಸಮ ಉಳ್ಳದಡೆ ಗ್ರಹಿಸೋಗು ಪಿನ್ನ ಯೋಚಿಸೋಗು ತೆರೆಯೋನು ಅಂಗನಾಯಿಟ್ಟು ಇನ್ಸಾಂಡು ಜೀವನ ಚೆಲ್ಲರದೆ ಪ್ರಾಣಿ ಪಕ್ಷಿಗಳು ಜೀವನತ್ತು ಪೋಲೆ ಆಗಂಟೆ ಅವನು ಜೀವನತ್ತಿಗೆ ನಿರ್ದಿಷ್ಟ ಉದ್ದೇಶ ಉಂಡು ಜೀವನ ಎಂಗನೆ ಇಕ್ಕೋನು ಏ ಉದ್ದೇಶತೆ ಜೀವನ ಹೊಂದಿಟ್ಟಿಕ್ಕೋನು ಅದು ಚೆಲ್ಲರದಡೆ ಮನುಷ್ಯನಾಯೋನು ತಂಡು ಬುದ್ಧಿಶಕ್ತಿ ವಿವೇಚನೆ ಚಿಂತನೆ ಪಿನ್ನ ಅಧ್ಯಯನದ ಮುಖಾಂತರ ಕಾನೋಗು ಸಾಧ್ಯ ಅವಳು ದುನಿಯಾವುಡು ಸೃಷ್ಟಿ ಆಕ್ಯದಾಯ ಇಲಾಹ ಇನ್ಸಾನ್ಗೆ ಸಮಾತಡು ಮಾರ್ಗದರ್ಶನ ಕೊರ್ತುಡ ಚೆಲ್ಲರದ ನೇರು ತತ್ವ ಸಂಹಿತಂಗ ಧರ್ಮಗ್ರಂಥಂಗ ಇನ್ಸಾಂಡು ಜೀವನತ್ತಿಗೆ ಬೇನ್ಮಾಯತರ ಮಾರ್ಗದರ್ಶನ ಕೊರ್ತುಡು ಪಿನ್ನ ಕೊರ್ತುಂಟು ಕೂಡ ಉಂಡು ಮನುಷ್ಯನಾಯೋನಿಗೂ ನಲ್ಲು ವಿವೇಚನಡು ಪಿನ್ನ ತಿಳುವಳಿಕಿಡು ಶಕ್ತಿ ಉಂಡೇ ಉಂಡು ನಲ್ಲು ನಲ್ಲು ಬಿಸಿಯತ್ತೆ ತೆರೆಯುಳ್ಳದಾಯ ಎಲ್ಲ ಅವಕಾಶ ಮನುಷ್ಯ ಮಾರ್ಗೂ ಉಂಡು ಅದರ ಮುಖಾಂತರಮೇ ಜೀವನತ್ತು ನೇರಾಯ ಉದ್ದೇಶತ್ತೆ ಅರಿಞ್ಞಿಟ್ಟು ಅದರೆ ಪೋಲೆ ನಡುಕುಡೋ ಜವಾಬ್ದಾರಿ ಕೂಡ ಔಂಡದಾಯಿಟಿಕ್ಕಡು ಜೀವನತ್ತಲು ಇಂಗಂತೂ ಎಲ್ಲ ಜವಾಬ್ದಾರಿ ನೊರ್ಞಪ್ಪ ಜೀವನ ಚೆಲ್ಲರದು ಶ್ರದ್ಧೆ ಉಳ್ಳ ಜೀವನ ಇಟ್ಟು ಪೋಂಡು ಈ ಶ್ರದ್ಧೆ ಉಳ್ಳ ಜೀವನತ್ತಲೆ ಇನ್ಸಾನು ನಲ್ಲದಡೆ ಪಿಡ್ಚಿಟ್ಟು ಬೆಡಕಡೆ ಬುಟ್ಟುಟ್ಟು ಜೀವನ ರಥತ್ತೆ ಮುನ್ನಲು ಕೊಂಪೋಂಡದು ಅವಂಡು ಕರ್ತವ್ಯ ಕೂಡ ಆಯಿಟಿಕ್ಕಡು ಅದಕ್ಕಾಯಿಟ್ಟೆ ಮನುಷ್ಯ ಒಂದು ನೀತಿಯುತ ಆಯು ಚೌಕಟ್ಟಲು ತಂಡ ಜೀವನತ್ತು ರೂಪಿಸಿಡು ನಲ್ಲೋ ಈ ಜೀವನತ್ತಲು ಸುಖ ದುಃಖ ನೊಂಬಲ ಸಂದೋಲ ಬುಲ್ಪು ಚಿರಿಕೆ ಪಿನ್ನ ಸೋಲು ಗೇಲು ಇದೆಲ್ಲ ನೊರ್ಞಪ್ಪ ಜೀವನ ಚೆಲ್ಲರದೆ ನಂಗೊಗೊರು ರಂಗಭೂಮಿಡ ಪೊಲೆ ಕಾಂಡು ಅದಲಾಯಿಟ್ಟು ಜೀವನತ್ತಲು ಮನುಷ್ಯ ಮಾರಿಗೆ ಒರು ಪುದ್ಧಿಯು ನಮೂಂತೋ ಅನುಭವ ಕೂಡ ಆವುಡು ಜೀವನತ್ತಲು ಜಯಿಸೋನೆಂಗೆ ನಂಗಲ್ಲು ಮುಖ್ಯಮಾಯಿಟ್ಟು ಶ್ರದ್ಧೆ ಬೇನು ಆ ಶ್ರದ್ಧೆ ಚೆಲ್ಲರದೆ ಜೀವನತ್ತು ಒರು ದಿಕ್ಸೂಚಿ ಆ ಶ್ರದ್ಧೆಮೇ ಜೀವನತ್ತು ಪ್ರೇರಕ ಶಕ್ತಿಯೂ ಕೂಡ ಆಯಿಟುಂಡು ಆ ಶ್ರದ್ಧೆಲಾಯಿಟ್ಟು ಜೀವನ ನಲ್ಲೆ ಆವುಡು ಜೀವನತ್ತು ಚುತ್ತಲು ಬೆಳಕರು ಕಾನುಗು ಸಾಧ್ಯ ಆವುಡು ಚೆನ್ನಂಗೆ ಜೀವನ ಪ್ರಕಾಶಮಯ ಆವುಡು ನಂಗಲು ಆಸೆ ಆಕಾಂಕ್ಷೆ ಪಿನ್ನ ಆಸಕ್ತಿ ಎಲ್ಲ ಕಾರ್ಯಗತ ಆವನೆಂಗೆ ಜೀವನತ್ತಲು ಶ್ರದ್ಧೆ ಬೇನು ಆ ಶ್ರದ್ಧೆ ಚೆಲ್ಲರದು ಜೀವನತ್ತಲಾಕಡು ಎಲ್ಲ ಸಾಧನೆಗೂ ಪ್ರೇರಣೆ ತಂಡು ಉತ್ತೇಜನ ತಂಡು ಅದಲಾಯಿಟ್ಟು ಎಲ್ಲಾತಡೆ ಜೀವನತ್ತಲು ಸಾಧಿಸೋಗು ಸಾಧ್ಯ ಆವುಡು ಈ ಪೇಡಿ ಅಜ್ಞಾನ ಮನಸ್ಸಿಡ ದೌರ್ಬಲ್ಯ ಇದೆಲ್ಲ ತಿಳುವಳಿಕೆಡು ಕೊರತೆಲು ಉಂಟಾವುಡು ಆರು ತಂಡು ಸೊರಪನಿಡೆಲ್ಲ ಶ್ರದ್ಧೆಲು ಪಿನ್ನ ಉತ್ತೇಜನತ್ತಲು ಆಕಡಾನ ಅವುಂಡೆ ಸಮಾಜ ಪಿನ ಸಮುದಾಯ ಖಂಡಿತ ಮೆಚ್ಚಿಡು ಗೌರವಿಸಿಟ್ಟು ಪುರಸ್ಕರಿಸಿಡು ಇದು ನೇರು ಅಂಗಂತೋ ಇನ್ಸಾನಿಗೆ ಜೀವನತ್ತಲು ಸುಲಭತ್ತಲು ಜಯಿಸೋಗು ಸಾಧ್ಯ ಆವುಡು ಧೈರ್ಯ ಪಿನ್ನ ಆತ್ಮವಿಶ್ವಾಸ ಚೆಲ್ಲರದು ಮನುಷ್ಯ ಮಾರಲು ಶ್ರದ್ಧೆಡೆ ಉಂಡಾಕಡು ನಲ್ಲು ನಲ್ಲು ಸರ್ವಪನಿಕೆಲ್ಲ ಶ್ರದ್ಧೆಮೇ ಮೂಲಮಂತ್ರ ಆಯಿಟಿಕ್ಕಡು ಶ್ರದ್ಧೆಲಾಯಿಟ್ಟು ಮನುಷ್ಯ ತಂಡ ಪ್ರತಿ ಕರ್ತವ್ಯತೆ ನಲ್ಲು ನೆಲಲು ನಿರ್ವಹಿಸಿಯುಂಟು ಪೋಂಡ ಶ್ರದ್ಧೆ ಪಿನ್ನ ಸ್ವರಾಕಡು ಉತ್ತೇಜನ ಚೆಲ್ಲರದು ಒರೇ ಪಾವಲಿಡು ಜಂಡು ಮಗ ಇನ್ನ ಪೋಲೆ ಶ್ರದ್ಧೆ ಒರು ವೇಳೆ ಮನಸ್ಸಿಗೂ ಇಲ್ಲಾಂಟಾಯಂಗೆ ತನ್ನಲ್ಲಿ ಸಾಧ್ಯ ಇನ್ನು ಸಾಧಾರಣತ್ತು ಸ್ವರಂ ಕೂಡ ಅವನಿಗೂ ಅಸಾಧ್ಯ ಆಯಿಟ್ಟು ಕಾಂಡು ಶ್ರದ್ಧೆ ಒರು ವೇಳೆ ಮನಸ್ಸಿಗೂ ಇಲ್ಲಾಂಟಾಯಂಗೆ ತನ್ನಲ್ಲಿ ಸಾಧ್ಯ ಇನ್ನು ಸಾಧಾರಣತ್ತು ಸ್ವರಂ ಕೂಡ ಅವನಿಗೂ ಅಸಾಧ್ಯ ಆಯಿಟ್ಟು ಕಾಂಡು ಶ್ರದ್ಧೆ ಚೆಲ್ಲರದೆ ಅವನಿಗೂ ತನ್ನಲ್ಲಿ ಇಲ್ಲಾತು ಶಕ್ತಿಡು ಕೊಡ್ತುಟ್ಟು ಜೀವನದಲ್ಲಿ ಉತ್ತೇಜನ ಪಿರ್ಸಪಾಡು ಪಿನ್ನ ಒರ್ಮೆಪಾಡು ನೊರೆಯೋಗು ಸಾಧ್ಯ ಆವುಡು ಆರೊಟ್ಟುಗು ಶ್ರದ್ಧೆ ಉಂಡ ಅವನಿಗೂ ನಿರಾಸೆ ಚೆಲ್ಲರದೇ ಇಲ್ಲ ಇದು ಗಾಂಧೀಜಿ ಚೆನ್ನ ಪಾಲಕ ಇನ್ಸಾಂಡು ಕಲ್ಬುಡು ಉಲ್ಗ ಉಲ್ಲೋ ಆ ಸುಪ್ತ ಪ್ರತಿಭೆಡೆ ಅಡಚಿಟ್ಟು ಎನಿಪಾಟುನೆಂಗೆ ಮುಖ್ಯಮಾಯಿಟ್ಟು ಅವನಿಗೂ ಶ್ರದ್ಧೆ ಬೇನು ಅಂಗನಮೇ ಪ್ರೋತ್ಸಾಹಂ ಬೇನು ಈವರು ವಿಶೇಷಮಾಯು ಶಕ್ತಿಡೆ ದುನಿಯಾವುಡು ಪರ್ತಲು ಕ್ರಮತ್ತಲು ಕೊಂಪೋಯಂಗೆ ಭೌತಿಕ ಪಿನ್ನ ವೈಜ್ಞಾನಿಕ ಬೆಳವಣಿಗೆ ಸಾಧ್ಯ ಆವುಡು ಅದೇ ಶಕ್ತಿಡೆ ಭಾವನೆ ಆ ಯೋಚನೆ ಪಿನ್ನ ವಿವೇಚನೆಡೆ ಪರ ಕುಂಪೋಯಂಗೆ
ಈ ಕಲೆ, ಈ ಸಾಹಿತ್ಯ, ಪಿನ್ನ ಸಂಸ್ಕೃತಿ ಚೆಲ್ಲರು ಭೌತಿಕ ಬೆಳವಣಿಗೆಗೆ ಅದು ಕಾರಣ ಆವುಡು. ಶ್ರದ್ಧೆ ಪಿನ್ನ ನಂಬಿಕೆಗ ನಿಶ್ಚಿತ ಜೀವನದಲ್ಲಿ ಒರು ಘನತೆ, ಒರು ನೆಮ್ಮದಿ, ಪಿನ್ನ ಭದ್ರತೆಡೆ ಇನ್ಸಾನಗ ತಂಡು ಜಯಿಸಿಡೋ ಶಕ್ತಿ ತನ್ನಲ್ಲು ಇನ್ನೆಂಗೂ ಅಂಧಶ್ರದ್ಧೆಲಾಯಿಟ್ಟು ಸೋಕುಡು ಭಾವನೆಡೆ ಹೊಂದಿಟ್ಟುಲ್ಲೋ ಇನ್ಸಾನ ಈ ಜೀವನದಲ್ಲಿ ಎಪ್ಪಂ ಜಯಿಸಿಲ್ಲ. ನಂಗ ಎಪ್ಪಂ ನಂಗಲ್ಲಿ ಏದು ಪನಿ ಆವುಡು ಚೆಲ್ಲರೂ ಆತ್ಮವಿಶ್ವಾಸತೆ ಹೊಂದಿಟ್ಟಿಕೊನೆ ಹೊರತು ನಂಗಲ್ಲಿ ಆವುಲ್ಲ ಚೆಲ್ಲರೂ ಅವಿಶ್ವಾಸತೆ ಮನಸ್ಸಲ್ಲಿ ಬೈಚೊಲಗು ತೀರ. ಇನ್ಸಾಂಡು ಚೈತನ್ಯಮೇ ಜೀವನದಲ್ಲಿ ಸರ್ವಸ್ವ ಆಯಿಟುಂಡು. ಆ ಚೈತನ್ಯ ಆ ಇನ್ಸಾಂಡು ಹೃದಯದಲ್ಲಿ ಎಪ್ಪಂ ನೊರಿಟ್ಟಿಕ್ಕನು. ಅವನ್ ತಂಡು ನಡವಡಿಲು ಆಚಾರ ವಿಚಾರದಲ್ಲಿ ಪಿನ್ನ ತಂಡು ನಾಲ್ತು ನಾಲ್ತು ಜೀವನದಲ್ಲಿ ಅದಡೆ ರೂಢಿಸಿಯಪ್ಪ ಅವನು ಜೀವನ ನಲ್ಲ ಅವಡು. ಈ ಚೈತನ್ಯ ಚೆಲ್ಲರದೇ ಶ್ರದ್ಧಾತ್ಮಕ ಜೀವನತ್ತು ಪ್ರೇರಕ ಶಕ್ತಿ. ಆ ಜೀವನದಲ್ಲಿ ಎಪ್ಪಂ ವಿಶ್ವಾಸ ಬೇನು. ತಾನು ಮಿಂಜುಗಾಯಿಟ್ಟು ತಿನ್ನಡೇ ಚೆಲ್ಲರು ಓರ್ಮೆ ಇನ್ಸಾನ ಯೋನಿಗೂ ಜೀವನದಲ್ಲಿ ಬೇನೆ ಹೊರತು ತಿನ್ನುಗಾಯಿಟ್ಟು ಮಿಂಜಿಡ ಪೋಲೆ ತಪ್ಪು ಕಲ್ಪನೆ ಜೀವನದಲ್ಲಿ ಎಪ್ಪಂ ಇಕ್ಕೋಗುತ್ತೀರ. ಆ ಪೀರ್ಸ ಪಾಡ್, ಆ ಓರ್ಮೆ ಪಾಡ್, ಆ ನೇರ್, ಆ ವಿಶ್ವಾಸ ಪಿನ ಪ್ರಾಮಾಣಿಕತೆ ಜೀವನದಲ್ಲಿ ನಂಗ ಅಳವಡಿಸಿಯಪ್ಪಮೆ ನಂಗಲೆ ಆದರ್ಶ ಜೀವನ ಅವಡು, ಅರ್ಥಪೂರ್ಣ ಜೀವನ ಅವಡು.

0: You're listening to Radio Sarang, 107.8 FM.
1: ಯಾನ ಭಾಸ್ಕರ್ ರೈ ಕುಕ್ಕೊಳ್ಳಿ ಪಾತಿರಂದುಲ್ಲೆ ರೇಡಿಯೋ ಸಾರಂಗ್ ನಮ್ಮ ಮಾತೆರಳ ಮಾಧ್ಯಮ ಯಾನ್ಲಾ ಕೇನೊಂದುಲ್ಲೆ ನಿಖಿಲ್ಲಾ ಕೇನ್ಲಿ ರಂಗ ರಂಗದ ಬದು.
2: ಈ ದಿನದ ಕನ್ನಡ ಪ್ರಸಾರದಲ್ಲಿ ಆಧುನಿಕ ಶಿಕ್ಷಣ ಮತ್ತು ಸಾಹಿತ್ಯ ಈ ಬಗ್ಗೆ ಮಾತಾಡುವವರು ಪ್ರೊಫೆಸರ್ ಬಾಲಕೃಷ್ಣ ಶೆಟ್ಟಿ.
3: ಆಧುನಿಕ ಶಿಕ್ಷಣ ಮತ್ತು ಸಾಹಿತ್ಯ ಈ ವಿಚಾರದ ಮೇಲೆ ನನ್ನ ಪ್ರಬಂಧವನ್ನು ಬಹಳ ಲಘು ಧಾಟಿಯಲ್ಲಿ ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಇಚ್ಛೆ ಪಡ್ತೇನೆ. ಆಧುನಿಕ ಶಿಕ್ಷಣದ ಬಗ್ಗೆ ಇವತ್ತು ನಮ್ಮ ಸಮಾಜ ಎಷ್ಟು ಹೆದರ್ಕೊಂಡಿದೆ ಅನ್ನೋದಕ್ಕೊಂದು ಸಣ್ಣ ದೃಷ್ಟಾಂತದ ಮೂಲಕ ನನ್ನ ಮಾತನ್ನು ಆರಂಭಿಸ್ತೇನೆ. ಪದವಿ ವಿದ್ಯಾರ್ಥಿಗಳು ಒಮ್ಮೆ ಒಂದು ಗಾಣ ನೋಡೋದಕ್ಕೊಂದು ಹಳ್ಳಿಗೆ ಹೋಗ್ತಾರೆ. ಹಳ್ಳಿಗೆ ಪದವಿ ವಿದ್ಯಾರ್ಥಿಗಳು ಟ್ರಿಪ್ಪಿಗೆ ಹೋದದ್ದು. ಗಾಣದ ಸುತ್ತ ಎತ್ತ ತಿರುಗ್ತಾ ಇತ್ತು. ಅಲ್ಲೇ ಪಕ್ಕದಲ್ಲಿ ಒಬ್ಬ ರೈತ ಏನೋ ಗದ್ದೆ ಕೆಲಸ ಮಾಡ್ತಾ ಇದ್ದ. ಅಧ್ಯಾಪಕರು ಹೇಳಿದ್ದಾರೆ ವಿದ್ಯಾರ್ಥಿಗಳಲ್ಲಿ, ನೀವು ಪ್ರಶ್ನೆ ಕೇಳಬೇಕು, ಹೋಗಿ ಸುಮ್ಮನೆ ಬರೋದಲ್ಲ, ಇದು ಟ್ರಿಪ್ಪು, ನಿಮಗೆ ಶೈಕ್ಷಣಿಕ ಪ್ರವಾಸ ಇದು. ಹಾಗೆ ವಿದ್ಯಾರ್ಥಿಗಳು ಹೋಗಿ ಗಾಣದ ಸುತ್ತ ನೋಡಿದರು. ಈಗ ನೋಡಲಿಕ್ಕೆ ಹೋಗಬೇಕಾದ ಪರಿಸ್ಥಿತಿ ಇದೆ. ಮೊದಲ ಪ್ರಶ್ನೆ ಕೇಳಿದ್ರಂತೆ ವಿದ್ಯಾರ್ಥಿಗಳು, ಅಣ್ಣ ಆ ಎತ್ತುಗಳಿಗೆ ಏನೂ ನೀನು ಹೊಡೆಯದೆ ಆ ಎತ್ತುಗಳು ಗಾಣದ ಸುತ್ತ ಸುತ್ತಾ ಇದ್ದಾವಲ್ಲ, ಇದು ಹೇಗೆ? ಆಗ ಆ ರೈತ ಹೇಳ್ತಾನೆ, ಅದರಲ್ಲೇನು ವಿಶೇಷತೆ ಏನಿಲ್ಲ, ನಾನು ಅಕ್ಕಚ್ಚು ಹಿಂಡಿ ಬಾಯಾರಿಕೆ ಕೊಟ್ಟಿದ್ದೇನೆ, ಅವುಗಳು ಪ್ರಾಮಾಣಿಕವಾಗಿ ಸುತ್ತುತ್ತಾವೆ ಅಂತ ಹೇಳ್ತಕ್ಕಂಥ ಅಭಿಪ್ರಾಯವನ್ನು ರೈತ ಇಟ್ಟ. ಆಮೇಲೆ ಮತ್ತು ಪ್ರಶ್ನೆ ಕುತೂಹಲ ತಾಳ್ಲಿಕ್ಕಾಗದೆ ರೈತನಲ್ಲಿ ಮತ್ತೆ ಪುನಃ ಕೇಳ್ತಾರಂತೆ ಅದೇ ವಿದ್ಯಾರ್ಥಿಗಳು, ಅವುಗಳು ತಿರುಗ್ತಾ ಇದ್ದಾವೆ ಅಂತ ನಿಮ್ಗೆ ಹೇಗೆ ಗೊತ್ತಾಗತ್ತೆ, ನಿಂತ್ಕೊಂಡ್ರೆ ಹೇಗೆ ಗೊತ್ತಾಗತ್ತೆ? ಆಗ ಆ ರೈತ ಹೇಳ್ತಾನೆ, ಅವುಗಳ ಕುತ್ತಿಗೆ ಒಂದು ಗಂಟೆ ಕಟ್ಟಿದ್ದೇನೆ, ಆ ಗಂಟೆ ಗಣಗಣ ಶಬ್ದ ಆಗ್ತದೆ, ಅದು ನಿಂತರೆ ನಿಂತಿದೆ ಅಂತ ಭಾವಿಸಿಕೊಳ್ತೇನೆ ಅಂತ. ಆಮೇಲೆ ಮತ್ತೂ ಕುತೂಹಲ ತಾಳ್ಲಿಕ್ಕಾಗದೆ ಆ ಎತ್ತುಗಳು ನಿಂತಲೇ ಹೀಗೆ ಕುತ್ತಿಗೆಯನ್ನು ಅಲ್ಲಾಡಿಸಿದ್ರೆ ಗಂಟೆ ಶಬ್ದ ಆಗ್ತದಲ್ಲ, ಆವಾಗ ನಿಮ್ಗೆ ಅದು ಹೇಗೆ ಗೊತ್ತಾಗತ್ತೆ? ಆಗ ರೈತ ಹೇಳಿದಂತೆ, ನಾನು ಅದನ್ನು ಬಿ ಎವರೆಗೆ ಓದಿಸ್ತಿಲ್ಲ, ಯಾಕಂದ್ರೆ ಎಲ್ಲಾದರೂ ಆ ಎತ್ತುಗಳನ್ನು ನಾನು ಬಿ ಎವರೆಗೆ ಓದಿಸಿದ್ದಿದ್ರೆ ಅವು ನಿಂತಲ್ಲೇ ಕುತ್ತಿಗೆ ಅಲ್ಲಾಡಿಸ್ತಿದ್ದೋ ಏನು? ಆಧುನಿಕ ಶಿಕ್ಷಣದ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂತಂದರೆ ನಿಂತಲೇ ಕುತ್ತಿಗೆ ಅಲ್ಲಾಡಿಸುವುದನ್ನು ನಾವು ಇವತ್ತು ವಿದ್ಯಾರ್ಥಿಗಳಿಗೆ ಕಲಿಸ್ಕೊಡ್ತಾ ಇದ್ದೇವೆ. ಮೊದಲಿಗೆ ನನ್ನ ಮಾತಿಗೆ ಆರಂಭಿಸುವುದರ ಮೊದಲು ರವಿ ಬೆಳಗೆಯವರು ಬರೆದಂಥ ಒಂದು ದೃಷ್ಟಾಂತ ಹೇಳಿಬಿಟ್ಟು ಮಕ್ಕಳನ್ನು ಬೆಳೆಸ್ತಕ್ಕಂಥ ಒಂದು ತುರ್ತು ಹೇಗಿರಬೇಕು, ಮಾತೆ ತಂದೆ ತಾಯಂದ್ರೆ ಹೇಗಿರಬೇಕು ಅನ್ನೋದಕ್ಕೆ ಒಂದು ವಿಚಾರವನ್ನು ಹೇಳ್ತಾನೆ. ಅದೇನಂತಂದರೆ, ಇವತ್ತೆಲ್ಲ ರಕ್ಷಕರು ಜಿರಾಫೆಯಂತೆ ಇರಬೇಕು ಅಂತಕ್ಕಂಥ ಒಂದು ಮಾತು. ಇದು ಜಿರಾಫೆಯಲ್ಲಿ ಮನುಷ್ಯರಲ್ಲಿ ಅಂತಕ್ಕಂಥ ಅದನ್ನು ನೀವು ಲೆಕ್ಕ ಹಾಕ್ಬೋದು. ಆದರೂ ಸಹಿತ ಮಕ್ಕಳನ್ನು ಜಿರಾಫೆ ಮಕ್ಕಳು ಹೇಗೆ ಮಗುವನ್ನು ಸಾಕ್ತದೋ ಹಾಗೆ ನಮ್ಮ ಮಗುವನ್ನು ಇವತ್ತು ಆಧುನಿಕ ಯುಗದಲ್ಲಿ ಸಾಕಬೇಕು. ಆದರೆ ನಾವು ಹಾಗೆ ನಮ್ಮ ಮಕ್ಕಳನ್ನು ಸಾಕ್ತಾ ಇಲ್ಲ. ಸಸ್ತನಿಗಳಲ್ಲಿ ಅತಿ ಎತ್ತರದ ಪ್ರಾಣಿ ಜಿರಾಫೆ. ಅದು ತಾನು ಗರ್ಭವತಿ ಗರ್ಭಧಾರಣೆ ಮಾಡಿದ ಮೇಲೆ ಒಂದು ಸಮತಟ್ಟಾದಂಥ ಜಾಗವನ್ನು ಜಿರಾಫೆ ಹುಡುಕ್ತದಂತೆ. ಸಮತಟ್ಟಾದ ನಿಂತ್ಕೊಂಡೇ ಅದು ಮಗುವನ್ನು ಕರುವನ್ನು ಹಾಕೋದು. ಅಷ್ಟು ಎತ್ತರದಿಂದ ಆ ಕರು ಕೆಳಗಡೆ ಬೀಳುವಾಗ ಅದು ಸಮತಟ್ಟಾದ ಜಾಗದಲ್ಲಿ ಬೀಳ್ತದೆ. ತನ್ನ ಪ್ರೇಮಮಯವಾದಂಥ ದೃಷ್ಟಿಯಲ್ಲಿ ಜಿರಾಫೆ ಆ ಮಗುವಿನ ಸುತ್ತ ಒಂದು ಸುತ್ತ ಬರ್ತದೆ ಮಗು ಕೆಳಗಡೆ ಬಿದ್ದ ಮೇಲೆ. ಆಮೇಲೆ ಜಿರಾಫೆ ತಡ ಮಾಡೋದಿಲ್ಲ, ಅದರ ಪ್ರಷ್ಟಮಾಗುವನ್ನು ನೋಡಿ ತನ್ನ ಬಲಿಷ್ಠವಾದ ಕಾಲಿನಿಂದ ಜಿರಾಫೆ ಆ ಮಗುವಿಗೆ ಜಾಡಿಸಿ ಒದಿತದೆ. ಜಾಡಿಸಿ ಒದ್ದಾಗ ಆ ಜಿರಾಫೆಯ ಮಗು ಹಗೂರ ಎದ್ದು ನಿಲ್ಲುವ ಪ್ರಯತ್ನ ಮಾಡ್ತದೆ. ಅದು ಮಾಂಸದ ಮುದ್ದೆಯಾದಂಥ ಜಿರಾಫೆಯ ಕರು ಮತ್ತೆ ಪುನಃ ಬೀಳುತ್ತದೆ. ಬಿದ್ದ ಮೇಲೆ ಮತ್ತೊಮ್ಮೆ ಅದು ಅದೇ ಭಾಗಕ್ಕೆ ನೋಡಿ ಮತ್ತೊಮ್ಮೆ ತಾಯಿ ಜಿರಾಫೆ ಆ ಜಿರಾಫೆಗೆ ಜಾಡಿಸಿ ಒದಿತದೆ. ಆಮೇಲೆ ಇನ್ನೊಂದು ಪೆಟ್ಟಿಗೆ ಹೆದರಿದಂತಹ ಕರು ಮತ್ತೆ ಪುನಃ ಹೋಗಿ ತಾಯಿಯ ಆ ಮೊಲೆಗೆ ಎದ್ದು ನಿಂತು ಬಾಯಿ ಹಾಕಲಿಕ್ಕೆ ಪ್ರಾರಂಭಿಸಿ ಹಾಲು ಕುಡಿಲಿಕ್ಕೆ ಪ್ರಾರಂಭಿಸ್ತದೆ. ಇಲ್ಲಿಗೆ ಜಿರಾಫೆಯ ಹೆರಿಗೆ ಕ್ರಿಯೆ ಮುಕ್ತಾಯ ಆಗತ್ತೆ. ಆದರೆ ಜಿರಾಫೆ ತನ್ನ ಮಗುವಿಗೆ 2 ಸಾರಿ ಬೌದ್ಧಿಕವಾಗಿ ಒದ್ದಿದೆ. ಇದನ್ನು ಹೇಳಲಿಕ್ಕಾಗಿ ನಾನು ಇಲ್ಲಿ ಇಷ್ಟಪಟ್ಟದ್ದು, ಯಾಕಂದರೆ ಎಲ್ಲಾದರೂ ಜಿರಾಫೆ 2 ಸಾರಿ ಒದಿದೇ ಇದ್ದಿದ್ರೆ ಆ ಮಗು ಏಳ್ತಾ ಇರಲಿಲ್ಲ, ಅದು ಯಾವುದೋ ಹುಲಿಯೋ ಕರಡಿಯೋ ಬಾಯಿಗೆ ತುತ್ತಾಗಿ ಸತ್ತು ಹೋಗ್ತಿತ್ತು. ತಾಯಿ ವಾತ್ಸಲ್ಯ ಅತ್ಯಂತ ವಾತ್ಸಲ್ಯಮಯವಾದಂಥ ಒದೆತ ಇವತ್ತು ಆ ಜಿರಾಫೆ ಮರಿಗೆ ಬೇಕಾಗಿತ್ತು. ನಮ್ಮ ಮಕ್ಕಳಿಗೆ ಈ ರೀತಿ ಬೌದ್ಧಿಕವಾದಂಥ ಒದೆತ ಖಂಡಿತ ನಾವು ಕೊಡಬೇಕು. ನೀವು ಮಕ್ಕಳಿಗೆ ಹೊಡಿಬೇಕೆ, ಶಿಕ್ಷೆ ಕೊಡಬೇಕಂತಕ್ಕಂಥ ಅದ್ರ ಬಗ್ಗೆ ನೀವು ಕೇಳಿದರೆ ಖಂಡಿತ ನನ್ನ ಸಹಮತ ಇಲ್ಲ. ಆದರೆ ಬೌದ್ಧಿಕವಾದಂಥ ಒದೆತವನ್ನು ನಮ್ಮ ಮಕ್ಕಳಿಗೆ ನಾವು ಕೊಡದೇ ಇರೋದರಿಂದ ಹಲವು ಅನಾಹುತಗಳಾಗ್ತಾ ಇದ್ದೇವೆ. ಇವತ್ತು ನಾವು ನಮ್ಮ ಮಕ್ಕಳಿಗೆ ಇವತ್ತು ಬರೇ ಚಾಯ್ಸನ್ನು ಕೊಡ್ತಿದ್ದೇವೆ ಹೊರತು ಈ ಆಧುನಿಕ ಶಿಕ್ಷಣ ಪದ್ಧತಿಯಲ್ಲಿ ನಾವು ಅವರಿಗೆ ಸೂಕ್ತವಾದ ಡೈರೆಕ್ಷನ್ ಕೊಡ್ತಾ ಇಲ್ಲ. ನಾವು ಇಷ್ಟು ಇಷ್ಟಪಟ್ಟೇ ಮಕ್ಕಳನ್ನು ಹಡಿತೇವೆ, ಆದರೆ ಅವರು ಬಯಸಿದ್ದನ್ನೆಲ್ಲ ಒದಗಿಸ್ತೇವೆ. ಕಾರಣ ಏನಂತಂದರೆ, ನಾವು ಚಿಕ್ಕಂದಿನಲ್ಲಿ ಅದನ್ನು ಅನುಭವಿಸಲಿಲ್ಲ, ನಮ್ಮ ಮಕ್ಕಳದನ್ನು ಅನುಭವಿಸಲಿ, ನಮಗೆಲ್ಲರಿಗೂ ಮಕ್ಕಳಿಗೆ ನಮಗಾದ ಕಷ್ಟ ಮಕ್ಕಳಿಗೆ ಬೇಡ ಅನ್ನುವಂಥ ಕಾರಣಕ್ಕಾಗಿ ಮಕ್ಕಳ ಮುಂದೆ ಹಲವು ಚಾಯ್ಸ್ಗಳ ರಾಶಿಯನ್ನು ಇಡ್ತೇವೆ, ಆದರೆ ಮಕ್ಕಳಿಗೆ ಡೈರೆಕ್ಷನ್ ಕೊಡ್ತಾ ಇಲ್ಲ. ಈ ದುರಂತದಿಂದ ಏನಾಗಿದೆ ಅಂದರೆ, ಉದಾಹರಣೆಗೆ ಮಗುವಿಗೆ ಮೊಬೈಲ್ ತೆಗೆಸಿಕೊಡ್ತೇವೆ ನಾವು, ಆ ಮೊಬೈಲ್ನಿಂದ ಎಲ್ಲಿಗೆ ಫೋನ್ ಮಾಡ್ತದೆ ಮಗು, ಯಾರಿಗೆ ಎಸ್ ಎಮ್ ಎಸ್ ಮಾಡ್ತದೆ ಅನ್ನೋದ್ರ ಬಗ್ಗೆ ನಾವು ಆಲೋಚಿಸುವುದಿಲ್ಲ. ಮಕ್ಕಳಿಗೆ ಬೈಕ್ ತೆಗೆಸಿಕೊಡ್ತೇವೆ, ಆ ಬೈಕು ಕಾಲೇಜಿನಿಂದ ಮನೆಗೆ ಎಷ್ಟು ದೂರ ಇದೆ, ಬೈಕ್ ಅತಿ ಹೆಚ್ಚಾಗಿ ಹೆಚ್ಚು ಯಾಕೆ ಕಿಲೋಮೀಟರ್ ಆಯಿತು ಅನ್ನೋದ್ರ ಬಗ್ಗೆ ಯಾವ ತಂದೆಯೂ ಆಲೋಚಿಸುವುದಿಲ್ಲ. ಹಾಗಾಗಿ ನನ್ನ ಕಳಕಳಿವೇನಂತಂದರೆ, ಇವತ್ತು ನಾವು ಮಕ್ಕಳ ಸಮ್ಮುಖದಲ್ಲಿ ಹಲವು ಚಾಯ್ಸ್ಗಳನ್ನು ಇಟ್ಟಿದ್ದೇವೆ ಹೊರತು ಅವುಗಳಿಗೆ ಸೂಕ್ತವಾದ ಮಾರ್ಗದರ್ಶನ ಕೊಡಲಿಲ್ಲ. ಇದರ ಪರಿಣಾಮವಾಗಿ ಏನಾಗಿದೆ ಅಂತಂದರೆ, ಮಕ್ಕಳಿಗೆ ಖಂಡಿತ ಬುದ್ಧಿ ಇದೆ, ಅದನ್ನು ನಾವು ಒಪ್ಪಿಕೊಳ್ಳೋಣ, ಆದರೆ ಅವರಿಗೆ ಬುದ್ಧಿಯ ಜೊತೆಗೆ ಆತುರವಿರುತ್ತದೆ. ಆತುರವಿರುವಲ್ಲಿ ವಿವೇಕ ಇರುವುದಿಲ್ಲ. ನಮ್ಮ ಆಧುನಿಕ ಶಿಕ್ಷಣ ಈ ಆತುರ ಮತ್ತು ವಿವೇಕದ ಅವಿವೇಕದ ಮಡುವಾಗಿದೆ. ಈ ಬಗ್ಗೆ ನಾವು ಈ ಸಂದರ್ಭದಲ್ಲಿ ಚಿಂತಿಸಬೇಕಾಗಿದೆ ಅಂತ ನನ್ನ ಇವತ್ತಿನ ಶಿಕ್ಷಣದ ಪರಿಸ್ಥಿತಿಯನ್ನು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ಆದರೆ ಆಧುನಿಕ ಶಿಕ್ಷಣ ಖಂಡಿತ ತೀರ ಕೆಟ್ಟದ್ದು ಅಂತಕ್ಕಂಥ ನಿರಾಶಾ ಭಾವ ನನಗಿಲ್ಲ. ಆಧುನಿಕ ಶಿಕ್ಷಣದಿಂದ ನಮ್ಮ ಮಕ್ಕಳು ಅತ್ಯಂತ ಅದ್ಭುತ ಬುದ್ಧಿವಂತರಾಗಿದ್ದಾರೆ. ನಾವೆಲ್ಲ ಚಿಕ್ಕಂದಿರಲಿರುವಾಗ ನಮಗೊಬ್ಬರು ಟೀಚರ್ ಇದ್ದಿದ್ರು. ಅವರು ಭೂಗೋಳ ಪಾಠ ಹೇಗೆ ಮಾಡ್ತಿದ್ರು ಅಂತಂದರೆ, ಒಂದು ಚಿಮಣಿಯನ್ನು ಮಧ್ಯೆ ಇಟ್ಟು ಭೂಗೋಳವನ್ನು ಈಚೆ ಇಟ್ಟುಕೊಂಡು ತಿರುಗಿಸ್ತಿದ್ರು. ಇದು ಹಗಲಾಗ್ತದೆ, ರಾತ್ರಿ ಆಗ್ತದೆ ಅಂತ ನಮಗೆ ಪಾಠ ಹೇಳ್ಕೊಡ್ತಾ ಇದ್ರು. ಆದರೆ ಅದೇ ಇವತ್ತು ತರಗತಿಯಲ್ಲಿ ನಾವೇನಾದರೂ ಚಿಮಣಿ ಇಟ್ಟು ಗೋಳ ತಿರುಗಿಸಿದರೆ ಮಕ್ಕಳು ಇವತ್ತು ನಗ್ತಾರೆ. ಕಾರಣ ಏನಂತಂದರೆ, ಅವು ನಕ್ಷತ್ರಗಳೇ ಹೇಗೆ ಹುಟ್ಟುತ್ತವೆ, ಗ್ರಹಗಳೇ ಹೇಗೆ ಹುಟ್ಟುತ್ತವೆ ಅಂತಕ್ಕಂಥ ಗೊತ್ತಿರುವ ಸಂದರ್ಭದಲ್ಲಿ ನಾವು ಇವತ್ತು ಯಾವುದೋ ಹಳೆಯ ಓಬಿರಾಯನ ಕಾಲದ ಶಿಕ್ಷಣ ಪದ್ಧತಿಯನ್ನು ಇವತ್ತು ಇಟ್ಟುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳು ನಮ್ಮಿಂದ ಎಷ್ಟೋ ಮುಂದಿದ್ದಾರೆ, ಅವರಿಗೆ ನಾವು ಕೃತಜ್ಞರಾಗಲೇಬೇಕು. ಆದರೆ ಇವತ್ತು ಶಿಕ್ಷಣ ಅನ್ನುವಂಥ ಅದು ಉಳ್ಳವರ ಸ್ವತ್ತಾಗ್ತಾ ಇದೆ. ಯಾಕಂದರೆ ಈ ಕ್ಷೇತ್ರದಲ್ಲಿ ಕೇವಲ ಇದೊಂದು ಉದ್ಯಮವಾಗಿ ಮಾರ್ಪಟ್ಟದ್ರಿಂದ ಈ ಶಿಕ್ಷಣದಲ್ಲಿ ಹಲವು ಕೊಂದು ಕೊರತೆಗಳಿದ್ದೇವೆ. ಹಿಂದೆ ಹಣ ಇರಬೇಕು, ಮುಂದೆಯೂ ಹಣ ಇರಬೇಕು ಅಂತಕ್ಕಂಥ ಪರಿಸ್ಥಿತಿ ನಮ್ಮ ಇವತ್ತು ಶಿಕ್ಷಣ ಲೋಕವನ್ನು ಕಾಡ್ತಾ ಇದೆ. KGಯಿಂದ PGಯವರೆಗೆ ಡೊನೇಷನ್ ವಸೂಲಿ ಮಾಡುವ ಖಯಾಲಿ ಶುರುವಾಗಿದೆ. ಹೀಗಾಗಿ ನಗರ ಪ್ರದೇಶಗಳಲ್ಲಿ ಕೂಲಿ ನಾಲಿ ಮಾಡಿ ಬದುಕುವ ಅದೆಷ್ಟೋ ಮಂದಿ ಮಕ್ಕಳು ಇಂದು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ. ನಿರ್ಗತಿಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುವುದೇ ಕಷ್ಟವಾಗಿದೆ. ಇಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ಬ್ರಾಹ್ಮಣರಿಂದ ಹಿಡಿದು ದಲಿತರವರೆಗೆ ಎಲ್ಲರೂ ಇದರ ಸುಳಿಯಲ್ಲಿ ಸಿಕ್ಕಿದ್ದಾರೆ. ದೇಶದಲ್ಲಿರುವ 6-14 ವರ್ಷದೊಳಗಿನ ನಮ್ಮ ದೇಶದಲ್ಲಿ 6-14 ವರ್ಷದ ಒಳಗೆ 22 ಕೋಟಿ ಮಕ್ಕಳಿದ್ದಾರೆ. ಅದರಲ್ಲಿ 92 ಲಕ್ಷದ ಮಕ್ಕಳು ಇವತ್ತು ಶಾಲೆಗೆ ಮುಖವನ್ನೇ ಕಂಡಿಲ್ಲ. ಶೇಕಡವಾರು ಹೇಳುವುದಾದರೆ 4.6% ಮಕ್ಕಳು ಇವತ್ತು ಶಿಕ್ಷಣದ ಗಂಧಗಾಳಿ ಇಲ್ಲ, ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ. ಕಡ್ಡಾಯ ಶಿಕ್ಷಣ 1961 ಬಂದರೂ ಸಹಿತ ಅದು ಕಾನೂನಾಗಿ ಉಳಿದಿದೆ ಹೊರತು ಕಡ್ಡಾಯವಾಗಿ ಅದು ಜಾರಿಗೊಂಡಿಲ್ಲ.
0: ರೇಡಿಯೋ ಸಾರಂಗ್ 107.8 FM.
3: ಕರ್ನಾಟಕದಲ್ಲಿ 44,998 ಸರ್ಕಾರಿ ಪ್ರಾಥಮಿಕ ಶಾಲೆಗಳಿದ್ದಾವೆ, 2,499 ಅನುದಾನ ಪ್ರಾಥಮಿಕ ಶಾಲೆಗಳಿದ್ದಾವೆ, ಹಾಗೂ 8,851 ಅನುದಾನ ರಹಿತ ಪ್ರಾಥಮಿಕ ಶಾಲೆಗಳಿದ್ದಾವೆ. ಈ ಸರ್ಕಾರಿ ಶಾಲೆ ಬಿಟ್ಟು 11,350 ಶಾಲೆಗಳು ಸಹಿತ ಇವತ್ತು ಡೊನೇಷನ್ನಿಂದ ಹೊರತಾಗಿಲ್ಲ. ಆದ್ದರಿಂದ ನಮ್ಮ ವಿದ್ಯಾಕ್ಷೇತ್ರ ಇವತ್ತು ರಕ್ಷಕರಿಗೆ ಶಿಕ್ಷಣ ಕೊಡೋದಕ್ಕಿಂತ ಮುಖ್ಯವಾಗಿ ಶಿಕ್ಷಣಕ್ಕೆ ಹಣ ಹೊಂದಿಸುವುದೇ ಅತ್ಯಂತ ಕಷ್ಟದಾಯಕವಾದದ್ದು. ಇನ್ನು ಆಧುನಿಕ ಶಿಕ್ಷಣದಲ್ಲಿ ನಾವು ನಮ್ಮ ಮಕ್ಕಳಿಗೆ ಸಾಮಾಜಿಕ ಜ್ಞಾನ ಕಲ್ಪಿಸಿಕೊಡೋದಿಲ್ಲ ಅನ್ನೋದಕ್ಕೆ, ಹೋದ ವರ್ಷ ಈ 8 ತಿಂಗಳಲ್ಲಿ ನಾವು ಈ ಪಾಲೆ ಮರದ ಆ ತೊಗಟೆಯನ್ನು ತೆಗೆದು ಅದನ್ನು ಕುಡಿಯುವ ಪದ್ಧತಿ ನಮ್ಮೂರಲ್ಲೆಲ್ಲ ಇತ್ತು, ಅಥವಾ ನಿಮ್ಮೂರಲ್ಲಿ ಎಲ್ಲ ಊರಲ್ಲಿ ಇದೆ. ಆದರೆ ಒಬ್ಬ BA ವಿದ್ಯಾರ್ಥಿ, ಯಾವುದು ಕಾಲೇಜಿನ ವಿದ್ಯಾರ್ಥಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ, ನಮ್ಮ ಪ್ರತಿಷ್ಠಿತ ಕಾಲೇಜಿನ ಒಬ್ಬ ವಿದ್ಯಾರ್ಥಿ ಅವ ವಿದ್ಯಾಭ್ಯಾಸ ಮಾಡ್ತಿದ್ದಾನೆ, ಅವನಿಗೆ ಪಾಲೆ ಮರ ಯಾವುದು, ಕಾಸರ್ಕನ ಮರ ಯಾವುದು ಅಂತ ಗೊತ್ತಾಗದೆ ಇರತಕ್ಕಂಥ ಶಿಕ್ಷಣವನ್ನು ನಾವು ಹೇಳಿಕೊಡ್ತಾ ಇದ್ದೇವೆ. ಅವ ಕಾಸರ್ಕನ ಮರದ ಆ ಒಂದು ತೊಗಟೆಯನ್ನು ತಂದುಬಿಟ್ಟು ಅದರ ನೀರನ್ನು ಜಜ್ಜಿ ಮನೆಯವರೆಲ್ಲ ಕುಡಿದು 2 ಮಕ್ಕಳು ಅಸ್ವಸ್ಥರಾದದ್ದು, ತೀರಿ ಹೋದದ್ದು, ಇದೆಲ್ಲ ದುರ್ಘಟನೆ. ನಮ್ಮ ಮಕ್ಕಳಿಗೆ ನಾವು ನಮ್ಮ ಪರಿಸರದ ಜ್ಞಾನವನ್ನು ಹೇಳಿಕೊಡದೇ ಇರುವಂಥದ್ದೇ ಆಗಿದೆ. ಇನ್ನು ಆಧುನಿಕ ಶಿಕ್ಷಣದಲ್ಲಿ ಇಂಗ್ಲಿಷ್, ಇದರ ಬಗ್ಗೆ ಒಂದೆರಡು ಮಾತು ನಾನು ಈ ಸಂದರ್ಭದಲ್ಲಿ ಹೇಳಬೇಕು. ಕಳೆದ 3-4 ದಶಕಗಳಿಂದ ಇಂಗ್ಲಿಷು ಆರ್ಥಿಕ ಜಾಗತೀಕರಣ ಭಾಷೆಗೆ ಬೆಳೆದು ಬಿಟ್ಟಿದೆ. ಆರಂಭದಲ್ಲಿ ಈ ಭಾಷೆಗೆ ಫ್ರೆಂಚ್, ಜರ್ಮನಿ, ಸ್ಪ್ಯಾನಿಷ್, ಪೋರ್ಚುಗೀಸ್ ಭಾಷೆಗಳ ಸ್ಪರ್ಧೆ ಇತ್ತು, ಇಂಗ್ಲಿಷ್ ಬಹಳ ಮುಖ್ಯವಾಗಿರಲಿಲ್ಲ, ಅದಕ್ಕೆ ಹೊಯ್ಕೆಯಾಗಿ ಸ್ಪ್ಯಾನಿಷ್ ಭಾಷೆ ಇದ್ದಿತ್ತು. ಆದರೆ ಇವತ್ತಿಗೆ ಇಂಗ್ಲಿಷಿಗೆ, ಆದರೆ ಈಗ ಇತ್ತೀಚೆಗೆ ಇನ್ನಿಲ್ಲದಂಥ ಮಹತ್ವದ ಶಕ್ತಿ ಬಂದುಬಿಟ್ಟಿದೆ. ಜನಾಂಗವೊಂದಕ್ಕೆ ಆರ್ಥಿಕ ಬಲ ಇದ್ದ ಮಾತ್ರಕ್ಕೆ ಅದರ ಭಾಷೆ ಇನ್ನಿಲ್ಲದಂಥ ಪ್ರಾಮುಖ್ಯ ಪಡೆಯುತ್ತದೆ ಎಂದೇನು ಹೇಳಲು ಸಾಧ್ಯವಿಲ್ಲ. ಉದಾಹರಣೆಗೆ ಆರ್ಥಿಕವಾಗಿ ತುಂಬ ಬಲಿಷ್ಠವಾದ ಇಸ್ಲಾಮಿಕ್ ಮಧ್ಯ ಪ್ರಾಚ್ಯದ ಭಾಷೆಗಳಿಗೆ ಅಂತ ಜಾಗತಿಕವಾಗಿ ಇಂದಿಗೂ ಆ ಸೌಲಭ್ಯ ಲಭಿಸಿಲ್ಲ. ಈಚಿನ ದಶಕಗಳಲ್ಲಿ ಆರ್ಥಿಕವಾಗಿ ಸೂಪರ್ ಶಕ್ತಿಯಾಗಿ ಬೆಳೆದಿರುವಂತೆ ಜಪಾನಿನಲ್ಲೂ ಕೂಡ ಜಪಾನಿ ಭಾಷೆಯನ್ನು ಅಧ್ಯಯನ ಮಾಡುವುದಕ್ಕಲ್ಲಿ ಜನರು ಒಪ್ಪದೆ ಅವರೂ ಸಹಿತ ಇಂಗ್ಲಿಷ್ಗೆ ವಾಲಿರುವುದು, ಇಂಗ್ಲಿಷ್ನಲ್ಲಿ ಏನೋ ಒಂದು ವಿಶೇಷತೆ ಇರುವುದು ಇಲ್ಲಿ ಗಮನಿಸಬಹುದು. ಆದರೆ ಈ ಸಂದರ್ಭದಲ್ಲಿ ಈ ಹಿಂಗೆ ಹುಚ್ಚು ವ್ಯಾಮೋಹ ಇವತ್ತು ಉಲ್ಬಣಿಸಿದೆ. ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಸೀಟ್ ಸಿಗಬೇಕಾದ್ರೆ ಸಂಸ್ಥೆಯ ಮುಖ್ಯಸ್ಥರಾದಂಥ ಪ್ರಾಂಶುಪಾಲರನ್ನು ಕೇಳಿ ಪ್ರಯೋಜನ ಇಲ್ಲ, ಇವತ್ತು ಮ್ಯಾನೇಜ್ಮೆಂಟನ್ನೇ ಕೇಳಬೇಕು. ಅಂಗಡಿಯಲ್ಲಿ ನಾವು ಸೀರೆ ಕುಕ್ಕರ್ ಕೊಂಡ ಹಾಗೆ ವ್ಯಾಪಾರ ಚೌಕಾಸಿ ಎಲ್ಲ ನಡೆದು ಕೊನೆಗೆ ಎಷ್ಟೋ ಒಂದು ಮೊತ್ತಕ್ಕೆ ಸೆಟ್ಲ್ ಆಗುತ್ತದೆ. ಪಿ ಯು ಸಿಗೆ ಬಂದರೆ ಕೇಳುವುದೇ ಬೇಡ. ಅದರಲ್ಲೂ ವಿಷಾದದ ಸಂಗತಿ ಎಂದರೆ ಕಲಾ ವಿಷಯಗಳಲ್ಲಿ ಶಿಕ್ಷಕರು ಇವತ್ತು ರಕ್ಷಕರು ಆಸಕ್ತಿಯೇ ತೋರಿಸುವುದಿಲ್ಲ. ಪಾಶ್ಚಾತ್ಯರ ಲಿಬರಲ್ ಹ್ಯೂಮನಿಸ್ಟ್ ತತ್ವದ ಪ್ರಕಾರ ಕಲಾ ವಿಷಯಗಳಿಗೆ ಹೆಚ್ಚು ಪ್ರಾಧಾನ್ಯವಿರಬೇಕು. ಆದರೆ ಇವತ್ತು ನಮ್ಮ ನೆರೆಯ ಎಲ್ಲ ಕಾಲೇಜುಗಳಲ್ಲಿ ಕಲಾ ವಿಭಾಗ ಮುಚ್ಚುಗಡೆ ಆಗ್ತಾ ಇದೆ. ಇದು ನಮ್ಮನ್ನೇ ನಾವು ಎಲ್ಲೋ ಪರೋಕ್ಷವಾಗಿ ಯಾವುದೋ ಒಂದು ಕಡೆಗೆ ಕೊಂಡು ಹೋಗ್ತಾ ಇದ್ದೇವೆ. ಇನ್ನು ಪಠ್ಯಪುಸ್ತಕಗಳ ಬಗ್ಗೆ ನಾನು ಹೇಳಬೇಕಾದಂಥ ಮುಖ್ಯವಾದ ವಿಷಯದ ಕಡೆಗೆ ಬರ್ತೇನೆ. ನಮ್ಮ ಶಿಕ್ಷಣದ ಎರಡನೇ ದೊಡ್ಡ ಸಮಸ್ಯೆ ಎಂದರೆ ಪಠ್ಯಪುಸ್ತಕದ ಕೊರತೆ. ಈ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಎಂದರೆ ಪಠ್ಯಪುಸ್ತಕಗಳ ಬಗ್ಗೆ ಯೋಚಿಸುವವರೇ ಇಲ್ಲ. ಇದರ ಅದೆಂತೂ ಸಾಹಿತ್ಯ ಮತ್ತು ಸಂಸ್ಕೃತಿಯ ಪಠ್ಯಪುಸ್ತಕಗಳ ನಡುವೆ ದೊಡ್ಡ ಕಂದಕವೇ ಸೃಷ್ಟಿಯಾಗಿದೆ. ಪ್ರಖ್ಯಾತ ಸಾಹಿತಿಗಳು ತಮ್ಮ ಸಾಹಿತ್ಯ ಪಠ್ಯಪುಸ್ತಕಗಳಲ್ಲಿ ಬಂದರೆ ತಮ್ಮ ಘನತೆಗೆ ಕುಂದೆಂದು ಭಾವಿಸಿರುವುದರಿಂದ ಪಠ್ಯಪುಸ್ತಕ ಬರೆಯುವ ಕೆಟ್ಟ ಸಾಹಿತಿಗಳ ಬಳಗವೇ ಇವತ್ತು ನಿರ್ಮಾಣವಾಗಿದೆ. ನಾವು ಇಡೀ ವಿಶ್ವವನ್ನು ಪ್ರೀತಿಸುತ್ತೇವೆ, ಆದರೆ ನಮ್ಮ ಮನೆಯವರನ್ನು ನೆರೆಮನೆಯವರನ್ನು ಬಿಟ್ಟು ಎಂಬ ಮಾತಿನಂತೆ ಇಂದು 100ಕ್ಕೆ 100 ಪಠ್ಯಪುಸ್ತಕದಲ್ಲಿ ಜಾತಿ ತಾಂಡವಾಡ್ತಾ ಇದೆ. 100 ವರ್ಷಗಳ ಹಿಂದೆ ಪಂಪ ಮಾನವಕುಲಂ ಒಂದೇ ವಲಂ ಅಂತ ಹೇಳಿದ್ದನ್ನು ನಾವಿವತ್ತು ಪಠ್ಯಪುಸ್ತಕದ ವಿಚಾರದಲ್ಲಿ ಸಂಪೂರ್ಣ ತಿರಸ್ಕರಿಸಿದ್ದೇವೆ. ಯಾವುದೇ ವಿಚಾರದಲ್ಲಿ ಜಾತಿ ವಿಚಾರ ಬಂದಾಗ ನಾವು ಸಹಿಸಿಕೊಳ್ತೇವೆ. ಎಲ್ಲಾದರೂ ಪಠ್ಯ ವಿಚಾರದಲ್ಲಿ ಎಲ್ಲಾದರೂ ಜಾತಿ ವಿಷಯ ಉಲ್ಲೇಖವಾದರೆ ನಾವು ಉರಿದೇಳುತ್ತೇವೆ. ದ್ವಿತೀಯ ಬಿ ಎ ಪದವಿ ತರಗತಿ ವಿದ್ಯಾರ್ಥಿಗಳಿಗೆ ಉದ್ಯವಾರ ಮಾಧವಾಚಾರ್ಯ ಒಂದು ಕಥಾ ಸಂಕಲನ 2 ವರ್ಷ 4 ವರ್ಷದ ಹಿಂದೆ ಬಂತು. ಯಾವುದೋ ಒಂದು ವರ್ಗಕ್ಕೆ ಸಂಬಂಧಿಸಿದ ಒಂದು ಶಬ್ದ ಅದರಲ್ಲಿ ಬಂದದ್ರಿಂದ ಆ ಇಡೀ ಕತೆಗೆ ಬ್ಯಾನ್ ಆಯಿತು. ಅದೆಲ್ಲದಕ್ಕಿಂತಲೂ ಮುಖ್ಯವಾಗಿ ಇನ್ನೊಮ್ಮೆ ಇಲ್ಲಿ ಹೇಳಬಾರ್ದೋ ಹೇಳಬೇಕೋ ಅನ್ನೋದು ನನಗೆ ಗೊತ್ತಿಲ್ಲ. ಆದರೂ ನನ್ನ ತುಡಿತ ಒಬ್ಬ ವಿಶ್ವಮಾನವನಾಗಿರ್ತಕ್ಕಂಥ ಸಾಶಿ ಮರುಳರು ಹೇಳಿರತಕ್ಕಂಥ ಕಾರಂತರನ್ನು ಓದು ಆಟದ ಬಗ್ಗೆ ನಾನು ಉಲ್ಲೇಖಿಸಲೇಬೇಕು. ಯಾಕಂದರೆ ಈ ಓದು ಆಟದ ಪಠ್ಯವನ್ನು ನಮ್ಮ ಹೆಚ್ಚಿನವರು ಓದಲೇ ಇಲ್ಲ. ಇಡೀ ಪಠ್ಯವನ್ನು ನಾನು ನಿಮ್ಮ ಮುಂದೆ ಇಡ್ತೇನೆ. ಅದಕ್ಕೆ ಯಾವುದೇ ರೀತಿ ಸ್ಪಷ್ಟೀಕರಣ ಅಥವಾ ನನ್ನ ಅಭಿಪ್ರಾಯವನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ಈ ಓದು ಆಟದ ಬಗ್ಗೆ ಸಾಕಷ್ಟು ಗೊಂದಲಗಳು ಏರ್ಪಟ್ಟಿದ್ದಾವೆ. ಆದರೆ ಓದು ಆಟವನ್ನು ಪೂರ್ತಿಯಾಗಿ ನೀವು ಕೇಳಿಸಿಕೊಂಡ್ರೆ ಇದರಲ್ಲಿ ಅಷ್ಟು ಗಂಭೀರವಾಗಿ ಆಲೋಚಿಸುವ ವಿಚಾರಗಳು ಇದ್ದಾವೆಯೇ ಅಂತಕ್ಕಂಥ ಅದರ ಬಗ್ಗೆ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ. ಓದು ಆಟದಲ್ಲಿ ಬಂದಂಥ ಪಠ್ಯದ ವಿಚಾರ ಇಷ್ಟೇ. ಒಂದು ದಿನ ಆ ಪಠ್ಯವನ್ನು ಯಥಾವತ್ತು ಓದ್ತೇನೆ ನಾನು. ಒಂದು ದಿನ ನಾನು ನಮ್ಮ ಊರಿನ ರಾಮಣ್ಣ ಎಡಮಂಡಿ ತಾಯರ ಮನೆಗೆ ಏನೋ ಒಂದು ಒಂದು ಕಿಟಕಿಯನ್ನು ಜೋಡಿಸುವ ಸಲುವಾಗಿ ಹೋಗಿದ್ದೇನು. ನಾನು ಹೋದುದೂ ಅಲ್ಲ, ಅವರಾಗಿ ಕರೆಸಿಕೊಂಡದ್ದು. ಹೋಗಿ ಆ ದಿನವಲ್ಲ ಕೆಲಸ ಮಾಡಿದ್ದೇನು. ಕೆಲಸ ಮಾಡುತ್ತಿರುವಾಗ ಅವರ ಮನೆಯ ಅಂಗಣದಲ್ಲಿ ಕುಣಿಯುತ್ತಿದ್ದ ಕೆಲವು ಮಕ್ಕಳು ಬಂದರು. ನಾನು ಕೊಡತಿಯಿಂದ ಮರ ಕುಟ್ಟುವ ಸದ್ದನ್ನು ಕೇಳಿ ಲಟಪಟ ಎಂದರು. ಅದೇ ಸಹಜಕ್ಕೂ ನನ್ನ ಈ ಲಟಪಟ ಆಚಾರಿ ತನಕ್ಕೆ ಮೂಲ. ಆ ಸಂಜೆ ಎಡಮಡಿತ್ತಾಯರು ತಾವಾಗಿ ನನ್ನ ಕೆಲಸವನ್ನು ನೋಡಲು ಬಂದರು. ಒಂದೇ ದಿವಸದಲ್ಲಿ ಆಗಬೇಕೆಂದು ಅವರು ಹೇಳಿರುವುದರಿಂದ ಒಂದೇ ದಿವಸದಲ್ಲಿ ಅದನ್ನು ಜೋಡಿಸಿ ಮುಗಿಸಿದ್ದೆ. ಅದನ್ನು ನೋಡಿದರು. ಅವರಿಗೆ ಅದು ಅಷ್ಟು ಪಸಂದಾಗಿ ಕಾಣಿಸಲಿಲ್ಲ. ನಿನ್ನ ಕೆಲಸವಲ್ಲ ಹೀಗೆ ಲಟಪಟ ಕೆಲಸ ಎಂದರು. ನನಗೆ ಆ ದಿವಸ ಬಂದ ಸಿಟ್ಟನ್ನು ಅಲ್ಲಿಂದಲೇ ನುಂಗಿ ಜೀರ್ಣಿಸಿಕೊಳ್ಳುವುದು ಮಹಾ ಕೆಲಸವಾಯಿತು. ಬೇರೆಯವನಾಗಿದ್ದರೆ ನೀವು ಸ್ವಾಮಿ ಅಕ್ಕಸಾಲಿಯನ್ನು ಮರ ಕೆಲಸಕ್ಕೆ ಕರೆದರೆ ಒಳ್ಳೆಯದು ಎನ್ನುತ್ತಿದ್ದೆ. ಅವರಿಂದ ಆದ ಎರಡನೇ ಅನ್ಯಾಯವೆಂದರೆ ಇದು ನಿನ್ನ ಕೆಲಸವೇ ಹೀಗೆ ಎಂದರಲ್ಲ. ಆ ನಿರ್ಣಯ ಸರಿಯೇ? ಅವರಲ್ಲಿಗೆ ನನ್ನ ಜನ್ಮದಲ್ಲೇ ಹೋದವನಲ್ಲ, ಹೋದುದು ಅದೇ ಮೊದಲನೇ ಸಾರಿ, ಅದೇ ಕೊನೆಯ ಸಾರಿಯೂ ಆಯಿತು. ಆದರೆ ಅಲ್ಲಿ ಆ ದಿವಸ ಲಟಪಟ ಆಚಾರ್ಯ ಎಂದು ಆದ ನಾಮಕರಣ ಮಾತ್ರ ನನಗೆ ಲಾಭ. ನನ್ನ ಗಡ್ಡವನ್ನೆರೆತು ಹೀಗಾದರೂ ಆ ಹೆಸರು ಹೋಗದೆ ನಿಂತಿದೆ. ಇನ್ನು ವಯಸ್ಸಾಗಿ ಗಡ್ಡ ಉದುರುವ ತನಕೋ ಅದು ಉಳಿದಿತ್ತು. ಇದಿಷ್ಟು ಪಾಠದ ವಿಚಾರ. ಇದರಲ್ಲಿ ಯಾವ ಜಾತಿನಿಂದನೇ ಬಂದಿದೆ ಅಂತ ನೀವೇ ಊಹಿಸಿ ನಿಮ್ಮ ಊಹೆಗೆ ಬಿಟ್ಟಿದ್ದೆ. ಆಮೇಲೆ ಅವರ ಪ್ರತಿಕೃತಿಯನ್ನು ಸಾಲಿಗ್ರಾಮದಲ್ಲಿ ಸುಡುವ ಏರ್ಪಾಡಾಯಿತು. ಆಗ ಒಂದು ಹಾಸ್ಯಕ್ಕಾಗಿ ಅವರ ಮನೆಯಲ್ಲಿ ಒಂದು ಇಂಟರ್ವ್ಯೂ ಆಯಿತು. ಆಗ ಕಾರಂತರೇ ಸ್ವತಃ ನಗಾಡ್ತಾ ನಗಾಡ್ತಾ ಹೇಳಿದರು, ಒಬ್ಬ ಸಾಹಿತಿ ಆದವ ಇನ್ನೇನು ಬರಿಬೇಕು ಹೇಳಿ. ಹಾಗೆ ಇನ್ನೇನು ಮಾಡಬೇಕು ಅಂತಂದರೆ ಎ ಅನ್ನೋನೊಬ್ಬ ಇದ್ದ, ಬಿ ಅನ್ನೋಳನ್ನು ಮದುವೆಯಾಗಿ ಎ ಬಿ ಸಿ ಡಿ ಮಕ್ಕಳಾದವು ಅಂತ ಬರಿಬೇಕಾದ ಪರಿಸ್ಥಿತಿ ಇವತ್ತು ನಮ್ಮ ಸಾಹಿತ್ಯ ಲೋಕಕ್ಕೆ ಪ್ರವೇಶ ಮಾಡಿದೆ ಅಂತಕ್ಕಂಥ ಮಾತನಾಡಿದರು. ಆದ್ದರಿಂದ ಈ ಹಿನ್ನೆಲೆಯಲ್ಲಿ ಸಾಹಿತ್ಯ ಇಕ್ಕಟ್ಟು ಎಷ್ಟಿದೆ ಅನ್ನೋದನ್ನು ನೀವು ಗ್ರಹಿಸಿಕೊಳ್ಳಬಹುದು. ತ್ರಿಭಾಷಾ ಸೂತ್ರವಾಗಿ ನಮ್ಮ ಮಕ್ಕಳು ಇಂದು ಯಾವ ಭಾಷೆಯನ್ನು ಸರಿಯಾಗಿ ಕಲಿಯದ ವಾತಾವರಣ ಉಂಟಾಗಿದೆ. 3 ದಶಕಗಳ ಹಿಂದೆ ಪ್ರಾಥಮಿಕ ಶಾಲಾ ಪಠ್ಯಪುಸ್ತಕಗಳ ಪಠ್ಯ ನಮಗೆ ರಕ್ತಗತವಾಗಿದೆ. ನಾನು ಹೇಳಿದಾಗ ನನ್ನ ಓರಗಿ ಇವರೆಲ್ಲರೂ ಈ ಪದ್ಯ ಇವತ್ತು ನಿಮಗೆ ಬಾಯ್ಪಾಠ ಬರ್ತದೆ, ಆದರೆ ನಮ್ಮ ಈಗಿನ ಮಕ್ಕಳಲ್ಲಿ ಪರೀಕ್ಷೆ ಮರುದಿನ ಆ ಪಾಠವನ್ನು ಕೇಳಿದರೆ ಬರೋದಿಲ್ಲ. ಉದಾಹರಣೆಗೆ ನಾನು ಹೇಳ್ತೇನೆ ಯಾವ ಪದ್ಯ ಅಂತ. ನಾಯಿ ಮರಿ ತಿಂಡಿ ಬೇಕೆ, ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು. ಬೆಕ್ಕೆ ಬೆಕ್ಕೆ ಮುದ್ದಿನ ಸೊಕ್ಕೆ ಎಲ್ಲಿಗೆ ಹೋಗಿದ್ದಿ, ಕರೆದರೂ ಇಲ್ಲ, ಹಾಲು ಬೆಲ್ಲ ಕಾಯಿಸಿ ಇಟ್ಟಿದ್ದೆ. ಇದೆಲ್ಲ ಇವತ್ತು ಸಹಿತ ನಮ್ಗೆ ಅನುರಣಿಸ್ತಾ ಇದೆ. ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ. ಸಿದ್ದಯ್ಯ ಪುರಾಣಿಕ, ಅಜ್ಜನ ಕೋಲಿದು ನನ್ನಯ್ಯ ಕುದುರೆ, ಹೆಜ್ಜೆಗೆ ಹೆಜ್ಜೆಗೂ ಕುಣಿಯುವ ಕುದುರೆ. ಬಿರಾದಾರವರ, ಬಾಬಾ ಗಿಳಿಯೇ ಬಣ್ಣದ ಗಿಳಿಯೇ ಹಣ್ಣನ್ನು ಕೊಡುವೆ ಬಾಬಾ ಬಾ. ಈ ರೀತಿ ಪದ್ಯಗಳು ನಮ್ಮನ್ನು ರಕ್ತಗತವಾಗಿ ಮಾಡತಕ್ಕಂಥ, ಅದಕ್ಕೂ ನಿರ್ದಿಷ್ಟವಾದಂಥ ಒಂದು ಛಂದಸ್ಸು ಲಯ ಎಲ್ಲವೂ ಸಹಿತ ಸಾಹಿತ್ಯದಲ್ಲಿ ಇತ್ತು. ಛಂದಸ್ಸಿಗೆ ದೊಡ್ಡ ಮಹಾಕ್ರಾಂತಿ ಮಾಡಬೇಕಾಗಿಲ್ಲ. ನಾನು ಕಟೀಲಿನಿಂದ ಬಂದದ್ದು, ಪದ್ಯ ಮಾಡಲಿಕ್ಕೆ ಎಷ್ಟು ಕಷ್ಟ ಸುಲಭ ಅಂತಂದರೆ, ಬಂದೆ ನಾನು ಕಟೀಲಿನಿಂದ ಮಂಗಳೂರಿಗೆ, ಮೂರು ಮಾತ್ರ ಲಯದು, ಅದು ಮೂರು ಮಾತ್ರ ಪೆಟ್ಟೆ ಸಿಗ್ತದೆ. ಅದಕ್ಕೆ ಬಂದೆ ನಾನು ಕಟೀಲಿನಿಂದ ಮಂಗಳೂರಿಗೆ, ತಿರುಕನೋರು ಅನೂರ ಮುಂದೆ ಮುರುಕು ಧರ್ಮಶಾಲೆಯಲ್ಲಿ, ಅದೇ ದಾಟಿಯಲ್ಲಿ ಹಾಕಿ ಪದ್ಯ ಮಾಡೋದಕ್ಕೇನು ಹೆಚ್ಚು ಕಷ್ಟ ಇಲ್ಲ. ಆದರೆ ಇವತ್ತಿನ ಪಠ್ಯಪುಸ್ತಕದಲ್ಲಿ ಇವೆಲ್ಲವೂ ಮಾಯವಾಗಿದೆ. ಅದರಿಂದ ಅದರ ಬಗ್ಗೆ ಹೆಚ್ಚು ಉಲ್ಲೇಖಿಸದೆ ಇವತ್ತು ಆಧುನಿಕ ಶಿಕ್ಷಣದಲ್ಲಿ ಆಗಿರ್ತಕ್ಕಂಥ ಇನ್ನೊಂದು ದೊಡ್ಡ ವಿಚಾರ ಅಂತಂದರೆ ರ್ಯಾಂಕ್ ಲಿಸ್ಟಿನ ಹಾವಳಿ. ಇವತ್ತು ರಕ್ಷಕರು, ನನ್ನ ಮಗು ಫಸ್ಟ್ ಕ್ಲಾಸ್ ಬರಬೇಕು, ನನ್ನ ಮಗು ಪ್ರಥಮ ಇರಬೇಕು. ನಾನು ಭಾಳ ಲೌಕಿಕವಾದ ಉದಾಹರಣೆ ಕೊಡ್ತೇನೆ. ನಾವೆಲ್ಲ ಚಿಕ್ಕಂದಿನಲ್ಲಿರುವಾಗ ನನ್ನ ಅಮ್ಮ ಮಾತಾಡಿದ ಇವತ್ತು ನನಗೆ ನೆನಪುಂಟು. ಅವಳ ಮನೆಯಲ್ಲಿ ವಜ್ರದ ಬೆಂಡೋಲೆ ಮಾಡಿಸಿದ, ಇವಳು ಗಂಡ ದೊಡ್ಡ ಉಪ್ಪರಿಗೆ ಮನೆ ಕಟ್ಟಿದ, ಅವಳು ಗಂಡ ಕಾರ್ ತಗೊಂಡ, ಇವಳು ಗಂಡ ಆಸ್ತಿ ಮಾಡಿದ ಅಂತ ಇದು ದೊಡ್ಡಸ್ತಿಕೆ ವಿಚಾರ ಆಗಿತ್ತು. ಈಗ ನನ್ನ ಅಕ್ಕಂಗಂದಿರು, ನನ್ನ ಓರಗೆಯವರು, ನನ್ನ ಮನೆಯ ನನ್ನ ವಯಸ್ಸಿನ ಹೆಣ್ಮಕ್ಳು ಏನು ಮಾತಾಡ್ತಿದ್ದಾರೆ ಅಂದರೆ, ನನ್ನ ಮಗ 99% ತೆಗೆದ, ನನ್ನ ಮಗ 99.9% ತೆಗೆದ. ಈ ರೀತಿಯಲ್ಲಿ ಪರ್ಸೆಂಟೇಜನ್ನು ಮಕ್ಕಳಿಗೆ ಅಳಿತಕ್ಕಂಥ ಸಂದರ್ಭ, ಪರ್ಸೆಂಟೇಜು ಪ್ರಿಸ್ಟೇಜ್ ಆದದ್ದೇ ಇವೆಲ್ಲ ದೊಡ್ಡ ದುರಂತಕ್ಕೆ ದಾರಿ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಇನ್ನೂ ಒಂದೆರಡು ವಿಚಾರಗಳನ್ನು ನಾನು ನಿಮಗೆ ಹೇಳೋದಾದರೆ, ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಲೋಪದೋಷಗಳಿದ್ದರೂ ಸಹಿತ, ಆಧುನಿಕ ಶಿಕ್ಷಣ ಕಲೆ ಸಂಸ್ಕೃತಿಗೆ ವಿಮುಖವಾದರೂ ಸಹಿತ ಮಕ್ಕಳ ಬೌದ್ಧಿಕ ಮಟ್ಟ ನಿಜವಾಗಿಯೂ ವೃದ್ಧಿಯಾಗಿದೆ. ಇವತ್ತೊಂದು ಮೊಬೈಲ್ ತಗೊಂಡ್ರೆ ನಾವು ಅದನ್ನು ಮಕ್ಕಳ ಕೈಯಲ್ಲೇ ಕೊಡಬೇಕಾದಂಥ ಸ್ಥಿತಿ ಇದೆ. ಒಂದು ಟಿ ವಿ ತಂದಿಟ್ಟರೆ ಅದನ್ನು ಆಪರೇಟ್ ಮಾಡೋದಕ್ಕೆ ಅವರನ್ನೇ ಕರಿಬೇಕಾದಂಥ ಸ್ಥಿತಿ ಇದೆ. ನಾವು ಮಾತ್ರ ನಮ್ಮ ಓರೆಗೆಯವರು ಸಾಧಾರಣ 50-45 ಈ ಓರೆಗೆಯಲ್ಲಿ ನಾವು ಮೊದಲು ತಂದೆಗೆ ಹೆದರಿ ಬದುಕಿದ್ದು. ಪಡಸಾಲೆಯಲ್ಲಿ ತಂದೆ ಕೂತ್ಕೊಂಡ್ರೆ ಎದುರುಗಡೆ ಬಂದರೆ ಒಳಗೆ ನಡಿ ನಿನಗೇನು ಕೆಲಸ ಅಂತ ಹೇಳ್ತಾ ಇದ್ರು.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ರೇಡಿಯೋ ಸಾರಂಗ್ 107.8 FM.

ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಶ್ರೀ ದುರ್ಗಾ ಸೇವಾ ಸಮಿತಿ ತಲಪಾಡಿ ಹಾಗೂ ನಮ್ಮ ಟಿವಿ ಇದರ ಒಟ್ಟು ಆಶ್ರಯದಲ್ಲಿ ಸೋನಡೊಂಜಿ ಯಕ್ಷಮಿನದನ ಹೆಸರಾಂತ ಕಲಾವಿದರ ಕೂಡುವಿಕೆಯಲ್ಲಿ 7 ದಿನದ ತುಳು ತಾಳಮದ್ದಳೆ ಕೂಟ. ಈ ಕಾರ್ಯಕ್ರಮದ ಮೊದಲ ದಿನ ನಡೆದ ಯಕ್ಷಗಾನ ಪ್ರಸಂಗ ಬಾಮುಲ್ಲಾ ಬಾಮಕುಮಾರೆ, ಪ್ರಸಂಗ ರಚನೆ ಸದಾಶಿವ ಆಳ್ವ ತಲಪಾಡಿ, ಭಾಗವತರು ಸತೀಶ್ ಶೆಟ್ಟಿ ಬೋಂದೇಲ್, ದೇವಿಪ್ರಸಾದ್ ಆಳ್ವ ತಲಪಾಡಿ, ಚೆಂಡೆ ಹಾಗೂ ಮದ್ದಳೆ ಪ್ರಶಾಂತ್ ಶೆಟ್ಟಿ ವಗೆನಾಡು, ಸುದಾಸ್ ಕಾವೂರು, ಚಕ್ರತಾಳ ಕೇಶವ್ ಆಚಾರ್ಯ ಕಿನ್ಯ, ಪಾತ್ರವರ್ಗ ಮೈಸಗ ಸಂಜಯ್ ಕುಮಾರ್ ಗೋಣಿಬೀಡು, ಪಾರ್ವತಿ ಅಂಬಾ ಪ್ರಸಾದ್ ಪಾತಾಳ, ಈಶ್ವರ ಪುಷ್ಪರಾಜ್ ಕುಕ್ಕಾಜೆ, ಗೊಬ್ಬುದ ಜೋಕುಲು ಕಡಬ ದಿನೇಶ್ ರೈ, ಪ್ರಜ್ವಲ್ ಗುರುವಾಯನಕೆರೆ, ಬ್ರಾಹ್ಮಣ ಮಾನಿ ಅಶ್ವಥ್ ವಂಜನಾಡಿ, ಮೈಯಗ ರಾಮಚಂದ್ರ ಮುಕ್ಕ, ಬಾಮಕುಮಾರೆ ಸುನಿಲ್ ಕುಮಾರ್ ಪಲ್ಲಮಜಲು. ಈಗ ಬಾಮುಲ್ಲಾ ಬಾಮಕುಮಾರೆ ಈ ಯಕ್ಷಗಾನ ತಾಳಮದ್ದಳೆಯ 2ನೇ ಕಂತು.

0: ತಂಗಡಿ
1: ನಮ್ಮ ಪುಟ್ಟದ ಪೆರ್ಮೆದ ಬಗ್ಗೆ ಈ ಪಾತೇರಿಯ
0: ಅಂದೆ
1: ಮನಸ್ಸಿಗೆ ಸಂತೋಷ ಒಂದು ದೇವೇಂದ್ರನವು ಮಿತ್ತು ಮಿರಿಲೋಕ
0: ಅಂದೆ
1: ನಮ್ಮ ಸಿರಿಕಿಲ್ ನಮ ಏನು ಜನ ಪುರವು
0: ಸಿರಿಲೋಕ
1: ಸಿರಿಲೋಕ
0: ಅಂದೆ
1: ಈ ಯೋಗ ಭಾಗ್ಯ ಏರೆ ಗುಂಡು ಏರೆ ಗಿಜ್ಜಿ
0: ಅತ್ತ
1: ನೆಟೆ ಈ ಬದುಕೊಂದು ಪುನವು ನಮ್ಮನೆ ವಿಶೇಷವಾಗಿ ಪುಣ್ಯ ಪಡೆಯಿನ ಕೆಲವೊಂದು ನಮ್ಮ ಎಂಜೋಡಾತಿ
0: ಸರಿ
1: ದಯಕೊಂಡು ವೈಕಿಲ ಕೊರತೆ ಇಜ್ಜಿ
0: ಅಂದೆ
1: ಏ ಪಂಡಿಲಕ್ಕ ಬಂಗಾರದ ಎರಮನೆ ನಮ್ಮ
0: ಅಂದೆ
1: ಬಂಗಾರದ ದಾರಂದ ಬಂಗಾರದ ಮುಟ್ಟಿಕಲ್
0: ಅತ್ತ
1: ಬಂದಾಗ ಗೊತ್ತಾಗ ಬಾಕಿದ ಪೂರ ಬಂಗಾರದ ಕೂಡ ಬುಡುಪಾದ ನೋಡ
0: ಇಜ್ಜಿ
1: ಅಪ್ಪಣೆ ಈತಿ ವಿಶೇಷತೆ ಇತ್ತಿನ ಈ ಅರಮನೆ
0: ಏಳು
1: ಜನ ನೆಟ್ಟಿ ಬಂದು ನಮ್ಮ ಬದುಕುಂದು ನಮ್ಮ ಮೇಲೆ ಬಂದುಲ್ಲ
0: ಇನ್ನು
1: ನಮ್ಮ ಹೆಮ್ಮೆದ ಸಂಗತಿ
0: ಅತ್ತ
1: ಆಟ ದಾದ ಮಾಡ್ತೇನೆ ಬನಿಗೆ
0: ದಾದ ಅಂತ ಅಂಗಡಿ
1: ಏತು ಬದುಕು ಬಂಗಾರ ಇತ್ತಿಂದಲ್ಲ ಮೇಯ್ ಮನಸ್ಸಿಗೆ ಆಪುನಂಚಿನ ವ್ಯತ್ಯಾಸಲು
0: ಅವ
1: ಆಪುಂಡೆ
0: ಆಪುಂಡೆ
1: ವಿಲಾಯ್ ತೂಲಗೆ ಆ ಪೊರ್ತು ದೇವೇರು ಸೂತ್ತಲಕ ಕುದ್ಯುಂದುಲ್ಲಿ
0: ಓಹೋ
1: ಆ ಬೆಚ್ಚಗೆ ಮೇಯ್ ಪೂರ ಅರಲೊಂದುಂಡು
0: ಸಿಕ್ಕಿಯ ಒಂದುಂಡು
1: ಎಗರಿ ಜತ್ತೊಂದುಂಡು ನೀನು ದಾನೆ ಮಲ್ಪುನೇ ಪನೇರು ಸಾಧ್ಯಜ್ಜಿ ಈ
0: ಸ್ಥಿತಿ ಎಂಚೇ ತಂಗಡಿ
1: ನಮ್ಮ ಈ ಸಿರಿಲೋಕಡು
0: ಓಹೋ ಮುತ್ತುದ ಕೆದು ಅಂದು
1: ಆ ಮುತ್ತುದ ಕೆದುಕು
0: ನಮ್ಮ
1: ಎಲ್ಲ ಅಡೆಬಹುದು
0: ಮೀದು
1: ಅಂಚಿನ ಉಪ್ಪು ನಂಚಿನ ನಮ್ಮ ನಂದನ ಬಿತ್ತಿಲು
0: ನಂದನ
1: ಬಿತ್ತಿಲು ಬಂದ ನೀರಿ ಲೋಕದಲ್ಲ ನಂದನ ಬಿತ್ತಿಲು
0: ಅತ್ತ
1: ನಮ್ಮ ಅಂಚತ್ತು
0: ಆಯ್ತ ಪೊರ್ಲು ಪೊದಿಕ್ಕೇನೆ ಬೇತೆ ಅಂದು
1: ಅಪ್ಪ ಆಯ್ತ ಪೊರ್ಲು ತೂಪ್ರೆಂದು ಒಟ್ಟಿಗೆ ಮತ್ತೆ ಅಂಚೇನೆ ತಿರುಗು
0: ಅಂದು
1: ನೀವೊಂದು ಬತ್ತ ನನ್ನ ಕೇನು ನಕಲಿ ಏನಿಲ್ಲ
0: ಇಜ್ಜೇರಿ
1: ಮನಸ್ಸಿಗೆ ಸೊಂಕುಲಾಪುಡು
0: ಮನಸ್ಸಿಗೆ ತಂಪುಲಾಪು
1: ಆಯ್ನೇರ್ಗಾವಡ ಮಾತೆಲ್ಲ ಒಟ್ಟು ಬೋಂಡ ದಾನೆ ಅಭಿಪ್ರಾಯ
0: ತಂಗಡಿ ನಿನ್ನ ಅಭಿಪ್ರಾಯ ತಪ್ಪತ್ತು ದಯ ಬಂದಿಗೆ ಅರಮನೆ ಟೇ ಕುಲ್ದು ಮನಸ್ಸಿಗಾಯ್ನತಿ ಬೇಜಾರಾತಂಡ್ರಿ ಆತೆ ಅತ್ತೆ ನಮ್ಮ ಇಂಚೇನೆ ಇತ್ತ ಬಣ್ಣಾಂಡ ನಮ್ಮ ಮನಸ್ಸಿನ ಬೇನೆ ಬೇಜಾರು ದೂರ ಬರೆ ಸಾಧ್ಯಜ್ಜಿ ಒಂಚೆ ಬಿತ್ತಿಲ ತಿರ್ಗೊಂದು ಬತ್ತಿಲ್ಲಕ್ಕಲ್ಲ ಆಪುಂಡು ಅಂಚೇನೆ ಸಿಕ್ಕಿಪ್ಪಿನೇಕ್ಕೆ ಮೀದು ಬತ್ತಿಲಕ್ಕಲ್ಲ ಆಪುಂಡು ಅಂಚಾದೆ ಈ ಪಲ್ಲ ಪಾತ್ರೆ ಏ ಪಲ್ಲ ಎಂಕು ರಡ್ಡು ಪಾತ್ರೆ ನಾಕುಲತ್ತು ಆಡ ಪೋಪಿನ ಅಂದೆ ತಂಗಡಿ ಪೋಪಿನ ಎಂಚ ಬನ್ನಿಗೆ ಪೋಪಿನ ಅಂದೆ ಎಂಕಲ್ಲ ಮೋಕೆ ತಂಗಡತ್ತ ಈ ವಿಶೇಷತೆ ಬೇತದ ಅಲತ್ತೆ ತಂಗಡಿ ಆದಿ ಜನ ನಿಕ್ಕು ಪಲಿನಕುಲು ಎಂಕುಲು ಅತ್ತ ಅಕೇರಿದಾಲೆ ನಿಕ್ಕು ಗೊತ್ತುಂಡು ಎಂಕಲೆ ನಿನ್ನ ಮಿತ್ತು ಏತು ಮೋಕೆ ಉಂಡು ಬಂಡದ್ದು ಅತ್ತ ಎನ್ನ ಪಾತಿರೊಂಜಿ ಕೇನುಡಿ ಎದತ್ತ ಕೈಟ್ಟು ಗೆಜ್ಜೆ ಕತ್ತಿ ಬಲತ ಕೈಟ್ಟು ಪಂಡತಂತ್ರ ತತ್ರ ಪತ್ತೊಂದು ಈ ನಡು ಟುಪ್ಪೋಡು ಮೂದಿ ಜನ ಪಲಿನಕ್ಕುಲು ಪಿರವಡು ಮೂದಿ ಜನ ಪಲಿನಕ್ಕುಲು ಎದುರುಡು
1: ಅಂದ್ರೆ
0: ಅತ್ತ ಪೋಯತ್ತನಮ್ಮ ಪೋಯ್ ಪೋಯ್.

0: ಬತ್ತ ಬತ್ತಿಂದ ಸೇರಿ ನಮ್ಮ ನಂದನ ಬಿತ್ತಿಲು ದೇವಿನ ಕೊಡ್ತೀಯ ರಡ್ಡು ಕಣ್ಣು ಯಾವಂದು ಅತ್ತ
1: ಹ್ಮ್
0: ಐಕ್ಯ ಪೊರ್ಲು ಅತ್ತ ಉಂಡು ಕೇದಗೆ ಉಂಡು ಬಗೆ ಬಗೆ ಪೂಪ್ಪಲ ಉಂಡು ಅಲ್ಪತು ಏನ ಪನ್ನಿಗೆ ಕೆಂಪು ತೊಟ್ಟುದ ಅಯ್ಯನೇಸಲಿದ ಪಾರಿಜಾತ ಪೂ ಕಾಂಡದ ಪುಟ್ಟುಗ ಅರಳುಂಡು ನೇಸರ ದೇವರು ಉದುಚಿನ ಪುಟ್ಟುಕ ಸೈಪುಂಡು ತನ್ನ ಮುಖ್ಯ ಆಪುಂಡು ಅತ್ತ ಐತ ಎಸಲಿಡು ತುಂಬಿಡು ಆ ಪದ ಪಂಪಿನ ಕೇಂದನ ಆ ಪಾದನ ಕೇಂದಗ ಆದಿ ಬ್ರಹ್ಮೇಲೆ ಪಂಪಿನ ಪಾದನದ ನೆನಪಾವನುಂಡು ಎಂಚ ಪಂಡ ತೆಂಬರ ಇತ್ತಿನ ಮಾತ್ರ ಯಾವುಜಿ ಐಗಿನ ಬೊಟ್ಟರೆ ಕೋಲು ಬೋಡುಗೆ ಕೋಲಿತ್ತಿನ ಯಾವುಜಿ ತೆಂಬರೆ ಬೋಡುಗೆ ತೆಂಬರೆಲ್ಲ ಕೋಲ ಬೊಟ್ಟುನ ಮಾತ್ರ ಪಾದನ ಪನೊಲಿ ಆದಿ ಬ್ರಹ್ಮೇಲೆ ಪಂಪಿನ ಪಾದನದ ನೆನಪಾವನುಂಡು ಅತ್ತ ದುಮ್ಮು ದುಮ್ಮು ಬರ್ಪಿನಂಚಿನ ಪುರ್ತುಗು ಕಿರಿಂದಿಲ್ ದಿಂಜಿನಂಚಿನ ಪೆತ್ತ ಐ ತಡಿಟ್ಟು ಬಾಲೆ ಕಂಜಿ ಬೀಳದಿರ್ತಿದೆ ಆ ಕಿರಿಂದೇಲಿಗೆ ನೋತುದು ಬಾಯಿಪಾಡ್ದು ಪೇರಿನ ಪರ್ಪಿನಂಚ ಪೊರ್ಲು ಮಸ್ತ್ ತೋಜೊಂದುಂಡು ಆತೆ ಅತ್ತು ಊರ ಬಿತ್ತಿನ ಕಕ್ಕೆ

0: ಐಕ್ ನರಮುನಿ ಬರೋದುಂಡ ದಾದ ಪಾತನುಲ್ಲ ತಂಗಡಿ ಒಂದು ಅಂಚಾದ್ ಬರೋಂದುಂಡ ಒಲ್ಪ ಮುಲ್ಪ ಮುಲ್ಪನೆ ಬರೋಂದುಂಡ ಐಕ್ ದಾದ ಮನ್ಪುಡಿ ಈ ಪೋಡೆ
1: ಈತ
0: ಪೋರೆ ಬಿದ್ದಿನ ಈ ಪೋಡೇನಾ ಅಂಡ ಎಂಕಲ್ ಪಾತ್ರ ಎಡಪಡು ಕೊಡಿ ತೂವಿನೇನು ತೂವಿನ ಅಂದ ಕೇಂದ್ರ ಕೇಂದ್ರ ಅಂದ ಪಂದ್ರೆಬಲ್ಲಿ ಮಾತ್ರ ಜಾಗೃತಿ ಪೋದ ಬಲ ಆವಡ
1: ಸರಿ ಯಾರು ಇಡಮುಟ್ಟ ಬತ್ತೆ ಅಕ್ಕನಕ್ಕೆ ಪಂಡಿರಿ ಪೂತ ತೋಟಡು ಪೂ ಕೊಯ್ಯರೆ ಎಂದು ಬಂದಾಗ ಯಾರು ಪಂಡಿಲಕನೆ ದಾದನೋ ಒಂದು ಅಚ್ಚರಿ ಆತಣಿ ದಾದೆ ಇನ್ನು ಒಂದು ಆಲೋಚನೆ ಮಲ್ತೊಂದು ತುಂಬು ತುಂಬು ತುಂಬು ತುಂಬು ಬತ್ತೀನಿ ಬನ್ನಗ ಒಂದು ನರಮಾನಿ ತೋಜುಂಡತ್ತ

0: ದುತ್ತೈತ ತೂನಗನೆ ಗೊತ್ತಾಪಣ ಅಂದ ಏನಡ
1: ಓಡೆ ಪೋಪುನ ಇಡೆ ಬರ್ತೀನಿ ಇಡೆಗೆ ದಾಯ ಬರ್ತಾರೆ ಎಂಕಲ ಈ ಸಿರಿನಾಡಿ ಇಡೆಗೆ ಹೆಂಚಿನ ಕೆಲಸ ಅವತ್ತಂದು ಪುರ್ಪ ಕೊಯ್ಯೊಂದಿಲ್ಲ
0: ಅಂದ್ ಪುರ್ಪ ಕೊಯ್ಯೊಂದಿಲ್ಲ
1: ಮಲ್ಲಿಗೆ ಮಾಲೆ ಮಾತೊಂದಿಲ್ಲ ಈ ಪುರ್ಪ ಕೊಯ್ ಪುನ ದಾಯಿ ಈ ಮಾಲೆ ದಾಯಿ
0: ನೀನು
1: ಓಡೆ ಕೊಡಪುನೆ
0: ಈ ವಿಚಾರನ ಬನೋಡಾ.

0: ಐಕ ಈ ಪುರ್ಪ ಬೋಡುವನಪ್ಪ ನೆಲೆಟೆ ಪುರ್ಪನು ಕೊಯ್ಯರೆ ಇಡೆ ಮುಟ್ಟ ಬತ್ತದೆ ಪಂಡ ಮುಲ್ಪದ ಪುರ್ಪರನ್ನು ಕೊಯ್ದು ಈಶ್ವರ ದೇವರನ ಪೂಜೆಗೆ ಅರ್ಪಿತ ಮಲ್ಪೆರೆ ಕೋಣ ಎರಪ್ಪಿದಾಡ್ದೀನಿ.
1: ಈಶ್ವರನ ಪೂಜೆ
0: ಏರಗ ಬಂದಿದ್ದೀನಿ.

0: ಚಮಕಮೆ
1: ಮಾನದ ಬಿಲ ಕರಿಮೆ ಕೋತುಲೆ ಮಂಡೇಡೆ ನಲಿಪುನ ಮರ್ಲೇನ
2: ಅಯ್ಯೋ ದೇವರೇ
0: ಪಾತೆ ರ ಕತೆ ದಾಯೇ ಏತಿದ್ದು ಕೊಣ್ಣುಲೆ ಲೋಕೋಲು ಪಾಡು ನ ಪಾತಕಿಯೇ ತೇರಿಲೆ ದಾನೆಯೇ
2: ಈಶ್ವರ ದೇವರನ್ನ ಪೂಜೆಗೆ ಅದು ದೇವರ ಹೌದಾ ಹೇಗೆ ಅಯ್ಯೋ ಅಯ್ಯೋ ದೇವರೇ ಅಂಚ ಪನಡೆ ಅಂದು ಹಣೆ ಬರ
3: ಅಯ್ಯೋ ಇದು
2: ನಾಲ್ಕೈ ವರಿಯ ನಿಂಚ ಇತ್ತೆ ಉಂದು ಪೂರ ನಿಕ್ಲಿಕ್ಕೆ ಏರು ಬಂಡೆ ಅಂಚ ಅತ್ ಮೀಯೋಡಿದ್ದೆ ಅತ್ ಮೀಯೋಡಿದ್ದಿ ಅರ್ನ ತರಟ್ಟು ಗಂಗೆನೆ ಇಜ್ಜ ಮೀ ಪುಣಿದಯ ಬೊಕ್ಕ
3: ಗಂಗೆ
2: ಬೊಕ್ಕ
3: ಗಂಗೆ ಅವು ಚಿತ್ರ
2: ಯಾನ್ ದೇವರೇನು ತೂತೆ ಅತ್ತ
3: ಈಶ್ವರ ದೇವರ ಬಾರಿ ಗೊತ್ತುಂಡ ಏನಿಗೆ ಆಯನ ಸ್ಥಿತಿ ಎಂಚುಂಡು ಆಯನ ಸ್ಥಿತಿ ಆಯನ ಮತಿಯ ಆಯನ ಅವಸ್ಥೆನ ಆಯ್ಕೆ ಒಟ್ಟಿಗೆ ಏರು
2: ಏರು
3: ಏರು
2: ಏರು ಒಂದು ಇಲ್ಲ ಬರೀತಾಯನ ಕತೆ ಪಂಡಲಕ ಪಂಡ್ಪತ್ತ ಎಂಚಿನ ಒಂದು ಲೋಕಗು ದೇವೇರು ಈಶ್ವರ ದೇವೇರು ಲೋಕದ ನಾಯಕಿ ಅಂಚಿತ್ತಿ ದೇವೇರು ನಿಂಚಿತ್ತಿ ನಾಲೈಡು ಮಾತ ನಿಂದನೆ ಮಂತ ಒಂದು ಒಂದು ಸರಿಯಾ ಅವು ಏರು ಬಂಡಿ ನಿಖಿಲ ಅಂದ ದಾನೆ ಅತ್ ಯಾನು ಕೊನವೆ ನೆರಡೆ ಅಂಚ ದಾನೆ ಓ ಆತೇನಾ ನನ್ನ ದೇವರಿಗೆ ನೆರಡೆ ಮಾತ್ರ ಪುರ್ಪ ಕೊಯ್ಯೊಂದು ಹಾವು ದೇವರಿಗೆ ಬೋಳೇನ ಪುರ್ಪ ಅತ್ತ ಯಾನು ಕೊನಪ್ಪ ಎಂಕಾರು ದೇವೇರೆ ಯಾನು ಪೋಪೆ ಯಾನು ಪೋಪೆ
0: ಕದ್ದೋದ

0: ನಡೆ ಪಾವನ.
1: ಪಾರ್ವತಿಡ ಬಂಡದು ಮುತ್ತಿನ ಕಿರಟೆ ಜಲಕಂದ ಸುತ್ತ ಅದು ಮಧ್ಯಾಹ್ನದ ಮಾ ಪೂಜೆ ಯಾನು ಬರ್ಪೆ ಸೂತ್ರ ಹೂವನು ಪಂಡದು ಹೋದು ಬಾರಿ ಪೊರ್ಲುಡು ಜಲಕಂದ ಶುದ್ಧ ಅದು ಭಕ್ತಿಡ ಬುಗುತಿ ಬಾಡದು ಚಂದವು ಕಂದ ಪೂಜಿದು ಪೂ ಪೂಜನ ಕರಿಪು ನಂಚಿತ್ತನ ಏಳದ ಗುಂಡಗ ಬತ್ತೆಯ ಎನ್ನ ಚಾಕಿರದ ಮಾನಿ ಇಂಚಲ ಒಂಜಿ ಸಾರಿ ತಪ್ಪುನ ಉಂಡ ಅಂದ ಪಂಡಿ ಬೇಲೆ ಪಾಡಿ ನುಪ್ಪು ಇನಿ ಮುಟ್ಟ ನಡೆತಂದು ಬತ್ತನಕುಳು ಬೆರಳಮಾನಿ ಎನ್ನ ಬಂಜಿದ ಗುಜ್ಜರ ಮೇದಾನೆ ಎಂದು ಕೇಂಡಿ ಆ ಪೊರ್ತುಗಾಗಿ ಪಂಡಿತ್ತೇನೆ ಮೂಜಿ ಪೊರ್ತು ಚಂಡೀರಡು ಮುರ್ಕುಲ ಕಾಂಡದ ಪನಿ ಪೂಜೆ ಮಧ್ಯಾಹ್ನದ ಮಾ ಪೂಜೆ ಕರಿಪುಲ ಪಾಸದ ಪೊರ್ತುದ ಕಡೆಕಂದಾಯದ ಪೂಜೆ ಕರಿಪುಲ ಅಂದು ಪಂಡಿತ್ತೇನೆ ಮಧ್ಯಾಹ್ನದ ಮಾ ಪೂಜದ ಪುರ್ತಾತುಂಡು ಆಂಡ ಪೂ ಪರಂದು ಕೊಯ್ಯರ ಬೋಡಾದು ಬಂಗಾರಿನ ತೊಡಂಕು ಬೊಲ್ಲಿನ ಕುರುವೆಂಬತ್ತೊಂದು ಪೋತು ನಂಚಿತ್ತಿನ ಬೆರಣ ಮಾನಿ ನನಲ ತೋಚೆ ಎಂದು ಬಂದಾಗ ನಡೆದು ಬಿತ್ತಿದ ಅವಸ್ಥೆ ನಾನೆ ಅಂದೆ ಅಂಚಾದೆ ಉಂಗುಷ್ಟನು ತರೆ ಮುಟ್ಟ ಏಳು ಕೋಪ ಕೋಪಿತ ಮೇಲೆ ಮೋನೆ ತುಯರ್ಲ ಬಲ್ಲಿ ಪದಿನಾಜಿ ಮುಟ್ಟು ಬರ್ತದ ಮಿತ್ತು ಬಂದಾಗ ತೋಜು ನಂಚಿತ್ತಿನ ಏಳದ ಯಮಗುಂಡ ಉಂಡ ಆ ಗುಂಡದ ಬಾಕಲು ಪಾಡದೆ ಪಾಡಿ ಬಾಕಲು ಜಪ್ಪೆರವಲ್ಲಿ ಮೇಲೆ ಮೋನೆ ತುಯರವಲ್ಲಿ ಓಡೆ ಪೋತೆ ಎಂದು ತೂವೋಡು ಬತ್ತಿಂಡ ಸರಿಯಾದ ಸಮ್ಮಾನವಲ್ ಕೊಡು ಎಂಚ ಗೊತ್ತು ನಮ್ಯಾಗಿ ಬೇಗ ಸಮ್ಮಾನ ಎಂಚ ಮಲ್ಪುಣಿ ಮುಂಚಿದ ಅರೆಪ್ಪು ಕಡೆದಿತ್ತೆ ಪುಳಿತ ಅಡರ್ ಮಂತದಿತ್ತೆ ಉಜ್ಜರದಿತ್ತೆ ಪಜ್ಜಿ ಕೊತ್ತಲ್ಲಿಂಗೇಡು ಬೆನ ಬೆರಿತ ನಾರ್ಕೆದ ತೂಕ ಓಡೆ ಪೋತೆ ತೂಪೆ
2: ದೇವೇರ್ನ ಪೂ ಪೂಜೆಗಿಂದು ಪುರ್ಪಕನೇರ ಪೋದು ಪೊರ್ತೆ ತಾಂಡು ಆಂಡಲ ಎಂಚಾಂಡಲ್ ಒಂಜಿ ಬಾರಿ ಬಂಗುಡು ಬತ್ತಿರಿಯನೇ ಆಂಡ ಬತ್ತದ ತೂಪೇನೆ ಒಂದು ದಾದ ಏಳದ ಗುಂಡೋಡು ಈಶ್ವರ ದೇವರಿಗೆ ಗುಂಡದ ಬಾಕಿಲ ಬಾರದು ಕುಳ್ಳುದೇರು ಅಪಗಂಧಣ್ಣ ಎಂಬೀರು ಪಿಸುರುಡು ಲೇರಾಂದ ದೇವರೇ ಪದಿನಾಜಿ ಮುಟ್ಟದ ತೀರ್ಥಯಾನ ಇರಗು ಬೋಡದು ಕಾತೊಂದಿಲ್ಲ ಪುರ್ಪನು ಕನ ಇದೆ ಹೊರ ಬಾಕಿಲು ದೆಪ್ಪಲೆ ದೇವರೇ ಹೊರ ಬಾಕಿಲು ದೆಪ್ಪಲೆ
1: ಬೆರಣಮಾನಿ ಏಳದ ಗುಂಡದ ಬಾಕಿಲು ದೆತ್ತೆ ನಿನ್ನ ಬುಲಿಪು ಕೇಂಡದು ಆಣ ಮೋನೆ ತೂಪೇನೆ ಕೈಟು ಬೊಲ್ಲಿನ ಕುರುಗಡು ಬೋಡಿತನ ಪೂ ಬರ್ದುಂಡು ಅಣ ಮೋನೆ ಬಾಡುದುಂಡು ನಿಕ್ಕೇನಜ್ಜಿನ ಅಣ್ಣ ಲೋಕಬಾರಿ ಈಶ್ವರ ಆಯ್ನ ಎನ್ನ ಗೇನ ಎನ್ನಡ ಉಂಡು ಅಂಚಾದು ನಿನ್ನ ಮೋನೆ ಬಾಡದಿಪ್ಪರೆ ಈ ಬರಿಯರೆ ಈತು ಪೊರ್ತಾರೆ ದಾನೆ ಕಾರ್ಯ ಅನ್ನು ಪಂಡದು ದುಂಬ ಬಜ್ಜದಿಲ್ಲ
2: ಓ ಮಾಲಿಂಗೇಶ್ವರ.

0: ಜಿ ಮಗಲಿಂಗೇಶ್ವರ
1: ಚೋದ್ಯ ನಡೆದ
0: ತೂಯ ಚೋದ್ಯ ಒಂಜಿ ಮಗಲಿಂಗೇಶ್ವರ ಮದಿಪು ಕೊಂಜಿ ಗಿಡನ ಕೊರ್ಲೆ ಮಗಲಿಂಗೇಶ್ವರ ಸ್ವಾಮಿ ಮಗಲಿಂಗೇಶ್ವರ ಸ್ವಾಮಿ ಮಗಲಿಂಗೇಶ್ವರ
1: ದೇವರ ಪಿಸುರು ಮಲ್ಪಡೆ ಇರು ಪಿಸುರು ಮಲ್ಪಡೆ ಇರು ಪಿಸುರು ಮಲ್ತಾರಂದಾಂಡ ಇರ್ನ ಎದುರು ಉಂಚುನಂಚಿ ನಾವು ಒಂಜಿ ಶಕ್ತಿ ಅನ್ನಡ ಇಜ್ಜಿ ದೇವರೆ ನಿಚ್ಚಲ ಇರನು ಪೂಜೆ ಮಲ್ಪಡಾವನವನು ಎನ್ನ ಕರ್ತವ್ಯ ಪೊರ್ತುಗೆ ಬತ್ತದು ಪೂ ಪೂಜೆ ಕರಿಪಡೇನೋ ಎನ್ನ ನಿಚ್ಚದ ಕರ್ತವ್ಯ ಅಂಡ ಇನಿ ತಾತ ದಿನಕ್ಕೂ ಕಡೆಸಾದು ಬತ್ತೆ ಬಣ್ಣದು ಪಿಸುರುಡುಲ್ಲ ರತ್ತೆ ಕಡೆಸರೆ ಕಾರಣ ಉಂಡು ಒಂಜಿ ಮದಿಪ್ಪು ಒಂಜಿ ಅವಕಾಶ ಕೊರುಡೀರು
2: ಬೆರಣವಾಣಿ
1: ದೇವರೇ
2: ಈ ಎಂಚಿನ ಪರಡೊಂದುಲ್ಲ ಅವೇನು ಪೂರ ಫಲ್ಲ ಐಕ ಅವಕಾಶ ಕೊರ್ತೇನು ಬೋಡಿತ್ತನಾತ್
1: ಉಲ್ಲಯ್ಯ ಈರು ಪಂಡಿ ಪಾತಿರಲ್ಲಕನೆ ಪುರ್ಪನು ಕೊಯ್ಯರೆ ಯಾನು ಪೋಯಿನಾಯೆ ಅಂದು ಏತೋ ದೂರಗು ಪೋಯ ಏ ಪಲ ಪುರ್ಪ ಕೊಯ್ಪು ನಡೆಗೆ ಪೋಯ ಆಂಡ ಇನಿ ಒಂಜಿ ಚೋದ್ಯ ನಡತದೆ ಪೋಂಡು ಕಲ್ಜಿಗದ ಕತೆನಾದಾನಂದು ಎಂಕ್ ತೆರಿಯಂದು ಆಂಡ ಪುರ್ಪನು ಕೊಯ್ಯರೆ ಅಂದು ಕೈದುಂಬತ್ತದು ಪೋನಾಗ ಪುರ್ಪ ಕೈಡ್ದು ಅವೇತು ಪಿರ ಪೋಯರ ಸುರುಮಲ್ತಂಡು ಕೈಕು ದಿಕ್ಕಂದೆ ಪೋಂಡು ಪುರ್ಪ ನನಾ ತಾ ಪುರ್ಪನು ಕೊಯ್ಯೋಡು ಕೊಯ್ಯೋಡು ಬಣ್ಣದು ದುಂಬು ದುಂಬತ್ತಾದು ಪೋಯ
2: ದೈಬೂರುಡಿತ್ರ ಪೂ ನಿನ್ನ ಕೈಕ ತಿಕ್ಕ ಜಿಂದ ಬಂಡ ಐತ ಅರ್ಥ ದಾದ
1: ದಾದ ಅಂದೆ ಎಂಕ ತೆರಿಯ ಅಂದು
2: ಬಂಡ ಒಂಜಿ ಮರಡದು ಒಕೊಂಜಿ ಮರಕ ಲಾಗಿಂಡ
1: ಅಂದು
2: ಇಂದು ಚೋದ್ಯನೆ
1: ಏನಾಡ್ದು ದೂರ ದೂರನೆ ಬೋಂಡು ಅಂಚ ಬಂಡದು ಎಂಚಾಡಲ ಅವಡಿ ಇರ್ನ ಪೂ ಪೂಜೆ ಕೊಂಜ ಆ ಪುರ್ಪ ಕನವಡು ಬಂಡದು ಆಯ್ನಾತು ಬೇಗೋಡು ದುಂಬು ದುಂಬು ಪೋಯ ಪೋದಾಯ್ನೆ ಪೋದಾಯ್ನೆ ಅವೆಡ್ದು ಒಕ್ಕಯ್ಯನ ದುಂಬತ್ತದು ಪೋಯಿನ ಒಡೆ ಹೆಗು ಗೊತ್ತುಂಡೆ ನಂದನವ ನಕು ಪೋಯ್ನಿ
2: ಬಂಡ ಮಿತ್ತ ಮಿರಿಲೋಕ
1: ಅಂದು
2: ತಿತ್ತ ತಿರ್ತದ ಸಿರಿಲೋಕ ಜತ್ತ
1: ಜತ್ತೆ
2: ಈ ನಂದನವನ ಉಪ್ಪು ನೀವು ಓಲಿಯವು ಸಿರಿಲೋಕ
1: ಸಿರಿಲೋಕತ್ತೆ ಈ ಪುರ್ಪನು ಕೊಯ್ಪು ನಾವಂಜಿ ಉಲ್ಲಾಸ ಏತು ದುಂಬು ಪೋಯಂದೆ ಇಂಕ ತೆರೀಜಿ ಆ ಪೊರ್ತುಗು ಪೋಯನೆ ನನಾಂಡಲ ಒಂಜಿ ಪುರ್ಪಯನ್ನ ಕೈಕು ದಿಕ್ಕು ಮನ ಒಂಜಿ ನಿಮ್ಮ ನಾಂಡಿ ಎಂಕ್ ಆಂಡದಾನೆ ಮಲ್ಪುಗ ಅಲ್ಪ ಒಂಜಿ ಚೋದ್ಯ ನಡತ್ತಂಡು ಯಾನು ಪುರ್ಪನು ಕೊಯ್ಯೊಂದು ಕೊಯ್ಯೊಂದು ದುಂಬೊತ್ತಾನಗ ಏರಾ ವರ್ತಿ ಪೊಂಜವು ಎನ್ನಡ ಪಾತೆರ ಸುರುವತ್ತೀರು
2: ಅಲ್ಪ
1: ಅಂದು
2: ಈ ಅಂಜಣ್ಣ ಪೊರ್ತು ಪೊರ್ಲದ ಪೊಣ್ಣು ಸಿಕ್ಕಿಯಲನ್ನು ಪಂಡದು ಉಂತುದು ಅಂತ ಪಟ್ಟಾಂಗ ಹಾಕಿ ಅದು
1: ಅಯ್ಯೋ ದೇವರ
2: ಪೊರ್ತ ಏನ ಗೊತ್ತಾದ್ದು ಅತ್ತೆ ನಿಕ್ಕೆ ಬೆರಣ ಮಾಣಿಗೆ ಪೊಣ್ಣನ ಮಿತ್ತಲ ಒಂಜಿ ಬಾರಿ ಮಲ್ಲ ಮೋಕೆ ಬಿಟ್ಟದು ಪೋಂಡತ್ತ
1: ದೇವರ ಏನ ಪಾತೆರ ಮುಗಿದಿಜಿ ಅರ್ಧೋಗುಂತದು ನತ್ತೆ
2: ಅರ್ಧೋಡುಂಡ
1: ಅಂದು ವಿಷಯ
2: ಅತ ಅಪ್ಪ ಕತೆ ಬೇತುಂಡು
1: ಉಂಡು
2: ಬೊಣ್ಣಗ ಮರ್ಲಾದ ಪಾತಿರ್ದು
1: ಅತ್ತು ಅವೆರ್ದು ಪಕ್ಕ ನಡತನ ಕತೆ ಗೊತ್ತುಂಡ ಇರೇಗ
3: ಸಿರಿ ಕುಣಿ

0: ಓ ಮಾಲಿಂಗೇಶ್ವರ
1: ಮಿರಣಮಾನಿ
0: ಇರ್ನ ಪೂ ಪೂಜೆನ ಏಪಗುಲ ತಪ್ಪೆರ ಬಲ್ಲಿ ಬನ್ಪು ನಾವಂಜಿ ಉಲ್ಲಾಸೋಡು ಯಾನು ಪುರ್ಪನ್ ಎಂಚಾಂಡಲ ಕೊಯ್ಯೋಡು ಪಂಡದು ಆ ನಂದ ನಗು ಪೋಯೆ
1: ಪೂ ಪೂಜೆನ ಕರಿಪು ನಾ ಖಜ್ಜೋಡಿ ಪಿರ ಒರಿದಿಜ
0: ಒರಿದಿಜಿ
1: ಆ ಭಕ್ತಿ ನಿನ್ನಡ ಇತ್ತಂಡು
0: ಅಂದು
1: ಆವಡ ಸಂತೋಷ
0: ಆ ಭಕ್ತಿಯೇ ಎಂಕು ಶಕ್ತಿಯಾದಿತ್ತಂಡತ್ತೆ ಅಂಚ ಪಂಡದು ಪುರ್ಪನು ಕೊಯ್ಯೊಂದು ಕೊಯ್ಯೊಂದು ದುಂಬೊತ್ತಾದ ಬನ್ನಗ ಏರಾ ಒಂಜಿ ಪಾತೆರ್ನ ಕೇಂಡು ಏರಿ ಅವು ಏರಿ ಒಲ್ತು ಬತ್ತ ದಯ ಬತ್ತ ಅಂದು
1: ಅಪಗಂಡ ದಟ್ಟಿತದ ಕೇನೋಡು ನಾಂಡ
0: ಅಂದು
1: ಆ ಒಂಜಿ ಪ್ರದೇ ಜಾಗೆ ಆ ಒಂಜಿ ನಂದನವನ ಅಪೂತ ಬಿತ್ತಿಲ್ ಆತನ ಅಪೂತ ಕೊಪ್ಪಲ ಅವು ಬಹುಶಃ ಅಲ್ಲನೆ ಅದಿಪ್ಪುಡು ಈ ವಿಚಾರತಿ ಜನ ಏರ್ದಾನೆ ಕೇಂಡು ಜನ
0: ಕೇಂಡೆ ದೇವರೇ ಏನನ್ನ ಈತು ದಟ್ಟಿತದ ಪಾತೆರೋಣ ನಾಂಡ ಈ ಏರಿಂದ ಕೇಂಡೆ ಅಪ್ಪಗ ಒಂಜಿ ಪಂಡಲ್
1: ದಾನೆ
0: ಒಂದು ಸಿರಿನಕಲ್ನ ನಂದನವನ
1: ಓ ಸಿರಿಕ್ಲನ ಪೂತ ಕೊಪ್ಪಲ ನನಗೆ
0: ಅಂದು ಅಪಗಾಂಡ ಆಕಲು ಕೇನವು ಸರಿಯೇ ಅಂದು ಅಂಚ ಪಂಡದು ಯಾನು ಬತ್ತನ ಕಜ್ಜನು ಪಂಡೆ
1: ಈ ಸತ್ಯನೆ ಪಂಡ
0: ಸತ್ಯಾದಿಗೆದಾಯತ್ತೆ ಅನು ಕಜ್ಜನೆ ಪಂಡೆ ಈಶ್ವರ ದೇವರನ್ನ ಪೂ ಪೂಜೆಗೆ ಪುರ್ಪಲನ್ನು ಕೊನೆಯರ ಬೈದೆ ಯಾನು ಕೊಂಡೋ ಪೇ ಬಂಡದು ಒತ್ತೊಂಡ ರೂಪನೇ ಬೇತೆ ಅಂಡಿ ಪಾತೆರದ ಒಂದು ಇಸೆಯೇ ಬೇತೆ ಕೇಂಡೆ ಮೈಸಗೆಗೆ
1: ಮೈಸಗೆ ಪಂಡ ಎಲ್ವೇರು ಸಿರಿಕಲ್ ನೆಟ್ ಅಕಲ್ ನೆಟ್ ಆಜಿ ಜನಕ್ಕೆ ಒಡಕದಾಲು ಪಂಡ ಕಡೇ ತಾಲು ನಾನು ಕೇಂಡದೆ ಪನ್ಪುನ ಕೇಂದ್ರ
0: ಅವು ಎಂಕ್ ತೆರಿ ಅಂದತ್ತೆ ದೇವರ
1: ಮೈಸಗೆ ದಾನ ಮಂಡಲು
0: ಹಾಲು ಪಂಡಲು ಪೂ ಪೂಜೆ ಕರಿಪೆರ ಬೋಡಾದು ಈ ಮುಲ್ಪ ಪುರ್ಪನು ಕೊಯ್ಯರ್ನೆ ಬಲ್ಲಿ
1: ಹೌದಾನಗೆ
0: ದಾನ ಎಂದು ಪಂಡೆ ಒಕ್ಕೊಂಜಿ ಪಂಡೆ ಈಶ್ವರ ದೇವರಿಗತ್ತ ಲೋಕದ ನಾಯಕ ಏನಂಚಿನ ಈಶ್ವರ ದೇವರಿಗೆ ಪೂ ಪೂಜೆ ಕೊರಪು ನಾವು ನಿಕ್ಲೆಗಳೊಂಜಿ ಭಾಗ್ಯ ಅಂದು ಹಾಲು ಪಂಡಿ ನೆಂಚಿ ನಾವು ಈರೆಗೆ ನಿರ್ಣಯತ್ತೆ ದೇವರೇ ಅಂದಪ್ಪ ತುಚ್ಚನದ ಪಾತೆರನು ಪಂಡಲು ಈರ ಅಂಚ ಮಲ್ತದರಿಗೆ ಅನ್ಯಾನು ಮಲ್ತದರಿಗೆ ಈರು ಕಲುವೆಗೆ ಈರು ಮರ್ಲೆಗೆ ಇಂಚ ಮಾತ ಪಂಡೆರು ಇಂದೇನು ಈರೇ ಕೇ ನೋಡು ದೇವರೇ ಈರೇ ಕೇ ನೋಡು
2: ಪೋಡಿಯಡ ಓ ಬೆರಣ ಪೋಡಿಯಡವೋ ಬೆರಣ ಮಾನಿಯೇ ಅಡರಿ ಪಿತ್ತನು ಯಾನು ಜಬ್ಡವೆ ಅಡರಿ ಪಿತ್ತನು ಯಾನು ಜಬ್ಡವೆ ಕಡಲದ

0: ಇದುವರೆಗೆ ಇತ್ತೀಚೆಗೆ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಶ್ರೀದುರ್ಗ ಸೇವಾ ಸಮಿತಿ ತಲಪಾಡಿ ಹಾಗೂ ನಮ್ಮ ಟಿವಿ ಇದರ ಒಟ್ಟು ಆಶ್ರಯದಲ್ಲಿ ಸೋನಡೊಂಜಿ ಯಕ್ಷಮಿನದನ ಹೆಸರಾಂತ ಕಲಾವಿದರ ಕೂಡುವಿಕೆಯಲ್ಲಿ ಏಳು ದಿನದ ತುಳು ತಾಳಮದ್ದಳೆ ಕೂಟ. ಇದರ ಮೊದಲ ದಿನ ನಡೆದ ಯಕ್ಷಗಾನ ತಾಳಮದ್ದಳೆ ಬಾಮುಲ್ಲ ಬಾಮಕುಮಾರೆ. ಇದರ ಎರಡನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೀರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ನೀವು ಕೇಳ್ತಾ ಇದ್ದೀರಾ ಸಮುದಾಯ ಬಾನುಲಿ. ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.
0: ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸ್ತುತ.

0: ಕೇಳ್ತಿಯನ್ ರೇಡಿಯೋ ಸಾರಂಗ್ 107.8 FM ಇತ್ತೆ ಇಂಚಿಪ್ಪ ಕುಡ್ಲದ ತುಳುಭವನದ ಸಿರಿಚಾವಡಿಡ್ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಂಚನೆ ಮಂಗಳೂರು ಮಹಾನಗರ ಪಾಲಿಕೆ ಮುಂದದ ಒಟ್ಟು ಸೇರಿಗೆಡೆ ನಡತಿನ ತುಳು ನಾಟಕ ಪರ್ಬ 2022 ಈ ಲೇಸಿಡ್ ನಡತಿನ ನಾಟಕ ಆ ದೇವೆರು ತೂವಡ್ ನಡಪಾದು ಕೊರ್ನಕ್ಲು ವಿಷ್ಣು ಕಲಾವಿದರು ಮದ್ದಡ್ಕ ಇತ್ತೆ ಆ ದೇವೆರು ತೂವಡ್ ಈ ನಾಟಕದ ಐನ್ನೆಗ್ಗೆ
1: ರಂಗೋಡು ಮೆಂಟನ ವಿಷ್ಣು ಕಲಾವಿದರೇ ಸಂತೋಷ್ ಕುಲಾಳ ಹೊತ್ಮಾರು ದಿನೇಶ್ ಕಕ್ಕಿಂಜೆ ಸುರೇಶ್ ನಾರಾವಿ ಯಜ್ಞೇಶ್ ಧರ್ಮಸ್ಥಳ ವಿನೋದ್ ರಾಜ್ ಸವಣಾಲು ಅಭಿಷೇಕ್ ಸಂತೋಷ್ ಪಡಂಗಡಿ ಅಭಿಜಿತ್ ಕುತ್ಲೂರು ಮಧುಸೂದನ್ ಅಲಂಕಾರು ದಣೇಂದ್ರ ಧರ್ಮಸ್ಥಳ ದರ್ಶನ್ ಕುದ್ಯಾಡಿ ಅಶ್ವಥ್ ಏಯಾಡಿ ಶ್ರೀಮತಿ ವಸಂತಿ ಕಿಲ್ಲೂರು ಶ್ರೀಮತಿ ವಿಜಯ ನಾರಾವಿ ಸುಜಯ ಬೆಳ್ತಂಗಡಿ ಹರಿಣಿ ಬೆಳ್ತಂಗಡಿ ಲಿಖಿತಾ ಬೆಳ್ತಂಗಡಿ ಈ ನಾಟಕದ ರಚನೆ ಗೀತ ರಚನೆ ಸಂಗೀತ ಸಾಹಿತ್ಯದ ಒಟ್ಟಿಗೆ ತಂಡ ಸಮಗ್ರ ನಿರ್ವಹಣೆ ತಂಡದ ಗುರಿಕಾರಿ ಅನಂತ್ ಎಸ್ ಇರುವತ್ತರಾಯ ತಂಗೋಯಿ ಮದ್ದಡ್ಕ ನಡೆದು ಮಗು ನಿಖಿಲ ಎದುರು ಆ ದೇವೆರು ತುವಡು

0: ಭೂಮಿಡು ಹೋರಾಟ ನಾನಾವಿದಟು ಅಲೆದಾಟ
1: ಗಡ್ಬಡು
2: ಗಡ್ಬಡು ಡಾಕ್ಟರ್ ಆಗಿ ಹೋಯ್.

0: ಗಾನೆ ಬರ್ತಾರೆ.
1: ಪೂರಾ ಕಾಲದ ಮಹಿಮೆ ನಮ್ಮದಾದೊಂದು ಬಲ್ಲೆ.
0: ಬಂಡ
1: ಬಂಡ ಏಳು ವರ್ಷ ಗುಂಬುದ ಶುಭನ ಕೊಲೆ ಪ್ರಕರಣನು ವೀರತಂಗಡಿ ಸಾಕ್ಷಿ ವೀರಸಿರು ಮಲ್ದಲ್ಲಿಗೆ ಅಂಚಾದ ಯಾನಿ ಊರು ಏನು ಎಂಚಿನ ನರಮಣಿ ಹಿರೇ ಗೊತ್ತಿಲ್ಲ ಐದಾವರ ಆ ಕೇಸಿನ ಅಡೆಗೆ ಮುಂಚುನಟ್ಟೆ ತೋಜು
0: ಮುಂಜಿಮೇಲೆ ಈ ತನಿಖೆಡು ಅಪರಾಧಿನು ಅಪರಾಧಿ ಮಲ್ತಂಡ ದಾನೆ ಅವು
1: ಅಪರಾಧಿನು ಅಪರಾಧಿ ಮಲ್ತಂಡ ದಾನೆ ದಾನೆ ಅವ ನಿನ್ನ ತಂಗಡಿನ ಜೀವನ ದುರಂತ ಅವು ನೆನಪಿ ಪಡೆ.
0: ಈ ಭೂಮಿಡ ಹುಟ್ಟಿನ ಪ್ರತಿ ಮನುಷ್ಯರ್ಲ ಪ್ರತಿ ಗಲಿಗೆಲ ದುರಂತನೆ ಅಂಚನೆ ಚೆನ್ನ ತಂಗಡಿ ದುರಂತದ ಸರಮಲೆ ಪಾಡುದು ತಿರುಗೋ ನಿಪುಣಾಲು ಚಿಂಚನೆ ಇಪ್ಪಡು ಪಣಂದುಲ್ಲರ ದೇ ಇಗಲಂಜಿ ಪಾತೇರ ಪಣಂದುಲ್ಲ ಇಗಲಂಚಿನ ಶ್ರೀಮಂತೇರು ಏಪ ಭೂಮಿ ಪಟ್ಟು ದುಡ್ಡು ರಾಶಿ ನಡಪಲ ಸುರುಮಂತರ ಅಂಚಿನಗ್ಲೆಗೆ ನಿಲಟ್ಟು ಎಂತ ನಡಪಡಂದು ಕಲ್ಪನ ಬಿದ್ದಿನ ಈ ಸಾಕ್ಷಿ ದಿವಕರ್ ಬೇತದಾಲಿನ ಪಾತೇರ್ನೆ ಜಂಡ
2: ಹೆಂಗ್ ನಂಬಿಕೆ

0: ಹಲೋ ಎಂತ ಅಂದ ಸರ್ ಹಾವಲಿ ಮಾತೇ ಯಾರು ಮಾಡ್ಬಿಡಿ ಹೆಂಗು ವಾರದ ಲಾಸ್ಟ್ ಕಾಣಾಗ ಎದಕ್ಕೆ
1: ಹಲೋ ರೇಷ್ಮ ಬಾಬ ಪಲ್ಲೆ ಬಾಬ ಎಂಚ ಬಾಬ
0: ಪಿಕ್ಚರ್
1: ಪಿಕ್ಚರ್ ಗಾಯ್ಜಪ್ಪೆ ಬೈಕ್ ರಾಜ ಸೌಂಡ್ಸ್ ಏನ್ ಲೈಟ್ ಗ ಆಪ್ ಜಾಪ್ ಓ ಚಾರ್ಲಿ ಒಟ್ಟಿಗೆ ದೂಡ ಆಪ್ ಜಪ್ಪ ಎಂತ ಭಯಂಕರ ಬಿಸಿ ಅತ್ತ ಇದು ಜಾಪ್ ಬೇಜಾರ ಮಸ್ತ್ ಭಯಂಕರ ಬಿಸಿ ಇಲ್ಲ ಇತ್ತ ಹಾಯ್ತು ನಿಂಗೆ ಟೈಮ್ ಬಂತು ಆಯ್ತು ಆಯ್ತು
2: ಮೂಲೆ
1: ಪ್ರತ್ಯಕ್ಷ ಮೊಬೈಲ್ ಆನಂದ್
3: ಅಮ್ಮಡಿಯ
1: ಕಾರ್ಡ್ ಪೋಂಡ ಕಲ್ಲು ಮತ ಬತ್ತು ಒಂದಿ ಬತ್ತು ಕಲ್ಲು ಬತ್ತು ನಾಡ ಮಸ್ತ್ ಬತ್ತು ಅದ ಲಾಸ್ ಮಂತ್ ಬನ್ನಿ ಬಲ್ಲ ಬಲ್ಲ ಬಲ್ಲ ಬಲ್ಲ ಬಲ್ಲ
2: ಎಷ್ಟು
1: ಮಂಗೆ ಕೊಲಗೊಪ್ಪದೆ ಅವಲಿ ಮಾರಿ ಇಂಕ್ರ ಕಲ್ಪದ್ ಗೋಲು ಯಾರು ಕೊನ್ನ ಅವಳಿ
3: ಮೊಬೈಲ್ ಮೆಂಟಲ್ ಬಾತೇನೆ ಒಂದೇ ಅಲ್ಲ ಸರಿ ಇಲ್ಲ ಅಲ್ಲ ಬಿಕಾಸ್ ನಾವು ವೇಟ್ ಮಾಡ್ತೀವಿ ಲಾಂಗ್ ಡ್ರೈವ್ ಓಕೆ ಮೂರ್ತುಲ ಮೂರ್ತುಲ ಈ ಫೋಟೋ ಏಕ ಬತ್ತ ಎಂಚ ಬತ್ತ ಮಾತ್ರ ಹೋಗ್ಬಿಡ್ದು ಮೂರು ಅಧಿಕ ಪ್ರಸಂಗ ಮಂತ ಮಗ ಅದನ್ನ ತೋಂಚ ಬಂದು ಕೇಳ್ಕೊಳ್ಳಿ ಸರಿ ಹೇಳಕಲ್ಲ ಮತ್ತೆ
2: ಈ
1: ಸರ್ಕಿ ಅಟ್ಟಿ ಅಟ್ಟಿ ತಿಕ್ಕೊಂಡ್ರೆ ಗೋಲ್ಲಿ

0: ಅಂತ್ಯ ಅಂತ್ಯ ಭೀಕರ ಟೈಮ್ ಲೆಕ್ಕ ಮತ್ತು ಬುಡ್ಪುಜಿ ಎಲ್ಲ ಬುಡ್ಪುಜಿ
1: ಸೂನ್.

ಅರೆಸ್ಟ್ ಮಾಡ್ತೇನೆ.

ಈತನೇಟ ಕೆಲವೊಂಚಿ ತುಳು ಸಿನಿಮಾದ ಪದಕುಲಿನ ಕೇನೊಂದು ಬತ್ತಾರೆ. ಒಂದು ಇನಿತ ತುಳು ಕಾರ್ಯಕ್ರಮ ನನ್ನ ದುಂಬದ ತುಳು ಕಾರ್ಯಕ್ರಮ ತಿಕ್ಕಗ ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: रेडियो सारंग 107.8 FM।
1: सारंगदई होत्तु जनपद गम्मत्तु

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಸಬದ ಗಮ್ಮತ್ತು.
1: ಹಾಯ್, ನಾನು ಗುರುಕಿರಣ್ ಮಾತಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ದೀರಾ ಸಾರಂಗ್ FM 107.8. ಇದು ಬಣ್ಣ ಬಣ್ಣದ ಬದುಕು.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ಫಿನ್ಟೆಕ್ ಕ್ಷೇತ್ರದಲ್ಲಿ ಭಾರತ ಅಸಾಮಾನ್ಯ ಪ್ರಗತಿ, ಯುಪಿಐ ಯಶಸ್ಸಿನ ಸಾರಥಿ ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ವಾರಾಣಸಿಯಲ್ಲಿ ಇಂದು 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆಗೆ ಚಾಲನೆ. ಶ್ರೀಲಂಕಾದ ಸಂಕಷ್ಟದ ಸಮಯದಲ್ಲಿ ಭಾರತದಿಂದ ಸದಾ ಬೆಂಬಲ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಭಾರತ ಕುವೈತ್ 8ನೇ ವಿದೇಶಾಂಗ ಕಚೇರಿ ಸಮಾಲೋಚನಾ ಸಭೆ ಸಂಪನ್ನ. ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಸರಣಿ, ವಿವಿಧ ಪದಕ ಪಂದ್ಯಗಳಲ್ಲಿ ಇಂದು ಭಾರತೀಯ ಬಿಲ್ಲುಗಾರರು ಕಣದಲ್ಲಿ. ವಾರ್ತೆಗಳ ವಿವರ: ಭಾರತದ ಫಿನ್ಟೆಕ್ ಕ್ಷೇತ್ರ ಅಭೂತಪೂರ್ವ ಪ್ರಗತಿ ಸಾಧಿಸಿದ್ದು, ದೇಶದ ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ ಈ ಯಶಸ್ಸಿನ ಸಾರಥಿಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಮುಂಬೈನಲ್ಲಿ ನಿನ್ನೆ ಜಾಗತಿಕ ಫಿನ್ಟೆಕ್ ಉತ್ಸವ 2026 ಉದ್ಘಾಟಿಸಿ ಮಾತನಾಡಿದ ಅವರು, ಡಿಜಿಟಲ್ ಕ್ಷೇತ್ರದಲ್ಲಿ ಭಾರತ ಸಾಧಿಸಿರುವ ಈ ಪರಿವರ್ತನೆ ಅಗಾಧವಾಗಿದ್ದು, ಜಗತ್ತಿನಲ್ಲಿ ಫಿನ್ಟೆಕ್ ಕುರಿತ ಚರ್ಚೆಯಲ್ಲಿ ಯುಪಿಐ ಪ್ರಸ್ತಾಪವಿಲ್ಲದೆ ಅದು ಅಪೂರ್ಣವಾಗಲಿದೆ ಎಂದರು. ತಂತ್ರಜ್ಞಾನದ ಮೂಲಕ ಸಾರ್ವಜನಿಕರನ್ನು ಸಶಕ್ತಗೊಳಿಸುವ ಕುರಿತು ಮಾತನಾಡಿದ ಪ್ರಧಾನಿ, ಸಾಂಪ್ರದಾಯಿಕ ಬ್ಯಾಂಕಿಂಗ್ ವ್ಯವಸ್ಥೆ ತಲುಪಲು ಸಾಧ್ಯವಾಗದ ಗ್ರಾಮೀಣ ಹಾಗೂ ದೂರದ ಪ್ರದೇಶಗಳಿಗೆ ತಲುಪಿ ಜನಸಾಮಾನ್ಯರನ್ನು ಆರ್ಥಿಕವಾಗಿ ಮುಖ್ಯವಾಹಿನಿಗೆ ತರಲು ಯುಪಿಐ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದರು. ಆಗಸ್ಟ್ ತಿಂಗಳೊಂದರಲ್ಲೇ 24 ಶತಕೋಟಿಗೂ ಅಧಿಕ ಯುಪಿಐ ವಹಿವಾಟುಗಳು ನಡೆದಿರುವುದನ್ನು ಈ ವೇಳೆ ಅವರು ಪ್ರಸ್ತಾಪಿಸಿದರು. ಯುಪಿಐ ಸಾಧಿಸಿರುವ ಈ ಕ್ರಾಂತಿಕಾರಿ ಬದಲಾವಣೆಯನ್ನು ಕಂಡು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್, ಯುಪಿಐ ಕೇವಲ ತಾಂತ್ರಿಕ ಪ್ರಗತಿಯಲ್ಲ, ಅದೊಂದು ಇಡೀ ನಾಗರಿಕತೆಯ ಯಶೋಗಾಥೆ ಎಂದು ಬಣ್ಣಿಸಿರುವುದನ್ನು ಪ್ರಧಾನಿ ನರೇಂದ್ರ ಮೋದಿ ಸ್ಮರಿಸಿದರು.
1: ಭಾರತ್ ಕಿ ಫಿನ್ಟೆಕ್ ಸ್ಟೋರಿ ಅದ್ಭುತ ರಹಿ ಹೈ ಔರ್ ಇಸ್ಕಾ ಏಕ್ ಬಡಾ ಚಾಂಪಿಯನ್ ಹೈ ಹಮಾರಾ ಯುಪಿಐ. ಮೈನೆ ಪಿಛ್ಲೆ ಸಾಲ್ ಭಿ ಇಸ್ಕಿ ಚರ್ಚಾ ಕಿ ಥಿ, ಲೇಕಿನ್ ಯೇ ಇತ್ನಿ ಬಡಿ ಟ್ರಾನ್ಸ್ಫಾರ್ಮೇಶನ್ ಹೈ ಕಿ ಜಬ್ ಬಿ ಫಿನ್ಟೆಕ್ ಕಿ ಚರ್ಚಾ ಹೋಗಿ ತೋ ವೋ ಯುಪಿಐ ಕೆ ಬಿನಾ ಅಧೂರಿ ಹಿ ಹೋಗಿ.
0: ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ವತಿಯಿಂದ 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆ 2026ಕ್ಕೆ ಇಂದು ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ಅಧಿಕೃತವಾಗಿ ಚಾಲನೆ ದೊರೆಯಲಿದೆ. ಈ ಅಭಿಯಾನವನ್ನು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣ ದೇವಿ ಉದ್ಘಾಟಿಸಲಿದ್ದಾರೆ. ಈ ವೇಳೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಉಪಸ್ಥಿತರಿರಲಿದ್ದಾರೆ. ಸೆಪ್ಟೆಂಬರ್ ತಿಂಗಳ ಪೂರ್ತಿ ನಡೆಯಲಿರುವ ಈ ಬೃಹತ್ ಜಾಗೃತಿ ಅಭಿಯಾನ ಸಾರ್ವಜನಿಕರು ಹಾಗೂ ಸಮುದಾಯಗಳ ಸಕ್ರಿಯ ಭಾಗವಹಿಸುವಿಕೆಯೊಂದಿಗೆ ದೇಶಾದ್ಯಂತ ಇರುವ ಅಂಗನವಾಡಿ ಕೇಂದ್ರಗಳು, ಶಾಲೆ, ಪಂಚಾಯಿತಿ ಮತ್ತು ಮನೆ ಮನೆಗಳನ್ನು ತಲುಪಲಿದೆ. ಅಪೌಷ್ಟಿಕತೆ ಮುಕ್ತ ಭಾರತ ನಿರ್ಮಾಣದ ದೃಷ್ಟಿಯಿಂದ ಜನರಲ್ಲಿ ಜಾಗೃತಿ ಮೂಡಿಸಲು ರೂಪಿಸಲಾದ ಈ ಅಭಿಯಾನವನ್ನು ಈ ಬಾರಿ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಎಂಬ ಘೋಷವಾಕ್ಯದೊಂದಿಗೆ ಕಾರ್ಯಗತಗೊಳಿಸಲಾಗುತ್ತಿದೆ. ಪ್ರಧಾನಮಂತ್ರಿಗಳ ವಸ್ತು ಸಂಗ್ರಹಾಲಯ ಮತ್ತು ಗ್ರಂಥಾಲಯದ ಅಧೀನದಲ್ಲಿರುವ ಪ್ರಮುಖ ಸಾರ್ವಜನಿಕ ಸಂಪರ್ಕ ಕೇಂದ್ರವಾದ ನವೀಕೃತ ನೆಹರು ತಾರಾಲಯವನ್ನು ನವದೆಹಲಿಯಲ್ಲಿ ನಿನ್ನೆ ಉದ್ಘಾಟಿಸಲಾಯಿತು. ನವೀಕರಿಸಲಾದ ತಾರಾಲಯ ವಿಜ್ಞಾನ ಸಂವಹನವನ್ನು ಬಲಪಡಿಸುವುದು, ಖಗೋಳ ವಿಜ್ಞಾನದ ಕುರಿತು ಅರಿವು ಮೂಡಿಸುವುದು ಹಾಗೂ ಸಾರ್ವಜನಿಕರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸುವ ಉದ್ದೇಶ ಹೊಂದಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸ್ಥೆಯ ನಿರ್ದೇಶಕರಾದ ಅಶ್ವಾನಿ ಲೋಹಾನಿ, ವೈಜ್ಞಾನಿಕ ಮನೋಭಾವ ಬೆಳೆಸಲು ಹಾಗೂ ವಿದ್ಯಾರ್ಥಿಗಳು, ಯುವಜನರು ಮತ್ತು ಸಾರ್ವಜನಿಕರಲ್ಲಿ ಕುತೂಹಲ ಮೂಡಿಸಲು ತಾರಾಲಯದಲ್ಲಿ ಅತ್ಯಾಧುನಿಕ ಸೌಲಭ್ಯವನ್ನು ಕಲ್ಪಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಶ್ರೀಲಂಕಾ ಯಾವುದೇ ರೀತಿಯ ಬಿಕ್ಕಟ್ಟು ಎದುರಿಸಿದಾಗಲೂ ಭಾರತ ಸದಾ ಅದರ ಬೆನ್ನೆಲುಬಾಗಿ ನಿಂತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರತಿಪಾದಿಸಿದ್ದಾರೆ. 3 ದಿನಗಳ ಅಧಿಕೃತ ಪ್ರವಾಸದ ಭಾಗವಾಗಿ ನಿನ್ನೆ ಶ್ರೀಲಂಕಾದ ಕೊಲಂಬೋಗೆ ಭೇಟಿ ನೀಡಿದ ಅವರು ಭಾರತೀಯ ಸಮುದಾಯದವರನ್ನು ಉದ್ದೇಶಿಸಿ ಮಾತನಾಡಿದರು. ಉಭಯ ದೇಶಗಳ ನಡುವಿನ ಸಂಬಂಧವು ಹಂಚಿಕೆಯ ಇತಿಹಾಸ, ಸಂಸ್ಕೃತಿ ಮತ್ತು ನಂಬಿಕೆಯ ಬಲವಾದ ಅಡಿಪಾಯದ ಮೇಲೆ ನಿರ್ಮಾಣವಾಗಿದೆ ಎಂದು ಬಣ್ಣಿಸಿದರು. ಶ್ರೀಲಂಕಾದ ಉನ್ನತ ನಾಯಕರೊಂದಿಗೆ ದ್ವಿಪಕ್ಷೀಯ ಸಮಾಲೋಚನೆ ನಡೆಸಲಿರುವ ಸಚಿವ ರಾಜನಾಥ್ ಸಿಂಗ್ ಭಾರತ ಮತ್ತು ಶ್ರೀಲಂಕಾ ನಡುವಿನ ನಿಕಟ ಸಾಂಸ್ಕೃತಿಕ ಹಾಗೂ ನಾಗರಿಕತೆಯ ಬಾಂಧವ್ಯವೇ ದ್ವಿಪಕ್ಷೀಯ ಸಂಬಂಧಗಳ ಸದೃಢ ಬೆಳವಣಿಗೆಗೆ ಪ್ರಮುಖ ಕಾರಣವಾಗಿದೆ ಎಂದು ಹೇಳಿದ್ದಾರೆ. ಈ ಪ್ರವಾಸವು ಉಭಯ ದೇಶಗಳ ರಕ್ಷಣೆ ಹಾಗೂ ಪ್ರಾದೇಶಿಕ ಕಡಲ ಭದ್ರತಾ ಸಹಕಾರವನ್ನು ಮತ್ತಷ್ಟು ವೃದ್ಧಿಸಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ಕುವೈತ್ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಒಪ್ಪಿಕೊಂಡಿವೆ. ಭಾರತ ಮತ್ತು ಕುವೈತ್ ನಡುವಿನ 8ನೇ ವಿದೇಶಾಂಗ ಕಚೇರಿ ಸಮಾಲೋಚನಾ ಸಭೆ ನಿನ್ನೆ ಕುವೈತ್ನಲ್ಲಿ ನಡೆಯಿತು. ಸಭೆಯ ಸಹ ಅಧ್ಯಕ್ಷತೆಯನ್ನು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಅಸೀಂ ಮಹಾಜನ್ ಮತ್ತು ಕುವೈತ್ ವಿದೇಶಾಂಗ ಸಚಿವಾಲಯದ ಏಷ್ಯಾ ವ್ಯವಹಾರಗಳ ಸಹಾಯಕ ವಿದೇಶಾಂಗ ಸಚಿವ ನವಾಫ್ ಅಬ್ದುಲ್ಲಾತೀಫ್ ಸುಲೈಮಾನ್ ಅಲ್ ಅಹಮದ್ ವಹಿಸಿದ್ದರು. ಸಭೆಯಲ್ಲಿ ರಾಜಕೀಯ ಬಾಂಧವ್ಯ, ವ್ಯಾಪಾರ, ಹೂಡಿಕೆ, ರಕ್ಷಣಾ, ಭದ್ರತೆ, ಇಂಧನ, ತಂತ್ರಜ್ಞಾನ, ಕೃಷಿ, ಆರೋಗ್ಯ, ಸಂಸ್ಕೃತಿ ಹಾಗೂ ಜನರಿಂದ ಜನರ ನಡುವಿನ ಬಾಂಧವ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಉಭಯ ದೇಶಗಳು ಚರ್ಚಿಸಿದವು. ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಇಂದಿನಿಂದ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಪ್ರವಾಸದ ವೇಳೆ ಅಡ್ಮಿರಲ್ ಸ್ವಾಮಿನಾಥನ್ ರಾಯಲ್ ಆಸ್ಟ್ರೇಲಿಯಾ ನೌಕಾಪಡೆಯ ಹಿರಿಯ ಅಧಿಕಾರಿಗಳೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಆಸ್ಟ್ರೇಲಿಯಾದ ಹಿರಿಯ ರಕ್ಷಣಾ ಅಧಿಕಾರಿಗಳೊಂದಿಗೂ ಚರ್ಚೆ ನಡೆಸಲಿದ್ದಾರೆ. ಅವರು ಪ್ರಮುಖ ಕಾರ್ಯಾಚರಣೆ ಮತ್ತು ತರಬೇತಿ ಕೇಂದ್ರಗಳಿಗೆ ಭೇಟಿ ನೀಡಲಿದ್ದು ರಾಯಲ್ ನ್ಯೂಜಿಲೆಂಡ್ ನೌಕಾಪಡೆಯ ಸಿಬ್ಬಂದಿ ಹಾಗೂ ವೃತ್ತಿಪರ ಸೇನಾ ಶಿಕ್ಷಣ ಪಡೆಯುತ್ತಿರುವ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಪರಸ್ಪರ ದಾಳಿಯಿಂದ ಪಶ್ಚಿಮ ಏಷ್ಯಾದ್ಯಂತ ಉದ್ವಿಗ್ನತೆ ತೀವ್ರಗೊಂಡಿದ್ದು ಸಂಘರ್ಷ ಮತ್ತಷ್ಟು ವಿಸ್ತರಿಸುವ ಆತಂಕ ಎದುರಾಗಿದೆ. ಕಳೆದ 2 ದಿನಗಳಲ್ಲಿ ಅಮೆರಿಕದ ಯುದ್ದ ನೌಕೆಯ ಮೇಲೆ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಐಆರ್ಜಿಸಿ ದಾಳಿ ನಡೆಸಿದೆ. ಇದಕ್ಕೆ ಪ್ರತಿಯಾಗಿ ಇರಾನ್ನ 5 ಕಚ್ಚಾ ತೈಲ ಸಾಗಣೆ ಹಡಗುಗಳನ್ನು ಅಮೆರಿಕದ ಸೇನೆ ನಾಶಪಡಿಸಿದೆ ಎಂದು ಅಮೆರಿಕ ತಿಳಿಸಿದೆ. ಪ್ರತೀಕಾರವಾಗಿ ಇರಾನ್ ಜೋರ್ಡಾನ್ನಲ್ಲಿರುವ ಅಮೆರಿಕದ ನೆಲೆಗಳತ್ತ ಕ್ಷಿಪಣಿ ದಾಳಿ ನಡೆಸಿದೆ. ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಗೌರವಧನವನ್ನು ಹೆಚ್ಚಿಸಿ ಉತ್ತರ ಪ್ರದೇಶ ಸರ್ಕಾರ ಆದೇಶ ಹೊರಡಿಸಿದೆ. ಆದೇಶದ ಪ್ರಕಾರ ಅಂಗನವಾಡಿ ಕಾರ್ಯಕರ್ತೆಯರ ರಾಜ್ಯದ ಪಾಲಿನ ಗೌರವಧನವನ್ನು ತಿಂಗಳಿಗೆ ಹೆಚ್ಚುವರಿಯಾಗಿ 4,000 ರೂಪಾಯಿ ಹಾಗೂ ಸಹಾಯಕಿಯರ ರಾಜ್ಯದ ಮೇಲೆ ಪಾಲಿನ ಗೌರವಧನವನ್ನು ತಿಂಗಳಿಗೆ 2,000 ರೂಪಾಯಿ ಹೆಚ್ಚಿಸಲಾಗಿದೆ. ಈ ಪರಿಷ್ಕರಣೆಯ ಬಳಿಕ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಒಟ್ಟು 12,000 ರೂಪಾಯಿ ಗೌರವಧನ ದೊರೆಯಲಿದೆ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಗೋವಾದ ಪೋರ್ವರಿಮ್ ಎಲಿವೇಟೆಡ್ ಕಾರಿಡಾರ್ ಅನ್ನು ಇಂದು ಉದ್ಘಾಟಿಸಲಿದ್ದಾರೆ. ರಾಷ್ಟೀಯ ಹೆದ್ದಾರಿ 66ರಲ್ಲಿ ನಿರ್ಮಿಸಲಾಗಿರುವ ಷಟ್ ಪಥಗಳ ಈ ಕಾರಿಡಾರ್ 5 ಕಿಲೋಮೀಟರ್ಗೂ ಹೆಚ್ಚು ಉದ್ದವಿದೆ. ಸುಮಾರು 641 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಈ ಯೋಜನೆಯಿಂದ ಸಂಚಾರ ದಟ್ಟಣೆ ಕಡಿಮೆಯಾಗಲಿದ್ದು ಪಣಜಿ ಮತ್ತು ರಾಜ್ಯದ ಉತ್ತರ ಭಾಗದ ನಡುವಿನ ಸಂಪರ್ಕ ಮತ್ತಷ್ಟು ಸುಧಾರಿಸುವ ನಿರೀಕ್ಷೆ ಇದೆ. ಅಹಮದಾಬಾದ್ನಲ್ಲಿ ನಡೆಯುತ್ತಿರುವ ವಿಶ್ವ ಪ್ಯಾರಾ ಬಿಲ್ಲುಗಾರಿಕೆ ಸರಣಿಯಲ್ಲಿ ಭಾರತೀಯ ಪ್ಯಾರಾ ಬಿಲ್ಲುಗಾರರು ಇಂದು ಹಲವು ಪದಕಗಳ ನಿರೀಕ್ಷೆಯಲ್ಲಿದ್ದಾರೆ. ವಿವಿಧ ವಿಭಾಗಗಳ ಚಿನ್ನ ಮತ್ತು ಕಂಚಿನ ಪದಕ ಪಂದ್ಯಗಳಲ್ಲಿ ಭಾರತೀಯ ಬಿಲ್ಲುಗಾರರು ಸ್ಪರ್ಧಿಸಲಿದ್ದಾರೆ. ಪ್ಯಾರಾ ರೀಕರ್ವ್ ಮಿಶ್ರ ತಂಡದ ಚಿನ್ನದ ಪದಕದ ಪಂದ್ಯದಲ್ಲಿ ಭಾರತದ ಭಾವನಾ ಮತ್ತು ಹರ್ವಿಂದರ್ ಸಿಂಗ್ ಜೋಡಿ ಪ್ಯಾರಾ ಕಾಂಪೌಂಡ್ ಮಹಿಳೆಯರ ವೈಯಕ್ತಿಕ ವಿಭಾಗದ ಫೈನಲ್ನಲ್ಲಿ ಭಾರತದ ಶೀತಲ್ ದೇವಿ ಸ್ಪರ್ಧಿಸುತ್ತಿದ್ದರೆ ಪ್ಯಾರಾ ಕಾಂಪೌಂಡ್ ಮಿಶ್ರ ತಂಡದ ಕಂಚಿನ ಪದಕದ ಪಂದ್ಯದಲ್ಲಿ ಶೀತಲ್ ದೇವಿ ಹಾಗೂ ಟೋಮನ್ ಕುಮಾರ್ ಜೋಡಿ ಕಣಕ್ಕಿಳಿಯಲಿದೆ. ಪ್ಯಾರಾ ರೀಕರ್ವ್ ಮಹಿಳೆಯರ ಕಂಚಿನ ಪದಕದ ಪಂದ್ಯದಲ್ಲಿ ಭಾರತಕ್ಕೆ ಪದಕ ಖಚಿತವಾಗಿದೆ. ರಾಜಶ್ರೀ ಧನ್ರಾಜ್ ರಾಥೋಡ್ ಭಾರತದವರೇ ಆದ ಭಾವನಾ ಅವರನ್ನು ಎದುರಿಸಲಿದ್ದಾರೆ. ಪ್ಯಾರಾ ಕಾಂಪೌಂಡ್ ಮಹಿಳೆಯರ ಕಂಚಿನ ಪದಕದ ಪಂದ್ಯದಲ್ಲಿ ಭಾರತದ ಸರಿತಾ ಹಾಗೂ ಪ್ಯಾರಾ ಕಾಂಪೌಂಡ್ ಪುರುಷರ ಕಂಚಿನ ಪದಕದಲ್ಲಿ ಟೋಮನ್ ಕುಮಾರ್ ಕಣದಲ್ಲಿದ್ದಾರೆ. 2026ರ ಏಷ್ಯನ್ ಗೇಮ್ಸ್ಗೆ ತೆರಳಲಿರುವ ಭಾರತೀಯ ತಂಡಕ್ಕೆ ನವದೆಹಲಿಯಲ್ಲಿ ನಿನ್ನೆ ಅದ್ದೂರಿ ಬೀಳ್ಕೊಡುಗೆ ನೀಡಲಾಯಿತು. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯಾ ಅವರ ಸಮ್ಮುಖದಲ್ಲಿ ನಡೆದ ಸಮಾರಂಭದಲ್ಲಿ ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷೆ ಪಿಟಿ ಉಷಾ, ಕ್ರೀಡಾ ಕಾರ್ಯದರ್ಶಿ ಹರಿರಂಜನ್ ರಾವ್ ಹಾಗೂ ತಂಡದ ಮುಖ್ಯಸ್ಥ ಸಹದೇವ್ ಯಾದವ್ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫಿನ್ಟೆಕ್ ಕ್ಷೇತ್ರದಲ್ಲಿ ಭಾರತ ಅಸಾಮಾನ್ಯ ಪ್ರಗತಿ, ಯುಪಿಐ ಯಶಸ್ಸಿನ ಸಾರಥಿ ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ವಾರಣಾಸಿಯಲ್ಲಿ ಇಂದು 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆಗೆ ಚಾಲನೆ. ಶ್ರೀಲಂಕಾದ ಸಂಕಷ್ಟದ ಸಮಯದಲ್ಲಿ ಭಾರತದಿಂದ ಸದಾ ಬೆಂಬಲ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಭಾರತ ಕುವೈತ್ 8ನೇ ವಿದೇಶಾಂಗ ಕಚೇರಿ ಸಮಾಲೋಚನಾ ಸಭೆ ಸಂಪನ್ನ. ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಸರಣಿ ವಿವಿಧ ಪದಕ ಪಂದ್ಯಗಳಲ್ಲಿ ಇಂದು ಭಾರತೀಯ ಬಿಲ್ಲುಗಾರರು ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.

0: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗುನ್ 07.8 FM. ಇದು ಬಣ್ಣ ಬಣ್ಣದ ಬದುಕು. ರೇಡಿಯೋ ಸಾರಂಗ್ ಮತ್ತು ಆಯುಷ್ ಇಲಾಖೆ ಸಹಯೋಗದಲ್ಲಿ ಮೂಡಿ ಬರ್ತಾ ಇರತಕ್ಕಂತಹ ಈ ಆರೋಗ್ಯ ಸಾರಂಗ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಈ ಆರೋಗ್ಯ ಸಾರಂಗ್ ಕಾರ್ಯಕ್ರಮದಲ್ಲಿ ನಾವು ಬೇರೆ ಬೇರೆ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಆರೋಗ್ಯ ಮಾಹಿತಿಯನ್ನು ತಿಳಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇರ್ತೀವಿ. ಸೊ ಅದೇ ರೀತಿಯಲ್ಲಿ ಇವತ್ತಿನ ಈ ಒಂದು ಆರೋಗ್ಯ ಸಾರಂಗ್ ಕಾರ್ಯಕ್ರಮದಲ್ಲಿ ನಾವು ಪ್ರಮುಖವಾಗಿ ಮಾತನಾಡಬೇಕಾದಂತಹ ಒಂದು ವಿಚಾರಣೆ ಕೂಡ ಹೌದು, ಮಧುಮೇಹ, ಶುಗರ್. ನಾವು ಹೆಚ್ಚಾಗಿ ಪ್ರತಿಯೊರವರಲ್ಲಿ, ಇವಾಗ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಇವತ್ತು ಶುಗರ್ ಪೇಷಂಟ್ ಇರುವಂತಹ ಒಂದು ವ್ಯಕ್ತಿಯನ್ನು ನಮಗೆ ಕಾಣಬಹುದು. ಯಾಕಾಗಿ ಬರುತ್ತೆ, ಅದಕ್ಕೆ ಕಾರಣ ಏನು, ಅದನ್ನು ಯಾವ ರೀತಿಯಲ್ಲಿ ಪತ್ತೆ ಹಚ್ಚಬೇಕು, ಯಾವ ರೀತಿಯ ಲಕ್ಷಣಗಳು ಅದರಲ್ಲಿ ಗೊತ್ತಾಗುತ್ತೆ, ಆ ಪ್ರಾಥಮಿಕ ಹಂತದಲ್ಲಿ ನಾವು ಯಾವ ರೀತಿಯಲ್ಲಿ ಚಿಕಿತ್ಸೆ ಕೊಡಬೇಕು, ಇದರೆಲ್ಲದರ ವಿಚಾರವಾಗಿಯೂ ಕೂಡ ನಾವು ನೋಡಬೇಕಾದದ್ದು ಬಹಳ ಅನಿವಾರ್ಯತೆ, ಪ್ರಮುಖವಾದಂತಹ ಒಂದು ವಿಚಾರ ಕೂಡ ಹೌದು. ಸಣ್ಣ ಮಕ್ಕಳಲ್ಲಿ ಕೂಡ ಇವತ್ತು ಬರುವಂತಹ ಮಧುಮೇಹವನ್ನು ಕೂಡ ನಾವು ನೋಡಬಹುದು. ಏನಾಗಿರ್ಬೋದು ಇದಕ್ಕೆ ಕಾರಣ? ಸೊ ಇದರೆಲ್ಲದರ ವಿಚಾರವಾಗಿಯೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಖಂಡಿತವಾಗಿಯೂ ಕೂಡ ಮಾತನಾಡೋಣ. ನಮ್ಮ ಜೊತೆಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಶಾರದಾ ಯೋಗ ಮತ್ತು ನ್ಯಾಚುರೋಪತಿ ಕಾಲೇಜು ಮತ್ತು ಆಸ್ಪತ್ರೆ ತಲಪಾಡಿ ಇಲ್ಲಿ ಮೆಡಿಕಲ್ ಆಫೀಸರ್ ಆಗಿರುವಂತಹ ಡಾಕ್ಟರ್ ಹರ್ಷಿತಾ ಬಿ ಇವರು ನಮ್ಮ ಜೊತೆಗಿದ್ದಾರೆ. ಸೊ ಅವರನ್ನ ಬಹಳ ಪ್ರೀತಿಪೂರ್ವಕವಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ನಮಸ್ತೆ ಡಾಕ್ಟರ್.
1: ಎಲ್ರಿಗೂ ನಮಸ್ತೆ.
0: ಈ ಮಧುಮೇಹ ಅನ್ನುವಂಥದ್ದು ಬಹುಶಃ ಇತ್ತೀಚಿನ ದಿನದಲ್ಲಿ, ಯಾಕಂದರೆ ಇವಾಗ ನಮ್ಮ ಭಾರತದಲ್ಲಿ ಕೂಡ ಮಧುಮೇಹ ರೋಗಿಗಳ ಸಂಖ್ಯೆ ಹೆಚ್ಚುತ್ತಾ ಇದೆ, ಏನಾಗಿರ್ಬೋದು ಅದಕ್ಕಿಂತ ಮುಂಚೆ ಈ ಮಧುಮೇಹ ಎಂದರೆ ಏನು ಅಂತ ನಮಗೆ ಗೊತ್ತಾಗಬೇಕಾಗಿದೆ. ಸೊ ಇದರ ಬಗ್ಗೆ ಒಂದು ವಿವರಣೆ ಕೊಡಬಹುದಾ?
1: ಮಧುಮೇಹ, ಇದನ್ನು ನಾವು ಡಯಾಬಿಟೀಸ್ ಅಥವಾ ಸಕ್ಕರೆ ಕಾಯಿಲೆ ಅಂತ ಕೂಡ ಕರಿತೇವೆ. ಇದಕ್ಕೆ ಮೇನ್ ಆಗಿ ಕಾರಣಗಳೇನೆಂದರೆ, ನಮ್ಮ ದೇಹದಲ್ಲಿ ರಕ್ತದಲ್ಲಿ ಸಕ್ಕರೆಯ ಅಂಶ ಜಾಸ್ತಿ ಆಗ್ತಾ ಉಂಟು. ಹೆಚ್ಚಿನ ಸಕ್ಕರೆಯ ಅಂಶ ರಕ್ತದಲ್ಲಿ ಜಾಸ್ತಿ ಆದ ಕಾರಣ ಜೀವಕೋಶಗಳಿಗೆ ಈ ಸಕ್ಕರೆಯ ಅಂಶ ಬಹುಮುಖ್ಯ. ನಮ್ಮ ದೇಹಕ್ಕೆ ಶಕ್ತಿ ಬೇಕಾದ್ರೆ, ಪ್ರತಿಯೊಂದು ಜೀವಕೋಶಕ್ಕೆ ಶಕ್ತಿ ಬೇಕಾದ್ರೆ ಸಕ್ಕರೆ ಅಥವಾ ಗ್ಲೂಕೋಸ್ ಅಂತ ಹೇಳ್ತೇವೆ ನಾವು ಇಂಗ್ಲಿಷ್ ಅಲ್ಲಿ, ಅದನ್ನು ಸರಿಯಾಗಿ ಮೆಟಬಾಲಿಸಮ್ ಆಗ್ಬೇಕು, ಅಂದ್ರೆ ಅದು ಕರೆಕ್ಟ್ ಆಗಿ ಜೀರ್ಣ ಆಗ್ಬೇಕು. ಅದಕ್ಕೋಸ್ಕರ ಒಂದು ಹಾರ್ಮೋನ್ ಅಗತ್ಯ, ಅದನ್ನು ನಾವು ಇನ್ಸುಲಿನ್ ಅಂತ ಹೇಳ್ತೇವೆ. ಈ ಇನ್ಸುಲಿನ್ ದೇಹದಲ್ಲಿರುವ ಮೇಧೋಜೀರಕಾಂಗ ಗ್ರಂಥಿಯ ಬೀಟಾ ಸೆಲ್ಸ್ ಎನ್ನುವ ಒಂದು ಜೀವಕೋಶದಲ್ಲಿ ಉತ್ಪತ್ತಿ ಆಗ್ತದೆ. ಈ ಸಕ್ಕರೆ ಕಾಯಿಲೆಯಲ್ಲಿ ಮುಖ್ಯವಾಗಿ ಈ ಹಾರ್ಮೋನ್ ಇದ್ದು ಕೊರತೆ ಇರ್ತದೆ. ಆದ ಕಾರಣ ಅವರಿಗೆ ಸುಸ್ತಾಗುವಂಥದ್ದು ಅಥವಾ ಗ್ಲೂಕೋಸ್ ಅವರಿಗೆ ಬಾಡಿಗೆ ಕರೆಕ್ಟ್ ಸಿಗುವುದಿಲ್ಲ, ಹಾಗೆ ಅವರ ದೇಹದಲ್ಲಿ ತುಂಬಾ ಬದಲಾವಣೆಗಳು ಕಾಣಿಸ್ತೊಡಗ್ತವೆ. ಸೊ ಇದರಿಂದ ಸುಸ್ತಾಗುವಂಥದ್ದು ಅಥವಾ ಪದೇ ಪದೇ ಮೂತ್ರಕ್ಕೆ ಹೋಗುವಂಥದ್ದು, ಪದೇ ಪದೇ ಹಸಿವಾಗುವುದು,
0: ಅನಾರೋಗ್ಯಕ್ಕೆ
1: ಅನಾರೋಗ್ಯ ಇದರಿಂದವೇ ಸ್ಟಾರ್ಟ್ ಆಗ್ತದೆ. ಬೇರೆ ಬೇರೆ ಸಮಸ್ಯೆಗಳು ಸ್ಟಾರ್ಟ್ ಆಗ್ತದೆ. ಹೈಪರ್ ಟೆನ್ಷನ್ ಅಂದ್ರೆ ಅಧಿಕ ರಕ್ತದೊತ್ತಡ ಈ ತರ, ಮತ್ತೆ ಗಾಯ ಆದ್ರೆ ಗುಣ ಆಗುದಿಲ್ಲ, ಆ ತರ ಲಕ್ಷಣಗಳು ಶುರುವಾಗ್ತದೆ,
0: ಕಂಡು ಬರುತ್ತೆ ಅಂತ. ಒಂದು ರೀತಿಯಲ್ಲಿ ನೀವು ಹೇಳುವ ರೀತಿಯಲ್ಲಿ ಅಂದ್ರೆ, ನಾವು ತಿನ್ನುವ ಯಾವುದೇ ಒಂದು ಆಹಾರದಲ್ಲಿ ಆ ಗ್ಲೂಕೋಸ್ ಮಟ್ಟ ಅಂತ ಏನಿರುತ್ತೋ, ಸೊ ಅದು ಏರಿಕೆ ಆಗಬಾರದು ಅಂತ.
1: ಹೌದು, ನಾವು ತಿನ್ನುವ ಆಹಾರದಲ್ಲಿ ಬೇರೆ ಬೇರೆ ಕಾರ್ಬೋಹೈಡ್ರೇಟ್ಸ್ ಇರ್ತದೆ, ಪ್ರೋಟೀನ್ ಇರ್ತದೆ, ಫ್ಯಾಟ್ ಇರ್ತದೆ. ಸೊ ಇದನ್ನು ನಾವು ಸರಿಯಾಗಿ ನಮ್ಮ ದೇಹ ಡೈಜೆಸ್ಟ್ ಮಾಡಬೇಕಾದ್ರೆ ಇನ್ಸುಲಿನ್ ಹಾರ್ಮೋನ್ ಮುಖ್ಯ. ಹಾಗೆ ಈ ಕೊರತೆ ಇರುವ ಕಾರಣ ಇವರಲ್ಲಿ ರಕ್ತದಲ್ಲಿ ಕಾರ್ಬೋಹೈಡ್ರೇಟ್ಸ್ ಲೆವೆಲ್ ಜಾಸ್ತಿ ಇರ್ತದೆ. ಜೀವಕೋಶಗಳು ಉಪಯೋಗ ಮಾಡಿಕೊಳ್ಳುವುದಿಲ್ಲ, ಯಾಕಂದ್ರೆ ಹಾರ್ಮೋನ್ ಕೊರತೆ ಇರುವ ಕಾರಣ. ಹಾಗಾಗಿ ರಕ್ತದಲ್ಲಿ ವೇಸ್ಟ್ ಆಗ್ತದೆ ಗ್ಲೂಕೋಸ್. ಅದಕ್ಕೆ ನಾವು ಟೆಸ್ಟ್ ಮಾಡುವಾಗ ಅಧಿಕ ಸಕ್ಕರೆಯ ಅಂಶ ಕಾಣ್ತದೆ ರಕ್ತದಲ್ಲಿ. ಅವಾಗ ಡಾಕ್ಟರ್ಸ್ ಹೇಳ್ತಾರೆ ನಿಮ್ಗೆ ಶುಗರ್ ಉಂಟು, ಡಯಾಬಿಟೀಸ್ ಉಂಟು ಅಂತ ಹೇಳ್ತಾರೆ.
0: ಈ ಮಧುಮೇಹ ಇದರಲ್ಲಿ ಟೈಪ್ಸ್ಗಳಿದೆಯಾ, ವಿಧಗಳಿದೆಯಾ?
1: ಹೌದು, ಡಯಾಬಿಟೀಸ್ ಅಥವಾ ಮಧುಮೇಹ ಇದರಲ್ಲಿ ತುಂಬಾ ವಿಧಗಳಿವೆ. ಟೈಪ್ ಒನ್ ಅಂತ ಹೇಳ್ತೇವೆ, ಅಂದ್ರೆ ಇದರಲ್ಲಿ ನಾವು ಮೇನ್ ಆಗಿ ಅವರು ಇನ್ಸುಲಿನ್ ಎನ್ನುವ ಒಂದು ಹಾರ್ಮೋನ್ ಮೇಲೆ ಸಂಪೂರ್ಣವಾಗಿ ಡಿಪೆಂಡ್ ಆಗಿರ್ತಾರೆ. ಅಂದ್ರೆ ನಮ್ಮ ದೇಹದಲ್ಲಿ, ಅವರ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗುದಿಲ್ಲ, ಯಾಕಂದ್ರೆ ಅದೊಂದು ಆಟೋ ಇಮ್ಯೂನ್ ಪ್ರಾಬ್ಲಮ್ ಅಂತ ಹೇಳ್ತೇವೆ. ಅಂದ್ರೆ ಅವರ ಜೀವಕೋಶವನ್ನು ಅವರ ದೇಹದ ರೋಗ ನಿರೋಧಕ ಶಕ್ತಿಯೇ, ಅದು ಬೇರೆ ಫಾರಿನ್ ವಸ್ತು ಅಂತ ತಿಳ್ಕೊಂಡು ಫೈಟ್ ಮಾಡ್ತದೆ. ಅವಾಗ ಎಂತಾಗ್ತದೆ, ಆ ಜೀವಕೋಶಗಳೆಲ್ಲ ಕ್ಷೀಣಗೊಳ್ತಾ ಹೋಗ್ತದೆ. ನಾನು ಹೇಳಿದಲ್ಲ, ಮೇಧೋಜೀರಕಾಂಗ ಗ್ರಂಥಿಯ ಒಂದು ಜೀವಕೋಶದಲ್ಲಿ ಇನ್ಸುಲಿನ್ ಹಾರ್ಮೋನ್ ಉತ್ಪತ್ತಿ ಆಗ್ತದೆ. ಆದರೆ ಆ ಜೀವಕೋಶವನ್ನು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯೇ ಕಡಿಮೆ ಮಾಡುವ ತರ ಆಗ್ತದೆ. ಸಂಖ್ಯೆಗಳು ಕಡಿಮೆ ಆದ ಹಾಗೆ ಇನ್ಸುಲಿನ್ ಕೂಡ ನಮ್ಮ ದೇಹದಲ್ಲಿ ಕಡಿಮೆ ಆಗ್ತದೆ. ಹಾಗಾಗಿ ಈ ಟೈಪ್ 1 ಡಯಾಬಿಟೀಸ್ ಅಥವಾ ಮಧುಮೇಹದಲ್ಲಿ ಅವರಿಗೆ ನಾವು ಇನ್ಸುಲಿನ್ ಅನ್ನು ಇಂಜೆಕ್ಷನ್ ರೂಪದಲ್ಲಿ ನಾವು ಅವರಿಗೆ ಕೊಡಬೇಕಾಗ್ತದೆ. ಹಾಗಾಗಿ ಇದು ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣಿಸುವ ಮಧುಮೇಹ ಟೈಪ್ 1 ಅಂತ ಹೇಳ್ತೇವೆ. ಮತ್ತೆ ಟೈಪ್ 2 ಅಂದ್ರೆ ಅದರಲ್ಲಿ ನಾವು ಜೀವಕೋಶದಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗ್ತದೆ, ಆದರೆ ಅದನ್ನು ನಮ್ಮ ದೇಹವೇ ದೇಹದ ಜೀವಕೋಶಗಳು ರಿಸೀವ್ ಮಾಡಲಿಕ್ಕೆ ಅಂದರೆ ಅದನ್ನು ತಗೊಳ್ಳಿಕ್ಕೆ ರೆಡಿ ಇರೋದಿಲ್ಲ, ಅಂದರೆ ಅಪೋಸಿಷನ್ ತೋರಿಸ್ತದೆ. ಹೀಗಾಗಿ ಟೈಪ್ 2 ಅಂತ ಹೇಳ್ತೇವೆ. ಮತ್ತೆ ಇನ್ನೊಂದು ಟೈಪ್ ಇದೆ, ನಾವು ಸಾಮಾನ್ಯವಾಗಿ ಗರ್ಭಿಣಿಯರಲ್ಲಿ ಕಾಣಿಸುವ ಸಕ್ಕರೆ ಕಾಯಿಲೆ, ಅದನ್ನು ನಾವು ಗೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೇವೆ. ಇದು ಸಾಮಾನ್ಯವಾಗಿ ಅವಧಿ ಮುಗಿಯುವಾಗ ನಾರ್ಮಲ್ ಆಗ್ತದೆ, ಅಂದರೆ ಸಹಜ ಸ್ಥಿತಿಗೆ ನಮ್ಮ ದೇಹದ ಗ್ಲುಕೋಸ್ ಅಂಶ ನಾರ್ಮಲಿ ಬರ್ತದೆ. ಆದರೆ ಕೆಲವೊಂದ್ಸಲ ಇದೇ ಕಂಟಿನ್ಯೂ ಆಗಿ ಟೈಪ್ 2 ಡಯಾಬಿಟಿಸ್ ಆಗುವ ಚಾನ್ಸಸ್ ಇರ್ತದೆ.
0: ಓಕೆ, ಹಾಗಾಗಿ ವಿಧಗಳಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಮಧುಮೇಹ ಇದೆ ಅಂತ ಕೂಡ ನಮಗೆ ಗೊತ್ತಾಯಿತು. ಸೊ ಇದು ಹೆಚ್ಚಾಗಿ ಯಾವ ವಯಸ್ಸಿನಲ್ಲಿ ಕಂಡು ಬರುತ್ತೆ?
1: ಸಾಮಾನ್ಯವಾಗಿ ಒಂದು 10% ನಷ್ಟು ಟೈಪ್ 1 ಡಯಾಬಿಟೀಸ್ ಇದೆ, ಮತ್ತೆ 70% ನಷ್ಟು ಟೈಪ್ 2. ಅಂದ್ರೆ ನಾವು ಒಂದು ರಿಸರ್ಚ್ ಮಾಡುವಾಗ ಇಷ್ಟು ಜನರಲ್ಲಿ ಇಷ್ಟು ಪರ್ಸೆಂಟೇಜ್ ಕಂಡು ಬಂದಿದೆ. ಟೈಪ್ 1 ಜುವೆನೈಲ್ ಡಯಾಬಿಟೀಸ್, ಅಂದ್ರೆ ಅದನ್ನು ಚೈಲ್ಡ್ಹುಡ್ ಡಯಾಬಿಟೀಸ್ ಅಂತ ಹೇಳ್ತೇವೆ. ಅಂದ್ರೆ ಅದು ಚಿಕ್ಕ ಮಗು ಇರುವಾಗ ಅದು ಸ್ಲೋ ಆಗಿ ಸ್ಟಾರ್ಟ್ ಆಗುವಂತದ್ದು, ಅಂದ್ರೆ ಒಂದು ಸಣ್ಣ ಮಗು ಇರುವಾಗ ಶುರುವಾಗುವ ಡಯಾಬಿಟೀಸ್. ಟೈಪ್ 2 ಅಂದ್ರೆ ಅದು ಒಂದು 45 ಇಯರ್ಸ್ ಆದ್ಮೇಲೆ, ಅದನ್ನು ಅಡಲ್ಟ್ ಆನ್ಸೆಟ್ ಅಂತ ಹೇಳ್ತೇವೆ, ಅಂದ್ರೆ ವಯಸ್ಕರಲ್ಲಿ ಕಾಣುವಂತಹ ಡಯಾಬಿಟೀಸ್.
0: ಓಕೆ, ಸೊ ಇದರ ಪ್ರಮುಖವಾಗಿ ನಾವು ಏನು ಲಕ್ಷಣಗಳನ್ನು ಯಾವ ರೀತಿಯಲ್ಲಿ ಪತ್ತೆ ಹಚ್ಚಬಹುದು?
1: ಸಕ್ಕರೆ ಕಾಯಿಲೆಯಲ್ಲಿ ಮುಖ್ಯವಾಗಿ ಗ್ಲುಕೋಸ್ ಅಂಶ ಸರಿಯಾಗಿ ನಮ್ಮ ದೇಹವು ತಗೊಳ್ಳುವುದಿಲ್ಲ, ಹಾಗಾಗಿ ಒಂದು ಸುಸ್ತು ಒಂದು ಸಾಮಾನ್ಯವಾದ ರೋಗ ಲಕ್ಷಣ ಆಗಿರ್ತದೆ. ಸುಸ್ತು ಜೊತೆಗೆ ವೆಯ್ಟ್ ಲಾಸ್, ಅಂದರೆ ತೂಕ ಕಡಿಮೆ ಆಗುವಂಥದ್ದು. ಯಾಕಂದರೆ ನಮ್ಮ ದೇಹದಲ್ಲಿರುವ ಕೊಬ್ಬು ತುಂಬಿರುವ ಜೀವಕೋಶಗಳಿರ್ತವಲ್ಲ, ಅದರಲ್ಲಿ ತುಂಬ ಬದಲಾವಣೆಗಳಾಗ್ತವೆ. ಮತ್ತು ಪ್ರೋಟೀನ್ ಅಂಶ ಕೂಡ ದೇಹದಲ್ಲಿ ಕಡಿಮೆ ಆಗ್ತಾ ಬರ್ತದೆ. ಹಾಗಾಗಿ ಮಸಲ್ಸ್ ಬ್ರೇಕ್ ಆಗುವಂಥದ್ದು, ಮಸಲ್ಸ್ ಥಿಕ್ನೆಸ್ ಕಡಿಮೆ ಆಗುವಂಥದ್ದು, ಸ್ನಾಯುಗಳ ಸಪುರ ಆಗುವಂಥದ್ದು, ಹಾಗಾಗಿ ವೆಯ್ಟ್ ಕೂಡ ಕಡಿಮೆ ಆಗ್ತದೆ, ತೂಕ ಕೂಡ ಕಡಿಮೆ ಆಗ್ತದೆ.
0: ಓಕೆ, ಈ ರೀತಿಯ ಲಕ್ಷಣಗಳನ್ನು ಕೂಡ ನಾವು ಮಧುಮೇಹದಲ್ಲಿ,
1: ಇದಲ್ಲದೆ ಹಲವಾರು ಲಕ್ಷಣಗಳಿವೆ. ಅಂದರೆ ಪದೇ ಪದೇ ಮೂತ್ರಕ್ಕೆ ಹೋಗುವ ಹಾಗೆ ಅನುಭವ ಆಗುವಂಥದ್ದು, ಮತ್ತೆ ಇದರಿಂದಾಗಿ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್, ನಮ್ಮ ದೇಹದಲ್ಲಿ ಕೆಲವೊಂದು ಖನಿಜಾಂಶಗಳು ಕೂಡ ಬಹುಮುಖ್ಯ. ಈಗ ನಮ್ಮ ದೇಹದಲ್ಲಿರುವ ಪ್ರತಿಯೊಂದು ಜೀವಕೋಶಗಳು ಕೆಲಸ ಮಾಡಬೇಕಾದ್ರೆ ಒಂದೊಂದು ಖನಿಜಾಂಶಗಳು, ಹಾಗಾಗಿ ಇದರಲ್ಲಿ ಕೂಡ ಇಂಬ್ಯಾಲೆನ್ಸ್ ಆಗ್ತದೆ. ಯಾಕಂದರೆ ನಮ್ಮ ಮೂತ್ರದಲ್ಲಿ ತುಂಬ ಎಲೆಕ್ಟ್ರೋಲೈಟ್ ಲಾಸ್ ಆಗ್ತದೆ ಪದೇ ಪದೇ ಮೂತ್ರ ಹೋಗುವ ಕಾರಣ.
0: ಹೌದು,
1: ಮತ್ತೆ ಗ್ಲೂಕೋಸ್ ಅಂಶ ಕೂಡ ಯೂರಿನ್ ಮೂತ್ರದಲ್ಲಿ ಲಾಸ್ ಆಗುವ ಕಾರಣ ಹಸಿವಾಗುವಂಥದ್ದು, ಪದೇ ಪದೇ ಹಸಿವಾಗುವಂಥದ್ದು, ಮತ್ತೆ ಏನಾದರೂ ಗಾಯ ಆದರೆ ಗುಣ ಆಗುವುದಿಲ್ಲ, ಅದು ಕೂಡ ಬಹುಮುಖ್ಯವಾದ ರೋಗ ಲಕ್ಷಣಗಳಾಗಿರುತ್ತೆ.
0: ಓಕೆ, ಸೊ ಇನ್ನು ಮೈನ್ ಆಗಿ ನಾವು ನೋಡಬೇಕಾದದ್ದು, ಯಾಕಂದರೆ ಇತ್ತೀಚೆಗೆ ನೀವು ಹೇಳಿದ ಹಾಗೆ ಒಂದಿಷ್ಟು ಟೈಪ್ಸ್ಗಳು ಕೂಡ ಇದೆ ಇದರಲ್ಲಿ, ಒಂದಿಷ್ಟು ಲಕ್ಷಣಗಳನ್ನು ಈ ರೀತಿಯಲ್ಲಿ ಕೂಡ ನಾವು ನೋಡಿಕೊಳ್ಬೋದು. ಆದರೆ ಇದಕ್ಕೆ ಎಲ್ಲದಕ್ಕೂ ಕೂಡ ಒಂದು ಕಾರಣ ಅಂತ ಇರುತ್ತೆ, ಇತ್ತೀಚಿನ ಜೀವನ ಶೈಲಿ ಆಗಿರ್ಬೋದು, ಆಹಾರ ಕ್ರಮದಲ್ಲಿ ಒಂದಿಷ್ಟು ವ್ಯತ್ಯಾಸಗಳಾಗಿರ್ಬೋದು, ಇದೆಲ್ಲವೂ ಕೂಡ ಒಂದು ರೀತಿಯ ಕಾರಣಗಳು ಅಂತೂ ಕೂಡ ಬರುತ್ತೆ. ಸೊ ಪ್ರಮುಖವಾಗಿ ಮೈನ್ ಆಗಿ ನಾವು ನೋಡುವಂಥದ್ದು ಈ ಮಧುಮೇಹಕ್ಕೆ ಕಾರಣಗಳು ಏನೇನು?
1: ಕಾರಣಗಳು ಒಂದು ಆಟೋಇಮ್ಯೂನ್ ಕಾಸಸ್ ಇರ್ತದೆ, ಅದು ಜೆನೆಟಿಕ್ ಅಂದ್ರೆ ನಮ್ಮ
0: ವಂಶ
1: ಪಾರಂಪರೆ ಅಂತ ಹೇಳ್ತೇವೆ. 50% ಚಾನ್ಸಸ್ ಇರ್ತದೆ, ಇಬ್ರು ತಂದೆ ತಾಯಿ ಇಬ್ಬರಿಗೂ ಶುಗರ್. ಮತ್ತೆ ಬೇರೆ ನಮ್ಮ ಜೀವನ ಶೈಲಿ, ಕಡಿಮೆ ದೇಹದ ಚಟುವಟಿಕೆಗಳು,
0: ವ್ಯಾಯಾಮವಿಲ್ಲ,
1: ಮತ್ತೆ ಆಹಾರದಲ್ಲಿ ಕೂಡ ನಾವು ಅಧಿಕ ಎಂತ ಬೊಜ್ಜು ಭರಿಸುವಂತ ಆಹಾರಗಳು, ಫ್ರೈಡ್ ಫುಡ್ ಅಂದ್ರೆ ಫ್ರೈ ಮಾಡುವಂತ ಆಹಾರಗಳು, ಬೇಕರಿ ಫುಡ್ಗಳು ಆತರ ಎಲ್ಲ ತಿಂದ್ರೆ ಅಧಿಕ ಬೊಜ್ಜು ಕಾರಣ ಆಗ್ತದೆ. ಈ ಬೊಜ್ಜಿನಿಂದ ಕೂಡ ಶುಗರ್ ಬರುವ ಚಾನ್ಸಸ್ ಇರ್ತದೆ. ಯಾಕಂದ್ರೆ ಒಂದು ಸ್ಟಡಿ ಅಥವಾ ಒಂದು ರಿಸರ್ಚ್ ಪ್ರಕಾರ ಹೊಟ್ಟೆಯ ಫ್ಯಾಟ್ ಜಾಸ್ತಿ ಇದ್ದವರಿಗೆ ಶುಗರ್ ಬರುವ ಚಾನ್ಸಸ್ ಜಾಸ್ತಿ. ಬೇರೆ ದೇಹದಲ್ಲಿ ಆ ಕೊಬ್ಬಿನಾಂಶ ಈಕ್ವಲ್ ಆಗಿ ಶೇರ್ ಆದ್ರೆ ಕಡಿಮೆ ಚಾನ್ಸಸ್. ಹೊಟ್ಟೆಯಲ್ಲಿ ಜಾಸ್ತಿ ಬೊಜ್ಜಿನಾಂಶ ಇದ್ರೆ ಜಾಸ್ತಿ ಚಾನ್ಸಸ್ ಇರ್ತದೆ. ಹಾಗೆ ಅಧಿಕ ಬೊಜ್ಜು ಕೂಡ ಒಂದು ಕಾರಣ. ಮತ್ತೆ ಎಕ್ಸಸೈಸ್, ಎಕ್ಸಸೈಸ್ ಅಥವಾ ವ್ಯಾಯಾಮ ಮಾಡದೇ ಇದ್ರೆ ಬೊಜ್ಜು ಹಾಗೆ ಉಳಿತದೆ. ಮತ್ತೆ ನಮ್ಮ ಆಹಾರ ಕ್ರಮಗಳು, ಇದೆಲ್ಲ ಮುಖ್ಯವಾದ ಕಾರಣಗಳಾಗಿದೆ. ಅದಲ್ಲದೆ ಸ್ಟ್ರೆಸ್ ಅಂತ ಹೇಳಿ ಅಧಿಕ ಒತ್ತಡ, ಕೆಲಸದ ಒತ್ತಡ, ಇದರಿಂದಾಗಿ ಕೂಡ ರಿಪೀಟೆಡ್ ನಮ್ಮ ತುಂಬಾ ಟೈಮ್ ಇಂದ ಸ್ಟ್ರೆಸ್ ಆಗಿದ್ರೆ ನಮ್ಗೆ ಅದರಿಂದ ಕೂಡ ಡಯಾಬಿಟಿಸ್ ಬರುವ ಚಾನ್ಸಸ್ ಇದೆ.
0: ಮಾನಸಿಕ ಒತ್ತಡ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಕೆಲಸದ ಒತ್ತಡ ಎಲ್ಲವೂ ಕೂಡ ಇದಕ್ಕೆ ಪ್ರಮುಖ ಕಾರಣ.
1: ಅದಕ್ಕಾಗಿ ಈಗದ ಇತ್ತೀಚಿನ ದಿನಗಳಲ್ಲಿ ಡಯಾಬಿಟಿಸ್ ಅನ್ನೋಂತೂ ತುಂಬಾ ಕಾಮನ್ ಆಗಿದೆ. ಯಾಕಂದ್ರೆ ಎಲ್ಲರೂ ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ಇದ್ದೇವೆ, ಎಲ್ಲರೂ ಅಧಿಕ ಒತ್ತಡವನ್ನು ಅನುಭವಿಸ್ತಾ ಇದ್ದೇವೆ ಎಲ್ಲರೂ ಜೀವನದಲ್ಲಿ. ಆದ ಕಾರಣ ಯೋಗ ಮತ್ತೆ ನ್ಯಾಚುರೋಪತಿ ಅಥವಾ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಬಹು ಮುಖ್ಯ ಪಾತ್ರ ವಹಿಸುತ್ತದೆ ಡಯಾಬಿಟಿಸ್ ಅನ್ನು ಕಂಟ್ರೋಲ್ ಮಾಡೋದ್ರಲ್ಲಿ.
0: ಎಸ್, ಓಕೆ. ಯಾಕಂತ ಹೇಳಿದ್ರೆ ಎಲ್ಲದಕ್ಕೂ ಕೂಡ ಒಂದು ಪರಿಹಾರ ಅಂತ ಖಂಡಿತವಾಗಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಯೋಗ ಮತ್ತು ಈ ನ್ಯಾಚುರೋಪತಿ ಇದು ಯಾವ ರೀತಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಮಧುಮೇಹವನ್ನು ನಿವಾರಿಸುವ ನಿಟ್ಟಿನಲ್ಲಿ? ಸೊ ಇದರ ಬಗ್ಗೆ
1: ನಾವು ಡಯಾಬಿಟಿಸ್ಗೆ ಬೇಕಾಗುವ ಕಾರಣವನ್ನು ನೋಡಿದ್ರೆ ಅದರಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಈಗ ಅಧಿಕ ಒತ್ತಡ ಕೂಡ ಒಂದು ಕಾರಣ. ಹೀಗೆ ಒತ್ತಡವನ್ನು ಕಡಿಮೆ ಮಾಡೋದ್ರಲ್ಲಿ ಯೋಗ ತುಂಬಾ ಬಹುಮುಖ್ಯ. ಯಾಕಂದ್ರೆ ನಾವು ಯೋಗವನ್ನು ಮೈಂಡ್ ಬಾಡಿ ಮೆಡಿಸಿನ್ ಅಂತ ಹೇಳ್ತೇವೆ. ಅಂದ್ರೆ ನಮ್ಮ ಮನಸ್ಸು ಸರಿ ಇದ್ದಾಗ ಮಾತ್ರ ನಮ್ಮ ದೇಹ ಕೂಡ ಸರಿ ಇರುತ್ತೆ. ಹಾಗಾಗಿ ಯೋಗದಿಂದ ನಮ್ಮ ಮನಸ್ಸು ಶಾಂತವಾಗಿರ್ತದೆ, ಒತ್ತಡ ಕಡಿಮೆ ಇರ್ತದೆ, ನಮ್ಮ ದೇಹದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಹಾರ್ಮೋನ್ಗಳು ಉತ್ಪತ್ತಿ ಆಗ್ತದೆ. ಇದಕ್ಕೆ ತುಂಬಾ ಆಸನಗಳಿವೆ, ಪ್ರಾಣಾಯಾಮಗಳಿವೆ. ಇದನ್ನು ನಾವು ದಿನನಿತ್ಯ ಒಂದು ಗಂಟೆಯ ಅಷ್ಟು ಹೊತ್ತು ಬೆಳಿಗ್ಗೆ ಅಥವಾ ಸಾಯಂಕಾಲ ಪ್ರತಿನಿತ್ಯ ಅಭ್ಯಾಸ ಮಾಡಿದ್ರೆ ನಮಗೆ ಒತ್ತಡ ಕಡಿಮೆ ಇರ್ತದೆ. ಹಾಗಾಗಿ ನಾವು ಡಯಾಬಿಟಿಸ್ ಬರದ ಹಾಗೆ ಪ್ರಿವೆಂಟ್ ಮಾಡಬಹುದು. ಬಂದ ಮೇಲೆ ನೋಡುದಿದ್ರೆ ನಾವು ನಮ್ಮ ಆಹಾರದಲ್ಲಿ ನಾವು ಚೇಂಜಸ್ ಮಾಡ್ಕೊಳ್ಬಹುದು. ಅಂದ್ರೆ ಹೈ ಗ್ಲೈಸಿಮಿಕ್ ಫುಡ್ ಅಂತ ಹೇಳ್ತೇವೆ, ಕೆಲವು ಆಹಾರ ತಿಂದ್ರೆ ನಾವು ಕೂಡಲೇ ನಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ ಅಧಿಕ ಆಗಿಬಿಡ್ತದೆ. ಈಗ ಆಲ್ರೆಡಿ ಅವರಿಗೆ ಸಕ್ಕರೆ ಅಂಶ ಜಾಸ್ತಿ ಇರುವ ಕಾರಣ ನಾವು ಮತ್ತೆ ನಾವು ಹಾಗೆ ಆಹಾರವನ್ನು ಜಾಸ್ತಿ ತಿಂತ ಇದ್ರೆ ಅದರ ಬದಲು ನಾವು ಕಮ್ಮಿ ಇರುವ ಗ್ಲೈಸಿಮಿಕ್ ಇಂಡೆಕ್ಸ್ ಫುಡ್ ತಿನ್ನಬೇಕು. ಮತ್ತೆ ಹೈ ಫೈಬರ್ ನಾರಿನಂಶ ಜಾಸ್ತಿ ಇರುವ ಆಹಾರವನ್ನು ತಿನ್ನಬೇಕು. ಮತ್ತೆ ಒಳ್ಳೆ ಕೊಬ್ಬಿನಾಂಶ ಇರುವ ಆಹಾರಗಳು, ನಟ್ಸ್ ಅಂತ ಹೇಳ್ತೇವೆ ಅಂದ್ರೆ ಡ್ರೈ ಫ್ರೂಟ್ಸ್, ಒಣ ಹಣ್ಣುಗಳನ್ನು ತಿನ್ನೋದು, ಮತ್ತೆ ಅಧಿಕ ಹಣ್ಣು ಮತ್ತೆ ವೆಜಿಟೇಬಲ್ಸ್ ಅನ್ನು ತಿನ್ನುವಂಥದ್ದು, ಇದರಿಂದ ನಮಗೆ ಹೆಚ್ಚಿನ ಖನಿಜಾಂಶಗಳು ಸಿಗ್ತವೆ ದೇಹಕ್ಕೆ. ಈಗ ಡಯಾಬಿಟೀಸ್ನವರಿಗೆ ದೇಹದಲ್ಲಿ ಏನಾದರೂ ಗಾಯಗಳಿದ್ರೆ ಅಥವಾ ಇನ್ಫೆಕ್ಷನ್ಸ್ ಇದ್ರೆ ಬೇಗ ಗುಣ ಆಗುವ ಚಾನ್ಸಸ್ ಇರ್ತದೆ. ಅದಲ್ಲದೆ ನಮ್ಮದ್ರಲ್ಲಿ ಪ್ರಕೃತಿ ಚಿಕಿತ್ಸೆಯಲ್ಲಿ ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಇದೆ, ಮಸಾಜ್ ಮತ್ತೆ ಅಕ್ಯುಪಂಕ್ಚರ್ ಅಂತ ಇದೆ. ಅಂದ್ರೆ ದೇಹದಲ್ಲಿ ಒಂದೊಂದು ಪಾಯಿಂಟ್ಸ್ ಇರ್ತದೆ, ಅಕ್ಯುಪಂಕ್ಚರ್ ಪಾಯಿಂಟ್ಸ್ ಅಂತ, ಅದನ್ನು ನಾವು ಸ್ಟಿಮ್ಯುಲೇಟ್ ಮಾಡೋದ್ರಿಂದ ಹೀಲಿಂಗ್ ಬೇಗ ಆಗ್ತದೆ ದೇಹದಲ್ಲಿ, ಮೆಟಬಾಲಿಸಮ್ಸ್ ಕೂಡ ನಾರ್ಮಲ್ ಆಗ್ತದೆ ದೇಹದ್ದು. ಅದಲ್ಲದೆ ಹೈಡ್ರೋಥೆರಪಿ ಅಥವಾ ನೀರಿನ ಚಿಕಿತ್ಸೆಗಳಿವೆ, ಇದರಿಂದಾಗಿ ಕೂಡ ದೇಹದ ರಕ್ತ ಸಂಚಲನೆ ನಾರ್ಮಲ್ ಆಗ್ತದೆ, ಹಾರ್ಮೋನ್ಗಳು ಸರಿಯಾಗಿ ಉತ್ಪತ್ತಿ ಆಗ್ತದೆ, ಇದರಿಂದಾಗಿ ಕೂಡ ನಮ್ಮ ಡಯಾಬಿಟಿಸ್ ಕೂಡ ಗುಣ ಆಗ್ತದೆ,
0: ಕಂಟ್ರೋಲ್ ಬರ್ಬೋದು,
1: ಕಂಟ್ರೋಲ್ ಬರ್ತದೆ.
0: ಯಾಕಂದ್ರೆ ಮೈನ್ ಆಗಿ ನಾವು ನೋಡಬೇಕಾದದ್ದೇ ಅದರ ಮೂಲವನ್ನ ಪತ್ತೆ ಹಚ್ಚುವ.
1: ಹೌದು, ನಾವು ಪ್ರಕೃತಿ ಚಿಕಿತ್ಸೆಯಲ್ಲಿ ಮೇನ್ ಆಗಿ ನಾವು ರೋಗ ಲಕ್ಷಣದ ಮೇಲೆ
0: ಗಮನ,
1: ಸೆಕೆಂಡರಿ ಅದು ನಮ್ಗೆ ಫಸ್ಟಿಗೆ ನಾವು ನೋಡೋದು ಪ್ರೈಮರಿ ಕಾಸಸ್, ಅಂದರೆ ಆ ರೋಗ ಹೇಗೆ ಉತ್ಪತ್ತಿ ಆಯಿತು. ಸ್ಟ್ರೆಸ್ ಇರ್ಬೋದು ಅಥವಾ ಏನಾದರೂ ವ್ಯಾಯಾಮಗಳು ಕಡಿಮೆ ಆಗಿರ್ಬೋದು. ಹೀಗಾಗಿ ಹಾಗೆ ನಾವು ಅದನ್ನು ಫಸ್ಟ್ಗೆ ಗುಣ ಮಾಡ್ತೇವೆ, ಪ್ರೈಮರಿ ಕಾಸಸ್.
0: ಇತ್ತೀಚಿನ ಒಂದಿಷ್ಟು ಮಧುಮೇಹ ರೋಗಿಗಳು ಗುಣಾದವರು ಕೂಡ ಹೇಳಿರುವಂತ ಒಂದು ವಿಷಯ ಕೂಡ ಹೌದು, ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಿಂದ ಒಂದಿಷ್ಟು ಮಧುಮೇಹವನ್ನು ಕಂಟ್ರೋಲ್ಗೆ ಬಂದಿದ್ದೀವಿ ಅಂತ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಗೆ ಮೊರೆ ಹೋಗುವಂತವರ ಸಂಖ್ಯೆ ಕೂಡ ಸ್ವಲ್ಪ ಹೆಚ್ಚಾಗಿದೆ ಅಂತ ಕೂಡ ನೋಡಬಹುದು.
1: ಕೆಲವು ಇಂಗ್ಲಿಷ್ ಮೆಡಿಸಿನ್ ಅಂತ ಹೇಳ್ತೇವಲ್ಲ, ಅಲೋಪತಿ ಮೆಡಿಸಿನ್ಸ್, ಅದನ್ನು ತಕೊಳ್ಳೋದ್ರಿಂದ ಕೂಡ ಸಕ್ಕರೆ ಅಂಶ ಜಾಸ್ತಿ ಆಗ್ತದೆ. ಈಗ ಎಲ್ಲಾದ್ರೂ ಅವರಿಗೆ ಫಿನಟಾಯಿನ್ ಅನ್ನುವ ಒಂದು ಡ್ರಗ್ಸ್ ತಕೊಂಡ್ರೆ ಅದರಿಂದಾಗಿ ಕೂಡ ಸಕ್ಕರೆ ಅಂಶ ಜಾಸ್ತಿ ಆಗುವ ಕಾರಣ. ಅದರಿಂದಾಗಿ ಮೆಡಿಸಿನ್ಸ್ಗಳು ಹೆಲ್ಪ್ ಮಾಡ್ತದೆ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ. ಆದಷ್ಟು ನಾವು ನ್ಯಾಚುರೋಪತಿ ಅಥವಾ ಪ್ರಕೃತಿ ಚಿಕಿತ್ಸೆಯನ್ನು ಫಾಲೋ ಮಾಡುವ ಮೂಲಕ ಅದನ್ನು ಬರದ ಹಾಗೆ ತಡೆಗಟ್ಟಬಹುದು, ಮತ್ತೆ ಬಂದ ಮೇಲೆ ಕೂಡ ತಕ್ಕ ಮಟ್ಟಿಗೆ ಅದನ್ನು ನಾವು ಗುಣಪಡಿಸಬಹುದು. ತುಂಬಾ ಕಾಂಪ್ಲಿಕೇಶನ್ಸ್ ಇದ್ರೆ ಅವರಿಗೆ ಆಹಾರದೊಟ್ಟಿಗೆ ಚೇಂಜಸ್ ಮಾಡೋದ್ರ ಒಟ್ಟಿಗೆ ಮೆಡಿಸಿನ್ ಕೂಡ ಅಗತ್ಯ ಇರ್ತದೆ, ಇಲ್ಲ ಅಂದ್ರೆ ಮೆಡಿಸಿನ್ ಇದು ಅಗತ್ಯ ಇರುತ್ತಿಲ್ಲ.
0: ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಿಂದ ಯಾವ ರೀತಿಯಲ್ಲಿ ಮಧುಮೇಹವನ್ನ ಪ್ರಿವೆಂಟ್ ಮಾಡಬಹುದು, ಸೊ ಅದನ್ನು ಗುಣಪಡಿಸಬಹುದು, ಅದರ ಬಗ್ಗೆ ಕೂಡ ಬಹಳಷ್ಟು ಉತ್ತಮವಾದ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ತಿಳಿಸಿದ್ದೀರಾ. ಕೊನೆಗೆ ನಮ್ಮ ಕೇಳುಗರಿಗೆ ಒಂದು ಸಂದೇಶ ಹೇಳ್ಬೋದಾ?
1: ಏನಾದರೂ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್ ಬಂದ್ರೆ ಜಾಸ್ತಿ ಒತ್ತಡ ಹಾಕಿಕೊಳ್ಳುವ ಬದಲು ಹೀಗೆ ಕೆಲವೊಂದು ಮನೆಯಲ್ಲೇ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ನಾವು ಸ್ವಲ್ಪ ನಮ್ಮ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಬಹುದು. ಯೋಗ ಮಾಡುವಂಥದ್ದು ಅಥವಾ ಏನಾದರೂ ಹತ್ತಿರದ ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ವಿಸಿಟ್ ಮಾಡಿ ಟ್ರೀಟ್ಮೆಂಟ್ ತಗೊಳ್ಳುವ ಮೂಲಕ ನಾವು ಆದಷ್ಟು ಸಕ್ಕರೆ ಕಾಯಿಲೆಯನ್ನು ಕಡಿಮೆ ಮಾಡಿಸಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
0: ಓಕೆ, ಎಷ್ಟು ಹೊತ್ತು ನಮ್ಮ ಜೊತೆಗೆ ಮಾಹಿತಿ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಕೇಳುಗರೇ, ಇದು ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮದಲ್ಲಿ ಮಧುಮೇಹ, ಅದರ ಕಾರಣಗಳು, ಲಕ್ಷಣಗಳು, ಮತ್ತು ಯೋಗ ಮತ್ತು ನ್ಯಾಚುರೋಪತಿ ಈ ಒಂದು ಚಿಕಿತ್ಸೆಯಲ್ಲಿ ಯಾವ ರೀತಿಯಲ್ಲಿ ಪರಿಹಾರವನ್ನು ಕಂಡುಕೊಳ್ಬೋದು, ಇದರೆಲ್ಲದರ ವಿಚಾರವಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಶಾರದಾ ಯೋಗ ಮತ್ತು ನ್ಯಾಚುರೋಪತಿ ಕಾಲೇಜು ಮತ್ತು ಆಸ್ಪತ್ರೆ ತಲಪಾಡಿ ಇಲ್ಲಿ ಮೆಡಿಕಲ್ ಆಫೀಸರ್ ಆಗಿರುವಂತಹ ಡಾಕ್ಟರ್ ಹರ್ಷಿತಾ ಬಿ ಇವರು ನಮ್ಮ ಜೊತೆಗೆ ಇವತ್ತು ಭಾಗವಹಿಸಿದರು. ಇದು ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: साहिबा ऐकता का लाग साहिब आराम आय दिता है सांग हाँ वही थैंक यू दे बरे करू वा तेंगी ताका कॉन्सेप्ट बरं देऊ हवेंच निगी त्याचे रील्स भयंकर 32K चढ फॉलोवर्स असतात आता आणि इल्ले चढ झाले तर आत्ता चक्की येऊन सुरू जाता ताका ताणे
1: तुका कितक्या फावटी सांगला मोजे मोबाईल आपली ना काही म्हणून हंगा की कोणाचे फोन हा जॉनी हॅलो हा जॉनी सांग ओगे थँक्यू थँक्यू ಹೀಗೆ ಅಯ್ಯ ದೇವ ಅವೇ ಕೋಳ ಹೋಗುತ್ತ ನಾನೆ ಒಯ್ಗೆ ಅಲೆ ಫಲ ಫಲ ಮೈನ ಫಲ ಹಂಗ ದರಿಯ ತಡೀರು ಕೂರ್ಲೆ ದರ್ಜೆ ರೀಲ್ಸ್ ಪೋರುವ ನಾ ಬ ಪೋರುವ ಯಾವ ಬಿಜಿ ಯಾವ ಮಸ್ತ್ ಬಿಜಿ ಅಸ ಪೋರುವ ಹಂಗ ಬೈಲಾಕೆರೆ ಮಣಿಕೆ ದರ್ಜೆ ರೀಲ್ಸ್ ಅಸ ಜಾಯ್ ಒಯ್ ಒಯ್ ಒಯ್ ಕೊಂಡಕ್ಕೆ ಸಂಗಿನಕ್ಕ ನತ್ಲರ್ ಲೀಕ್ ಜ ದರೀಲ್ ಪುರ ಓಕೆ ಓಕೆ ಜಾಯ್ ಬಾಯ್ ಕೊಳೆಲೆ ಮೊಜ್ಜೆ ನಾವು ಸಗ್ಳ ಸಂಸಾರ ಅರ್ಪಸಾರ್ಲ ಅನಿ ಯಾವ ತುಜ ಪಪ್ಪನ ಸಬಳೆ ಮುಜಿ ಮೋರಿ ಅದಸ್ತ ಕಡ್ಲಿ
2: ಕಾಲಿ ಕೆಲಕ ಪಪ್ಪ ಅಂತ ತುಜ
1: ಪೋರ ಅವ ರೀಲ್ಸ್ ಕರ್ತೆ ಅಸ್ತನ ಪಟ್ಲ ಅಂತ ನೌನೆ ತೇಸ ಹಂಗ ರಸ್ತು ರಸಾಗಿ ಕೊನೆ ಏಕ್ಲ ಕಮೆಂಟ್ ಕೇಳ ಮಕ್ಕ
2: ಕಾಲೆ ಮುಡನು
1: ಶೂಟಿಂಗ್ ಕೈ ಗೋ ಅಭಿಚಾರ ಏ ಮುಡನು ಅನಿ ತ ಲಾಕ್ ಡೌನ್ ವೇಳ ರಿತಶನ್ಸ್ ಏ ಬುರ್ಗ್ಯಾಂಗ ಆನ್ಲೈನ್ ಕ್ಲಾಸ್ ಅತನ ಗಡಿಯ ಗಡಿಯ ಪಟ್ಲ ಅಂತ ಪಶಾರ ಸಂಚೆ ಹಂಗ ರಸ್ತು ರಕಾಯಿನ ಟೀಚರ್ ಸರ್ ತೆಲಿಕೆ ಯಾರು ವಿನಾಚಿ ನಿಮ್ಮ ಅಜ್ಜನಿಗೆ ಬಟ್ಟೆ ಇಲ್ಲವಾ ಮುಣನು
2: ಈಗ ಟೀಚರ್ ಸಂಗಿದ್ದಲ್ಲೆ ಬರುವಾಗ ಎರಡು ಕಮೀಸ್ ಮತ್ತೆ ಎರಡು ಲುಂಗಿ ಇಟ್ಕೊಂಡು ಬನ್ನಿ ಮುಣನು
1: ಒಯ್ ಒಯ್ ಹಣ್ಣು ದಿತಾಕ ಲುಂಗಿ ಅನಿ ಕಮೀಸ್ ಅನಿ ತೇ ಕಾಲ ಮುಂಟಾತು ಪಟ್ಲ ಅಂತ ಒಂದ್ ಗಡಿಯ ಗಡಿಯ ಕಶೈ ಪಶರ್ ಸದಾಮು ತಚ್ಚ ಒಯ್ಲ ಗಡಿಯ ಗಡಿಯ ಒಂದ್ ಕೊರ್ ಮುಂಚೆ ಅನಿ ವಾಯ್ ಸೊಡ್ಚಿ ಬಾ ಬಾ
2: ಕಾಲ ಖರ್ಚೆ ಗುಪ್ಪುತ ಪ್ರಾಯದ ತನ ಪೂರ ಸತ ಅಳೆ ಬಪ್ಪುತ ತು ತೈ ಹೊಸನು ಮನ್ ಕೆ ದರ್ತಾಯ ಅನಿ ಕಾಲೆ ಕುರ್ಲೋ ದರ್ತಾಯ್ನೆ ಕೊಡ್ಕೆ ಅನ್ ಸುಮಾರು ಉಂದಿರಲ್ಲ ತೇತರ್ ಹೊಸನು
1: ಕಾಲೆ ಮೈ ಉಂದಿರ್ದೋರು ಹೆಂಗಾಲ ಹೊಂದ್ರಾಸೋ ಗುಡ್ಗಿ
2: ಕಾಲೆ ಜೊತೆ ರೀಲ್ ರೀಲ್ ಮಾಡೋ
1: ಪಪ್ಪ ತುಂಬಿ ಜೋವಾ ಪಳೆ ಪಳೆ ಸೈತಾ ನಮ್ಚ ಗರ ಕತ್ತ ಸತ್ತು
3: ಹಳೆ ಬುತ ಆತಿ ಯೋನ್ ಜೀವಾಯ್ ಬಸ್ ನೈದೆ ಬಸ್ ಅಲ್ಲ ರಾಡ ಏತು ರವ ಏತು ವಾಯ್ ಕಸಿ ರವ ಬುತ
1: ಮಕ್ಕ ಇಲ್ಲ ರಾವ್ ರಾವ್ ಐತಾಮು
0: ತುಂಚಿ ಕೆ ಹೋಗ್ಯ ರಾವ್ ಸಾಹೇಬಿಣ ಸೊಡ್ಲ್ಯಾರ ತು ಕಾಲ ರಾವ್ ಐಸತಿ ನೀ ಪಪ್ಪ ತುಕ ಏಕ ಹಂಗಾರ ಶರ್ಟ್ ಕಲರ್ ಜಾಯ್ನ್ ಆಗಿ
2: ತುಮಿ ಜೋವ
4: ತು ಕಾಯಕ ಕುಟ್ಕೋ ಬಸ್ ಲ್ಯಾಮ ಸಸು ತುಜೆ ಫೇವ್ರೇಟ್ ನಿಂಗಿ
3: ನಾಕ ಪುತ ಮಗ ನಾಕ ತುಮಿ ಖಾಯ ಪುತ ಅಮ್ಮ ಯಾದ ನಿಮುನ್ಶ ಅಮ್ಮ ಕರಾಂತು ಈಸಲ್ತ
5: ಅಳೆ ತೋಗೇರ ಒಂದ್ಖಾ ಪಳೆಯವ आता मम्मी येता आणि आमका जोर करता
4: माय माय तुम्ही ऐकून मागे
2: नाका पुता तुम्ही खाया नाका पुता तुम्ही खाया मका कालक
4: वन ना बा माय तुम्ही काय बिये नका आम्ही शास नन्नात्रा तुमची एक मूट असल्या बरी तुम्ही जेवा
2: जाय पुता जाय अबे आज चिंतले वालची बाजी से देंटेत साबी जे म्हणून दोन मास अगोडके दिलन साप बरे असं तपटाव भीतर सोचो का
6: या सगळ्या गावचो लोक मला भियेतात मानतात आणि कामतात आणि तू मला एका कासाचे रेस्पेक्ट दि नाही हा कोण म्हणून चिंतला या हा कोण हा

0: ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನಾನು ಆರ್ಜೆ ಬಿಂದ್ಯಾ ಕುಲಾಲ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂಥದ್ದು ಒಲವಿನ ಹಾಡು ಕಾರ್ಯಕ್ರಮ ಅಂದಾಗ ನಿಮ್ಮ ಇಷ್ಟದ ಹಾಡನ್ನು ಕೇಳುವಂತಹ ಹೊತ್ತು. ಕರೆ ಮಾಡಬಹುದು, ನಿಮ್ಮ ಒಲವಿನ ಹಾಡನ್ನು ಕೇಳುವುದಕ್ಕೆ ಕರೆ ಮಾಡುವಂಥ ಸಂಖ್ಯೆ 6364240499 ಈ ಒಂದು ಸಂಖ್ಯೆಗೆ. ನಿನ್ನೆ ದಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಮಾತೆ ಮೇರಿಯಮ್ಮನಿಗೆ ಸಂಬಂಧಪಟ್ಟ ಒಂದಿಷ್ಟು ಭಕ್ತಿಗೀತೆಗಳನ್ನು ನೀವು ಕೇಳಿರ್ಬೋದು. ಯಾಕೆ ಅಂದರೆ ನಿನ್ನೆ ಮೋಂತಿ ಫೆಸ್ಟ್ ಹಬ್ಬವನ್ನು ಎಲ್ಲ ಕ್ರೈಸ್ತ ಬಾಂಧವರು ಆಚರಿಸ್ತಾ ಇದ್ದಂಥ ಸಂದರ್ಭಗಳಲ್ಲಿ ಭಕ್ತಿಗೀತೆಯನ್ನು ನೀವು ಕೇಳಿದ್ದೀರಾ. ಅದೇ ರೀತಿ ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಿಮ್ಮ ಒಲವಿನ ಹಾಡನ್ನು ಕೇಳ್ಬೋದು. ಮಾತಾಡ್ತಿರ್ಬೇಕಾದ್ರೆ ಮೊದಲ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ನಮಸ್ತೆ.
1: ನಮಸ್ಕಾರ ಮೇಡಮ್, ನಾನು ಪುಟ್ಟರಾಜು ಮಾತಾಡೋದು.
0: ನಮಸ್ತೆ ನಮಸ್ತೆ ಪುಟ್ಟರಾಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ, ಹೇಗಿದ್ದೀರಾ? ಹೇಗಿದೆ ನಿಮ್ಮ ಊರು?
1: ನಮ್ಮ ಊರು ಮಳೆ ಇಲ್ಲ ಮೇಡಮ್, ತೀವ್ರ ಬರಗಾಲ ಇದೀವಿ ನಾವು.
0: ಹೌದಾ,
1: ನಿಮ್ಮಲ್ಲಿ ಹೇಗಿದೆ?
0: ನಮ್ಮಲ್ಲೂ ಕೂಡ ಅದೇ ರೀತಿ ಇದೆ, ಮಳೆ ಇಲ್ಲ, ಬಿಸಿಲಿದೆ.
1: ಹೌದಾ, ಮಳೆ ಸಾಕಷ್ಟು ಆಯ್ತಲ್ವ ಮೇಡಮ್ ಕರಾವಳಿನಲ್ಲಿ ಈ ವರ್ಷ?
0: ಇಲ್ಲ ಸರ್, ತುಂಬಾ ಕಡಿಮೆ ಮಳೆ.
1: ಕಡಿಮೆ ಮಳೆ?
0: ಹೌದು ಹೌದು, ಅಂದ್ರೆ ಮಳೆ ಬಂದಿದೆ, ಆದ್ರೆ ಹೋದ ವರ್ಷದಷ್ಟು ಮಳೆ ಬಂದಿಲ್ಲ ಈ ಸಲ.
1: ಸಾಕಷ್ಟು ಬರ್ಲಿಲ್ಲ ಅಂತ ನೀವು?
0: ಇಲ್ಲ ಇಲ್ಲ ಇಲ್ಲ. ಅದೇ ರೀತಿ ಬಿಸಿಲು ಕೂಡ ಅಷ್ಟೇ ಜೋರಿದೆ. ಈ ಬೇಸಿಗೆ ಕಾಲದಲ್ಲಿ ಹೇಗೆ ಬಿಸಿಲು ಇರುತ್ತೆ ಅದೇ ರೀತಿ ಇದೆ ಈ ಸಲ.
1: ಇಲ್ಲಿ ಸೇಮ್ ವಾತಾವರಣ ಮೇಡಮ್, ಬೇಸಿಗೆ ವಾತಾವರಣನೇ ಇರೋದು ಈಗ. ಏನೋ ಈ ಸಂದರ್ಭದಲ್ಲಿ ಮಳೆಗಾಲ ಮತ್ತೆ ಗೌರಿ ಗಣೇಶ ಹಬ್ಬದ ಸಂಭ್ರಮ ಆಗ್ತಿತ್ತು. ಇವಾಗ ಅದೆಲ್ಲ ಇಲ್ಲ, ಏನೋ ಬೇಸಿಗೆನಲ್ಲಿ ಏನೋ ಅನ್ನೋ
0: ವಾತಾವರಣ. ಹೇಳಿ ಸರ್, ಇವತ್ತು ಯಾವ ಹಾಡು ಕೇಳುವ
1: ಮೇಡಮ್?
0: ಯಾವ ಹಾಡು?
1: ಚಲಗಾರ. ಚಲಗಾರ ಚಿತ್ರದ ಒಂದು ಹಾಡು.
0: ಓಕೆ.
1: ಮೂಡನದ ರವಿ ಮೂಡಲು ಮಮತೆಯಲ್ಲಿ ಅನ್ನೋ ಹಾಡು ಬೇಕಿತ್ತು.
0: ಚಿತ್ರದ ಹೆಸರು ಚಲಗಾರ ಅಲ್ಲ, ಮೂಡನ
1: ಚಲಗಾರ. ಹೌದು ಹೌದು.
0: ಓಕೆ ಓಕೆ. ಯಾಕೆ ಈ ಹಾಡು ಇಷ್ಟ ನಿಮ್ಗೆ?
1: ಮೇಡಮ್ ಅದು ವಾಣಿಜ್ಯ ಶ್ಯಾಮಚಂದ್ರ ಕುಲಕರ್ಣಿ ಅವ್ರು ಬರೆದಿರೋದು, ವಿಜಯ ಭಾಸ್ಕರ್ ಸಂಗೀತ. ಬೆಳಗಿನ ಒಂದು ವಾತಾವರಣವನ್ನ, ನಮ್ಮ ಬೆಳಗಿನ ಕೂಲ್ ಆಗಿ ವಾತಾವರಣ ಇರುತ್ತಲ್ಲ ಸೂರ್ಯ ಮೂಡುವಾಗ, ಅದು ಒಂದು ವರ್ಣನೆ ಹಾಡಿನಲ್ಲಿ ಇದೆ ಮೇಡಮ್, ತುಂಬಾ ಚೆನ್ನಾಗಿದೆ. ಮತ್ತೆ ಆ ಸಿನಿಮಾ ರಿಲೀಸ್ ಆಗಿಲ್ಲ, ಹಾಡು ಮಾತ್ರ ನಾವು
0: ಕೇಳ್ಬೋದು. ಓಕೆ ಸರ್, ನೀವು ಕೇಳಿರುವಂತ ಹಾಡನ್ನ ಸ್ವಲ್ಪ
1: ನಮ್ಮ ದರಾ ಬೇಂದ್ರೆಯವರು ಬರೆದಿದ್ರಲ್ಲ, ಮೂಡಲ ಮನೆಯ ಮುತ್ತಿನ ನೀರಿನ ಎರಕ.
0: ಹೌದು ಹೌದು.
1: ಸೊ ಆ ತರನೇ ಈ ಒಂದು ಹಾಡಿನಲ್ಲಿ ಕೂಡ ಒಂದು ಬೆಳಗಿನ ವಾತಾವರಣದ ಒಂದು ವರ್ಣನೆ ಇದೆ.
0: ಓಕೆ ಸರ್, ನೀವು ಕೇಳಿರುವಂತ ಹಾಡನ್ನ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಓಕೆ ಓಕೆ ಓಕೆ. ಇದು ಪುಟ್ಟರಾಜ್ ಅವರು ಕರೆಯನ್ನು ಮಾಡಿ ಕೇಳ್ತಾ ಇರುವಂತಹ ಹಾಡು ಚಲಗಾರ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದಾರೆ. ಮೂಡನದ ರವಿ ಅನ್ನುವಂಥ ಹಾಡು, ವಾಣಿ ಜಯರಾಮ್ ಅವರು ಹಾಡಿರುವಂತಹ ಹಾಡು. ಈ ಒಂದು ಹಾಡಿಗೆ ಸಾಹಿತ್ಯವನ್ನು ಬರೆದವರು ಶ್ಯಾಮ್ ಸುಂದರ್ ಕುಲಕರ್ಣಿ ಅವರು ಸಾಹಿತ್ಯವನ್ನು ಬರೆದಿದ್ರೆ ವಿಜಯ್ ಭಾಸ್ಕರ್ ಅವರು ಈ ಒಂದು ಹಾಡಿಗೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ. 1974 ತೆರೆ ಕಂಡಂತಹ ಈ ಒಂದು ಹಾಡು ಏನಿದೆ, ಈ ಒಂದು ಹಾಡನ್ನು ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತೀನಿ. ಅದೇ ರೀತಿ ನೀವು ಕೂಡ ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆ ಮಾಡಬಹುದು. 6364240499 ಈ ಒಂದು ಸಂಖ್ಯೆ ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಒಲವಿನ ಹಾಡು ಒಲವಿನ ಹಾಡನ್ನು ಕೇಳ್ಬೋದು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: AI powered personal music teacher from Saregama.

0: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ನಿಮ್ಮ ಒಲವಿನ ಹಾಡನ್ನ ಕೇಳುವಂತ ಹೊತ್ತು ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ನಮಸ್ತೆ.
1: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
1: ವಿಜಯಪುರದಿಂದ ಬಂದೆ. ನವಾಜ್ ಅಂತೀರಿ ಮೇಡಮ್?
0: ನವಾಜ್ ಅವರು ವಿಜಯಪುರದಿಂದ.
1: ಆರಾಮದಿರಿ ಮೇಡಮ್?
0: ನಾವು ಆರಾಮ, ನೀವು ಹೇಗಿದ್ದೀರಾ?
1: ನಾವು ಎಲ್ಲ ಆರಾಮದೇವ್ರಿ ಮೇಡಮ್. ಮತ್ತೆ ನಮ್ಮ ಮಳೆ ಅದು ಏನ ಚಲೋ ಅದ್ರಿ ನಿಮ್ ಕಡೆ?
0: ಇಲ್ಲ ಸರ್, ಇಲ್ಲಿ ಬಿಸಿಲಿದೆ ಸದ್ಯಕ್ಕೆ.
1: ನಮ್ ಕಣ್ಣು ಹಂಗೆ ಅದ್ ನೋಡ್ರಿ ಮೇಡಮ್, ನಮ್ದು ನಿಮ್ದು ಸೇಮ್ ರೀ. ಯಾಕಂದ್ರೆ ನಿಮ್ ಗಾಡಿ ಮಳೆಗಾಲ ಹಚ್ಚಿರೋದು, ಮಳೆಗಾಲ ಇಲ್ರಿ ವರ್ಷರಿ.
0: ಹ್ಮ್ ಹೌದು ಹೌದು.
1: ಹಾ, ಹಿಂಗಾಗಿ ಮಳೆ ಬಹಳ ಕಡಿಮೆ ರೀ ಮೇಡಮ್.
0: ಕಡಿಮೆ ಆಗಿದೆ, ಹೌದು.
1: ಹಾ ಹುನ್ರಿ.
0: ಓಕೆ ಹೇಳಿ ಸರ್, ಊಟ ಎಲ್ಲ ಆಯ್ತಲ್ವಾ?
1: ಹಾ, ಊಟ ಅದು ಮಾಡಿದ್ ನೋಡ್ರಿ ಮೇಡಮ್. ಊಟ ಗೀಟ ಮಾಡ್ಕೊಂಡು ಕೆಸ ಹಂಗೆ ಕಾರ್ಯಕ್ರಮ ಕೇಳಕತ್ತಿದ್ದೇವ್ರಿ, ಹಂಗೆ ಕರೆ ಮಾಡಿದೇವ್ರಿ, ಕರೆ ಕನೆಕ್ಟ್ ಆಯ್ತು ನೋಡ್ರಿ ಮೇಡಮ್. ನಿಮಗ್ರಿ ಊಟ ರೀ?
0: ಹಾ ನಮ್ದು ಕೂಡ ಊಟ ಆಯ್ತು. ನಿಮ್ಮಲ್ಲಿ ಊಟ ಎಲ್ಲ ಹೇಗೆ, ಸ್ಪೆಷಲ್ ಏನಿರುತ್ತೆ ಊಟದಲ್ಲಿ?
1: ಊಟನಲ್ಲಿ ಸ್ಪೆಷಲ್ ಏನಿಲ್ರಿ ಮೇಡಮ್. ನಮ್ದು ಏನ ಜೋಳದ ರೊಟ್ಟಿ ಮಾಡ್ತೇವ್ರಿ. ಏನ್ ಹಾಗಲಕಾಯಿ ಪಲ್ಯ, ಬದನೆಕಾಯಿ ಪಲ್ಯ, ಬೆಂಡೆಕಾಯಿ ಪಲ್ಯ ಇವರಿ. ಜೋಳದ ರೊಟ್ಟಿ, ಚಪಾತಿ ಈ ಕಡೆ ಜಾಸ್ತಿ ರೀ ಮೇಡಮ್ ನಮ್ಗ.
0: ಅನ್ನ ಕಡಿಮೆ?
1: ಅನ್ನ ಕಡಿಮೆ ರೀ ಮೇಡಮ್. ಏನ್ ಹಬ್ಬ ಹುಣ್ಣಿಗೆ ಮಾಡ್ತೇವ್ರಿ. ಏನ್ ಮಾಡಿದ್ರು ಒಂದ್ ಸಂಜೆ ಸಾಯಂಕಾಲ ಸಂಜೆಕೊಮ್ಮೆ ಮಾಡ್ತಾರ್ರಿ. ಅನ್ನ ಜಾಸ್ತಿ ಇಲ್ರಿ, ಒಟ್ಟ ರೊಟ್ಟಿ ಚಪಾತಿ.
0: ಚಪಾತಿ, ರೊಟ್ಟಿ ಚಪಾತಿ ಅಥವಾ ಏನಾದ್ರು ಪಲ್ಯ ಅದಕ್ಕೆ.
1: ಪಲ್ಯ ರಾ ಮೇಡಮ್, ಒಟ್ಟು ಪಲ್ಯ ರೀ. ಎಲ್ಲ ತರಕಾರಿ ಪಲ್ಯ ಇರ್ತದಲ್ರಿ, ಎಲ್ಲ ಬದನೆಕಾಯಿ ಆಗ್ಲಿ, ಅದ್ ಕಾಳ ಕಡಿ ಪಲ್ಯ ಆಗ್ಲಿ, ಊಟಕ್ಕೆ ಇದೆ ನೋಡ್ರಿ ನಮ್ ಕಡೆ ಹೆಚ್ಚಾನೆ ಹೆಚ್ಚ.
0: ಅದೇ
1: ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ ಜಾಸ್ತಿ
0: ರೀ. ನಮ್ಮಲ್ಲಿ ಅನ್ನ ಜಾಸ್ತಿ. ನಾವು
1: ಶಿವಮೊಗ್ಗ ಸೈಡ್ ನಿಮ್ ಸೈಡ್ ಎಲ್ಲ ಬೇರೆ ಇದ್ರ ರೊಟ್ಟಿ ಮಾಡ್ತಾರ ಅಂತೀರಿ? ಏನ್ ಅಂತೀರಿ? ಅಕ್ಕಿ ರೊಟ್ಟಿ.
0: ಅಕ್ಕಿ ರೊಟ್ಟಿ? ನಿಮ್ಮಲ್ಲಿ ಜೋಳ ರೊಟ್ಟಿ
1: ಮಾಡ್ತಾರ್ರಿ? ಆದ್ರೆ ನಮ್ ಕಡೆ ಅಕ್ಕಿ ರೊಟ್ಟಿ ನಮ್ ಕಡೆ ಇಲ್ಲ ನೋಡ್ರಿ ಒಟ್ಟ.
0: ನಿಮ್ಮಲ್ಲಿ ಜೋಳ ರೊಟ್ಟಿ ಮಾಡೋದಲ್ವಾ?
1: ಹೌದ್ರಿ ಮೇಡಮ್, ಜೋಳದ ರೊಟ್ಟಿ ನೋಡಿ ಬರೇ.
0: ಓಕೆ ಸರ್, ತುಂಬಾ ಖುಷಿ ಆಯ್ತು ನಿಮ್ಮ ಆಹಾರ ಪದ್ಧತಿಯನ್ನ ಕೇಳಿ. ಹೇಳಿ ಸರ್, ಇವತ್ತು ಯಾವ ಹಾಡು ಕೇಳುವ?
1: ನಮಗ್ ನೋಡ್ರಿ ಮೇಡಮ್, ಇವತ್ತು ಗಾಳಿ ಮಾತು ಚಿತ್ರದಿಂದ ರೀ ಮೇಡಮ್.
0: ಓಕೆ,
1: ಅದ್ರಾಗ ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರು ಹಾಡಾರ ನೋಡ್ರಿ ಮ್ಯಾಮ್. ನಾನೇನು ನೀನೇನು ಅವನೇನು, ಒಂದೇ ಎಲ್ಲರೂ, ಬಡ ಜನರು ಬಲ್ಲಿದರು ಎಲ್ಲ ನಮ್ಮವರೇ. ಈ ಹಾಡ್ರಿ ಮೇಡಮ್.
0: ತುಂಬಾ ಚೆನ್ನಾಗಿ ಹಾಡ್ತೀರಾ ನೀವು.
1: ಹ್ಞೂ ಹಾಡ್ತೇವ್ರಿ ಮೇಡಮ್, ಹಂಗೆ ಅಂತಾಕ್ಷರ ಭಾಗವಹಿಸ್ತೇವ್ರಿ ಕಾರ್ಯಕ್ರಮ. ನಮ್ಮ ಬಿಜಾಪುರ ಆಕಾಶವಾಣಿ ಆಗಿದ್ರಿ, ಅಲ್ಲಿ ಇಲ್ಲಿ ಇದ್ದಲ್ಲಿ ಕಾರ್ಯಕ್ರಮ ಕೇಳೋದು, ಭಾಗವಹಿಸೋದ್ರಿ. ಹಿಂಗಾಗಿ ಅದು ಒಟ್ಟು ರೂಢಿ ಆಗ್ಬಿಟ್ಟದ್ರಿ ಮೇಡಮ್. ಯಾಕಂದ್ರೆ ಹೊಲ್ದಾಗ ಕೆಲ್ಸನೂ ಆಗುತ್ತದ್ರಿ ಮೇಡಮ್, ಕಾರ್ಯಕ್ರಮ ಕೇಳಿದ್ರೆ ಅದು ಮನಸ್ಸು ಬರ್ತದ್ರಿ, ಪಟ್ ಪಟ್ ಕೆಲ್ಸನೂ ಆಗ್ತದ್ರಿ.
0: ಹೌದು ಹೌದು ಹೌದು.
1: ಹಿಂಗಾಗಿ ಅದು ಹಾಡು ಭಾಳ ಮಾರ್ಬೇಕಾದ್ರಿ ಮೇಡಮ್. ಆ ಹಾಡ ಜರ ಪ್ರಸಾರ ಮಾಡ್ಬೇಕಂತೇಳಿ ನೆನಪು ಬಂತು ನೋಡ್ರಿ ಮೇಡಮ್.
0: ಖಂಡಿತ ಖಂಡಿತ, ನೀವು ಕೇಳಿರುವಂತ ಹಾಡನ್ನ ಪ್ರಸಾರ ಮಾಡ್ತೇನೆ.

0: ஹாசனா ஜில்ல எடுத்து சங்கப்பண்ண என் சொல்ல சங் என் சொல்லாரு
1: ஓகே வனசாண்டு மேடம்
0: வனசாண்டு இருநாண்டே
1: ஆண்டு பர்ச மாத்திர இஜ்ஜி தொம்பு பாரி பேசிக்கே எடுத்து மல்ல தொம்பு பறந்துண்டு
0: அந்த அந்த அந்த மஸ்து
1: ஆ
0: தவிர
1: தொம்பு பேசிக்கேட்ல தூத்து ஜாத்தர தரை கஞ்சி ஆக்குண்டு தொம்பு நீரத பச பூரா ஆஜிது பூங்குண்டு தயமத்து பர்ச பத்து எடுத்து
0: அந்த அந்த அந்த முல்பல அஞ்சன ஆத்துன பர்ச இஜ்ஜி முல்பல
1: ಈ ಟೈಮ್ ಇತರ ಬರ್ಸ ಆಪೇದಿಲ್ಲ ಈ ಸರಿ ಬರ್ಸ ಇತರ ಬರಗಾಲ ಅಂತ ತೋಜುಂಡು ದುಂಬುಗಲ ಪರ್ರ ನೀರಿಜ್ಜಿನ್ಲ ಕಷ್ಟ ಆಪುಂಡು ಬೋರ್ ವೆಲ್ಲದ ಪುರ ಅಂತರ್ಜಲ ಪುರ ತಾಳಿಕ ಹೋಗುದು ಪೋಂಡ ನೀರ್ಲ ಇಪ್ಪುಜಿ
0: ಇಂಗುಗುಂಡಿ
1: ಬೋರಲ್ ಸುತ್ತ ಇಂಗುಗುಂಡಿ ನೀರ್ಸ ಪಡೆದು ಆ ನೀರ್ ಇಂಗುಗುಂಡಿ ಮಾಮೂಲಿ ಮಲ್ತೊಂದೇ
0: ಅಂಡ ಲಾಭ ಆತನ ಪಂಡ ಇಂಗುಗುಂಡಿ
1: ನೀರ್ ಬೇಸಿಗೆ ಕಮ್ಮಿ ಆಗಿತ್ತು ನೀರ್ ಅಂತ ಜಾಸ್ತಿ ಉಂಟು ಪಕ್ಕ ದಾನೆ ಅಲ್ಪಡು ಅಂಡ ಇತ್ತ ನೀರ್ ಕಮ್ಮಿ ಒಂದ್ ತೊಂದ್ರೆ ಆಯ್ಡ ಹತ್ರ ಒರಿದಿನ ನೀರ್ ಇತ್ತ ನಮ್ಮ ಕುಂಟ ಅರ್ಥ ಆ ನೀರನ್ನೇ ಒಂಜಿ ಪೂತ ಗಿಡಕ್ಲೆ ಗಾವಡು ಒಂಜಿ ದೈಕ್ಲೆ ಗಾವಡು ಮೈತಂದ ಅವು ಆಪುಂಡು ಪಕ್ಕಡೆ ಮಲ್ತನ ನೀರ್ ಇಪ್ಪುಜಿ ಆತರ ಮಲ್ತೊಂದಿಲ್ಲ ಪುರ ತುಂಬು ಪುರ ಮೀ ಏತೋ ನೀದ್ ಪತ್ತದ ಅನಗ ಆಪಿದ್ ನಿತ್ಯ ದಾಳಜಿ ಒಂಜಿ ಕೊಡಪನ ಒಂಜರ ಕೊಡಪನ ಮೀಯದ ಅನಗ ಕಷ್ಟ ಇಲ್ಲದಾಗ ನೀರನ್ನಂತ ಆಯ್ನಾತು ಒರಿಪ್ಪಾವಡು ಪೋಲ್ ಮಲ್ಪರ ಬಲ್ಲಿ ನಲ್ಲಿ ದಲ್ಪ ಅಕ್ಕಡ ನೀರ್ ಬಿಡದು ಉಡ್ಪೇರು ಅಂಚಿನ ಏನ್ ಪುರ ಅಂತ ಅವಾಯ್ಡ್ ಮಲ್ತಂದ ನಂಕಂತ ದುಂಬುಗು ಈ ಬರಗಾಲದ ಪರಿಸ್ಥಿತಿ ದುಂಬುಗು ಕಾಲ ಸಾಗವನ ಕಷ್ಟ ಆಪುಂಡು ಅಂಚಾದ ಪೂರಲ್ಲ ನಂಗೆ ಬೋರ್ಡ್ ಪೂರ್ ನಂಗೆ ಇತ್ತ ನಮ್ಮ ಬುದ್ಧಿವಂತಿಕೆ ಇತ್ತರ ದಾಯ್ತನ ಮಂತನಲ್ಲಿ ದೇವರ ನಮ್ಮ ದಾಲ ಮಲ್ಪರಾಜಿ ಆ ದೇವರ ಕಣ್ಣು ಬಿಡದು ಬರ್ಸ ಬರ್ತಂದ ಯಾವೊಂದು ಮಾಡುದು ದೇವರಂತೇನಂದ
0: ಖಂಡಿತ ಖಂಡಿತ
1: ಜೊತೆಗೆ ಇನ್ನು ಎಂಕ್ ನಾಗಮಂಡಲ ಚಿತ್ರಡು ಈ ಹಸಿರು ಸಿರಿಯಲ್ಲಿ ಈ ಪದ್ಯನು ಸಂಗೀತ ಕಟ್ಟಿ ಪಂತನ ತೋಜುಂಡು ಈ ಪದ್ಯ ನಮ್ಮ ಕಾರ್ಕಳ ಅಮ್ಮಣ್ಣಿ ಅಕ್ಕಳ ಫ್ಯಾಮಿಲಿಗೆ ಬೊಕ್ಕ ಎನ್ನ ರೇಡಿಯೋ ಸಿಕ್ಕಿ ಎನ್ನ ಮಕ್ಕಳಿಗೆ ಪೂರ ಡೆಲಿಕೇಟ್ ಮಾಡ್ತದಿಲ್ಲ ಮೇಡಮ್
0: ಖಂಡಿತ ಖಂಡಿತ ಅಂತ ಬರ್ತಾರೆ ಪ್ಲೇ ಮಲ್ಪೆ
1: ಓಕೆ ಮೇಡಮ್ ಸೊಲ್ಮೇಲೆ ಮೇಡಮ್
0: ಸೊಲ್ಮೇಲೆ ಲೆಪ್ಪು ಕೊರ್ನೆ ಈಗ ಸೊಲ್ಮೇಲೆ ಓಕೆ ಇದು ಸಂಕಪ್ಪ ಅವರು ಕರೆಯನ್ನು ಮಾಡಿದರು ನಾಗಮಂಡಲ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಖಂಡಿತ ಸ್ವಲ್ಪ ಹೊತ್ತಲ್ಲೇ ಹಾಡನ್ನು ಪ್ರಸಾರ ಮಾಡ್ತೀನಿ ಈ ಹಸಿರು ಸಿರಿಯಲ್ಲಿ ಅನ್ನುವಂತಹ ಗೀತೆ ಏನಿದೆ ಅದನ್ನು ಇದೇ ರೀತಿ ನೀವು ಕೂಡ ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆಯನ್ನು ಮಾಡ್ಬೋದು 6664240499 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡ್ತಾ ಇದ್ದೀನಿ ಕೇಳ್ತಾ ಬನ್ನಿ ಇದು ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು

0: 107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಿಮ್ಮ ಒಲವಿನ ಹಾಡನ್ನು ಕೇಳುವಂಥ ಹೊತ್ತು ಕರೆ ಮಾಡ್ಬೋದು, ನಿಮ್ಮ ಹಾಡನ್ನು ಕೇಳ್ಬೋದು. ಮಾತಾಡ್ತಿರ್ಬೇಕಾದ್ರೆ ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
2: ನಾವು ರಾಯಚೂರು ಜಿಲ್ಲೆಯಿಂದ ಭೀಮನಗೌಡ ಪಾಟೀಲ್ ಅಂತ.
1: ರಾಯಚೂರು ಜಿಲ್ಲೆಯಿಂದ ಭೀಮನಗೌಡ ಪಾಟೀಲ್ ಅವರು. ಓಕೆ, ಹೇಗಿದ್ದೀರಾ ಸರ್?
2: ಆರಾಮಿದೆ ಮೇಡಮ್.
1: ಆರಾಮ?
2: ನಾವು
1: ಕೂಡ ಆರಾಮ ಸರ್. ಹೇಳಿ, ಇವತ್ತು ಯಾವ ಹಾಡು ಕೇಳುವ ನಿಮಗೆ?
2: ಇವತ್ತರಿ ಇದು ಶಂಕರ ಗುರು ಚಿತ್ರದಿಂದ.
1: ಓಕೆ.
2: ಅದರಲ್ಲಿ ಯಾವ್ದಾಯ್ತ್ರಿ ಮೇಡಮ್ ಅದ ಹಾಡು? ಶಂಕರ ಗುರು ಚಿತ್ರದಿಂದ ಏನೇನೋ ಆಸೆ ಅಂತ ಇದೆ ನೋಡಿ ಮೇಡಮ್.
1: ಏನೇನೋ ಆಸೆಯ?
2: ಈ ಗೀತೆ ನಮ್ಮ ಸುಬ್ರಹ್ಮಣ್ಯಂ ಸರ್ ಅಂತೇಳಿ ಐತಾಳದವರು, ಆಮೇಲೆ ಭರತ್ ಕುಮಾರ್ ಅಂತೇಳಿ ವಿಜಯಪುರದವರು, ಗಂಗಪ್ಪ ಬಡಿಗೇರ್ ಅಂತೇಳಿ ಇವರಿಗಾಗಿ ಇದೊಂದು ಗೀತೆ ಪ್ರಸಾರ ಮಾಡ್ರಿ.
1: ಓಕೆ, ನೋಡೋಣ, ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ, ಇದು ಭೀಮನಗೌಡ ಪಾಟೀಲ್ ಅವರು ಕೇಳ್ತಾ ಇರುವಂತ ಹಾಡು. ಕನ್ನಡ ಹಾಡನ್ನ ಕೇಳ್ತಾ ಇದ್ರೆ ಶಂಕರ್ ಗುರು ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಹೇಳಿ, ಏನೇನೋ ಆಸೆ ನೀ ತಂದ ಭಾಷೆ ಅನ್ನುವಂತಹ ಒಂದು ಗೀತೆ. ಹೆಚ್ಚಾಗಿ ನೀವು ಹಾಡನ್ನ ಕೇಳಿರ್ಬೋದು ಶಂಕರ್ ಗುರು ಚಿತ್ರದ ಈ ಒಂದು ಗೀತೆಯನ್ನ. ಇದನ್ನ ಏನು ಈ ಒಂದು ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಅಭಿನಯಿಸಿದ್ದಾರೆ, ಅದೇ ರೀತಿ ಜಯಮಾಲಾ ಅವರು ಅಭಿನಯಿಸಿದ್ದಾರೆ. ಈ ಒಂದು ಹಾಡನ್ನು ಡಾಕ್ಟರ್ ರಾಜ್ಕುಮಾರ್, ವಾಣಿ ಜಯರಾಮ್ ಅವರು ಹಾಡಿರುವಂಥದ್ದು. ಜಿ ಉದಯಶಂಕರ್ ಅವರ ಸಾಹಿತ್ಯ ಇದೆ, ಉಪೇಂದ್ರ ಕುಮಾರ್ ಅವರು ಸಂಗೀತವನ್ನು ನೀಡಿದ್ದಾರೆ. ಅದೇ ರೀತಿ ಈ ಒಂದು ಚಿತ್ರ 1978 ತೆರೆ ಕಂಡಂತಹ ಚಿತ್ರ. ಇಂತಹ ಒಂದಿಷ್ಟು ಹಳೆಯ ಗೀತೆಗಳಾಗಿರ್ಬೋದು ಅಥವಾ ಅಚ್ಚಳಿಯದೇ ಉಳಿದಂತಹ ಅದೆಷ್ಟೋ ಹಾಡುಗಳಿದೆ. ಇದನ್ನು ಮತ್ತೊಮ್ಮೆ ಕೇಳುವಂತಹ ಪ್ರಯತ್ನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಏನೇನೋ ಆಸೆ ನೀ ತಂದ ಭಾಷೆ ಅನ್ನುವಂಥ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಅದೇ ರೀತಿ ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ನಮಸ್ತೆ.
3: ನಮಸ್ತೆ.
1: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
3: ಸತೀಶ್
1: ಅಣ್ಣ ಕೈಯಾರಿಂದ. ಓಕೆ, ಹೇಳಿ ಸತೀಶ್ ಅಣ್ಣ, ಇವತ್ತು ಯಾವ ಹಾಡು ಕೇಳ್ಬೇಕು ತಮ್ಗೆ?
3: ನಮ್ದೊಂದು ಭಾವಗೀತೆ ಕೊಡಿ. ಅಂದ್ರೆ ಎಲ್ಲಿ ಕತ್ತಲೆ ಎಲ್ಲಿ ಕತ್ತಲೆಯು ಕಲೆದು ಬೆಲಕು ತಲೆ ಎತ್ತಿ ಮೆರೆಯುತ್ತಿರುವುದು.
1: ಎಲ್ಲಿ ಕತ್ತಲೆ
3: ಕತ್ತಲೆಯು ಕಳೆದು ಬೆಲಕು ತಲೆ ಎತ್ತಿ ಮೆರೆಯುತ್ತಿರುವುದು.
1: ಹೌದು ಹೌದು ಹೌದು, ಆ ಹಾಡನ್ನ ಪ್ರಸಾರ ಮಾಡ್ಬೇಕು ನಿಮ್ಗೆ. ಓಕೆ, ಖಂಡಿತ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ. ಓಕೆ ಓಕೆ ಓಕೆ, ಒಂದು ಭಾವಗೀತೆಯನ್ನ ಕೇಳ್ತಾ ಇದ್ರೆ ನಮ್ಮ ಸತೀಶ್ ಅವರು ಕೈಯಾರ್ನಿಂದ. ನಾವು ಭಾವಗೀತೆಯನ್ನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಕೇಳುವುದೇ ತುಂಬಾ ಅಪರೂಪ. ಬೇರೆ ಕಾರ್ಯಕ್ರಮಗಳಲ್ಲಿ ಕೇಳ್ತಾ ಇರ್ತೇವೆ, ಆದ್ರೆ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಇವತ್ತು ಎಲ್ಲಿ ಕತ್ತಲೆಯು ಅನ್ನುವಂತ ಹಾಡನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ರೆ, ಈ ಒಂದು ಸಾಹಿತ್ಯವನ್ನ ಬರೆದವರು ಕೆಎಸ್ ನರಸಿಂಹಸ್ವಾಮಿ. ಮೈಸೂರು ಮಲ್ಲಿಗೆ ಖ್ಯಾತಿಯ ಕೆಎಸ್ ನರಸಿಂಹಸ್ವಾಮಿ ಅವರ ಸಾಹಿತ್ಯಕ್ಕೆ ಪಿ ಎಸ್ ವಸಂತ್ ಅವರ ಸಂಗೀತ ಇದೆ. ಅದೇ ರೀತಿ ಕಸ್ತೂರಿ ಶಂಕರ್ ಅವರು ಈ ಒಂದು ಹಾಡನ್ನ ಹಾಡಿದ್ದಾರೆ. ಅದ್ಭುತವಾದಂತಹ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀನಿ. ಎರಡೂ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ. ನೀವು ಕೂಡ ಇದೇ ರೀತಿ ನಿಮ್ಮ ಒಲವಿನ ಹಾಡನ್ನ ಕೇಳೋದಕ್ಕೆ ಕರೆಯನ್ನ ಮಾಡಬಹುದು. 6364204949 ಈ ಒಂದು ಸಂಖ್ಯೆಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ನಾನು ಒಮ್ಮೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
5: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು, ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
6: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICU ಅಲ್ಲಿದ್ದೆ, ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
7: ಮನೆಯಲ್ಲಿ ಎಲ್ಲರೂ ಕೂಡ ರಿಸಲ್ಟಿಗಾಗಿ ಕಾಯ್ತಾ ಇದ್ದಾರೆ. ಈ ಸತಿ ಮಾರ್ಕ್ಸ್ ಏನು ಕಡಿಮೆ ಬರುತ್ತಾ, ಫೇಲ್ ಆಗುತ್ತಾ ಎಂದು ಭಯ ಇದೆ. ಒಂದು ವೇಳೆ ಫೇಲ್ ಆದರೆ ಸ್ಯೂಸೈಡ್ ಒಂದೇ ಗತಿ.
8: ಮನೆಯಲ್ಲಿ ಸ್ವಲ್ಪ ಕೂಡ ಪ್ರೈವಸಿ ಇಲ್ಲ, ಫ್ರೆಂಡ್ಸ್ ಜೊತೆ ಹೊರಗೋಗ್ಲಿಕ್ಕೂ ಇಲ್ಲ, ಮನೆಯಲ್ಲಿ ಮೊಬೈಲ್ ಅಂತೂ ಮುಟ್ಲಿಕ್ಕೆ ಬಿಡೋದಿಲ್ಲ. ಅಬ್ಬಾ, ಎಲ್ಲಾದ್ರೂ ಹೋಗಿ ಸಾಯುವ ಅಂತ ಅನ್ಸುತ್ತೆ.
9: ತುಂಬಾ ವರ್ಷದಿಂದ ಅವಳನ್ನು ಪ್ರೀತಿಸ್ತಾ ಇದ್ದೆ, ಅವಳನ್ನು ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಏನು ಮಾಡೋದು, ಕೈ ಕೊಟ್ಟು ಹೋದ್ಲು. ಅವಳನ್ನು ಮರೆಯಲು ಆಗ್ತಾ ಇಲ್ಲ, ಏನು ಮಾಡಲಿ? ಆತ್ಮಹತ್ಯೆ ಮಾಡಿಕೊಳ್ಳ.
3: ಎಲ್ಲದಕ್ಕೂ ಆತ್ಮಹತ್ಯೆ ಒಂದೇ ಪರಿಹಾರವಲ್ಲ. ಸಾಯಲು ಒಂದು ಕಾರಣ ಇರಬಹುದು, ಆದರೆ ಬದುಕಲು ನೂರಾರು ದಾರಿ. ಬನ್ನಿ, ಆ ದಾರಿಯನ್ನು ಹುಡುಕೋಣ, ಬದುಕನ್ನು ಪ್ರೀತಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಕೇಳ್ತಿರೋದು ರೇಡಿಯೋ ಸಾರಂಗ್ ನಾಟ್ 7.8 FM. ಇದು ಒಲವಿನ ಹಾಡು, ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಿಮ್ಮ ಒಲವಿನ ಹಾಡನ್ನು ಕೇಳುವಂತ ಹೊತ್ತು ಕರೆ ಮಾಡುವಂಥ ಸಂಖ್ಯೆ 6364204949. ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು, ನಿಮ್ಮ ಒಲವಿನ ಹಾಡನ್ನು ಕೇಳ್ಬೋದು. ಕರೆ ಮಾಡಿ ಮಾತಾಡಿ ಒಲವಿನ ಹಾಡನ್ನು ಕೇಳೋದಕ್ಕೆ ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
1: ಅಶೋಕ್
0: ನಿಂಜೂರು. ಅಶೋಕ್ ಅಣ್ಣನಿಗೆ ಇವತ್ತು ಯಾವ ಹಾಡು ಕೇಳಬೇಕು? ಓಲ್ಡ್ ತುಳು ಸಾಂಗ್. ಯಾವುದು?
1: ಮಾಮಿ ಇಲ್ಲದ ತಮ್ಮನ ಓ ನಮಿತ ಕಮ್ಮೆನ.
0: ಮಾಮಿ ಇಲ್ಲದ ತಮ್ಮನ,
1: ಮಾಮಿ ಇಲ್ಲದ ತಮ್ಮನ ವಾ ಒಂದಿನ ಮುನಿತ ಕಮ್ಮೆನ.
0: ಈ ಹಾಡನ್ನ ಇದುವರೆಗೆ ಕೇಳಿದಿರ ನಮ್ಮ ರೇಡಿಯೋ ಸಾರಂಗ್ ನಲ್ಲಿ? ಹೌದಾ? ಓಕೆ, ಮಾಮಿ ಇಲ್ಲದ ತಮ್ಮನ ಖಂಡಿತ ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ, ಅಶೋಕ್ ಅವರು ನಿಂಜೂರಿನಿಂದ ಕರೆಯನ್ನ ಮಾಡಿ ಒಂದು ಗೀತೆಯನ್ನ ಕೇಳ್ತಾ ಇದ್ರೆ, ಮಾಮಿ ಇಲ್ಲದ ತಮ್ಮನ ಅನ್ನುವಂತ ಹಾಡನ್ನ. ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
2: ಮೇಡಮ್, ನಾನು ಸಿಟಿ ಚಂದ್ರಶೇಖರ್, ಹತ್ತಿಜೋಡನಹಳ್ಳಿ, ಹೊಳೆಸ್ಪುರ ತಾಲೂಕು, ಹಾಸನ ಜಿಲ್ಲೆ.
0: ಓಕೆ, ಹೇಳಿ ಸರ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀರಾ? ನೀವು ಹೇಗಿದ್ದೀರಾ ಮೇಡಮ್?
0: ನಾವು ಕೂಡ ಆರಾಮ.
2: ಮಂಗಳೂರು ಗಮನ ಬರ್ತಾ ಇದೆಯಾ? ಮಳೆ
0: ಇಲ್ಲ ಸರ್, ಇಲ್ಲಿ ಬಿಸಿಲಿದೆ ಸದ್ಯಕ್ಕೆ.
2: ಬಿಸಿಲು ಮೋಡ ಅಂದ್ರೆ ಶೆಕೆ ವಾತಾವರಣ ಇದೆ. ಗೊತ್ತಿಲ್ಲ.
0: ಹೌದು ಸರ್. ಓಕೆ, ಹೇಳಿ ಸರ್. ಊಟ ಎಲ್ಲ ಆಯ್ತು, ನಿಮ್ದಾಯ್ತಾ? ಓಕೆ ಓಕೆ, ಹೇಳಿ, ಯಾವ ಹಾಡು
2: ಕೇಳಬೇಕು?
0: ಅಪರೂಪದ ಹಾಡು ಯಾವುದು?
2: ಅದು ಕಲಾವತಿ ಅಂತ ಚಿತ್ರ.
0: ಚಿತ್ರದ ಹೆಸರು ಕಲಾವತಿಯಾ?
2: ಸುಮನ್ ಕಲ್ಯಾಣಪುರ ಹಾಡಿದ್ದಾರೆ ಹಿಂದಿ. ಅದು ಒಡನಾಡಿ ಬೇಕೆಂದು ಅಂತ ಸ್ಟಾರ್ಟಿಂಗ್, ಒಡನಾಡಿ ಬೇಕೆಂದು ಅಂತ ಇದೆ.
0: ಓಕೆ, ಚಿತ್ರ ಹಾಡಿ ಯಾವುದು, ಹಿಂದಿಯಾ ಕನ್ನಡವಾ?
2: ಕನ್ನಡನೇ. ಅದು ಸುಮನ್ ಕಲ್ಯಾಣಪುರ, ಹಿಂದಿ ಗಾಯಕಿ, ಹಿಂದಿ ಸುಮನ್ ಕಲ್ಯಾಣಪುರ ಹಾಡಿರೋದು.
0: ಓಕೆ ಓಕೆ ಓಕೆ, ಹಾಡಿನ ಸಾಲು ಹೇಳಿ ಸರ್ ಮತ್ತೊಮ್ಮೆ. ಹಾಡಿನ ಸಾಲು ಮತ್ತೊಮ್ಮೆ ಹೇಳಿ.
2: ಒಡನಾಡಿ ಬೇಕೆಂದು ಅಂತ ಇದೆ. ಒಡನಾಡಿ ಬೇಕೆಂದು ಅಂತ. ಒಡನಾಡಿ ಬೇಕೆಂದು ಅಂತ ಬರುತ್ತೆ.
0: ಓಕೆ ಓಕೆ, ಗೊತ್ತಾಯ್ತು ಗೊತ್ತಾಯ್ತು.
2: ನಮ್ಮ ಕೇಳಿದರಾದ ನಮ್ಮ ಸತೀಶ್ ಕುಮಾರ್ ಕಾರ್ಕಳ ನಮ್ಮಣ್ಣೆ ಮತ್ತು ಪುಟ್ಟರಾಜು ಮತ್ತೆ ಎಲ್ಲ ನಮ್ಮ ಸಂಕಲ್ಪ ಪೂಜಾರಿ ನಮ್ಮ ಜಿಲ್ಲೆಯವರು ಎಲ್ಲರಿಗೂ.
0: ಓಕೆ ಓಕೆ, ನಿಮಗಾಗಿ ಖಂಡಿತ ಪ್ರಸಾರ ಮಾಡ್ತೀನಿ. ಧನ್ಯವಾದ. ಓಕೆ ಓಕೆ ಓಕೆ ಓಕೆ, ಇದು ಸಿಟಿ ಚಂದ್ರಶೇಖರ್ ಅವರು ಕರೆಯನ್ನ ಮಾಡಿ ಕೇಳ್ತಾ ಇರುವಂತಹ ಹಾಡು ಕಲಾವತಿ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ರೆ, ಒಡನಾಡಿ ಬೇಕೆಂದು ಅನ್ನುವಂತಹ ಹಾಡು. ಸುಮನ್ ಕಲ್ಯಾಣಪುರ್ ಅವರು ಹಾಡಿರುವಂತಹ ಹಾಡು ಇದು. ಈ ಒಂದು ಹಾಡಿಗೆ ಜಿ ಕೆ ವೆಂಕಟೇಶ್, ಲಕ್ಷ್ಮಣ್ ಬೆರ್ಲೇಕರ್ ಅವರು ಈ ಒಂದು ಹಾಡಿಗೆ ಸಂಗೀತವನ್ನು ನೀಡಿದ್ದಾರೆ. ಬೆಟಗೇರಿ ಕೃಷ್ಣ ಶರ್ಮ ಅವರ ಸಾಹಿತ್ಯ ಈ ಒಂದು ಹಾಡಿಗೆ ಇದೆ. 1964 ತೆರೆಕಂಡಂತಹ ಚಿತ್ರ ಇದು. ಸ್ವಲ್ಪ ಹೊತ್ತಲ್ಲೇ ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡ್ತಾ ಇದ್ದೀನಿ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ. ಒಲವಿನ ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡ್ತಾ ಇವತ್ತಿನ ಈ ಕಾರ್ಯಕ್ರಮದಿಂದ ಹೊರಡುವಂಥ ಹೊತ್ತು ಕೂಡ ಆಗ್ತಾ ಬರ್ತಾ ಇದೆ. ಇನ್ನು ಮುಂದಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಮಗ ಬಲವನು
1: ಎಂಕಿತ್ತ ಬಡ ವಿಜಿ ಬಕ್ಕ ಉಂಟೆ
0: ಗಂಟೆ ರಡ್ಡಾಣ ಮಗ ಬಲವನು
1: ಯಾಮ್ ಬಕ್ಕ ಉಂಟೆ ಬಂತೆ
0: ಜೆಂಜಿ ಆಜದ ಮಗ ಬರವನು
1: ಜೆಂಜಿ ನಂಜಿ ಎಂಕ್ ಬರ್ಚಿ
0: ಬಂಗುಡೆ ಕಾಯ್ತಿದೆ ಬೂತಾಯಿ ಗಸಿ ಮತ್ತೆ ಹೊರವನು
1: ಬಂಗುಡೆ ನಂಜಿ ಬೂತಾಯಿ ವಾಯಿ ಎಂಕ್ ಬರ್ಚಿ
0: ಕಾರ ಕಮ್ಮಿ ಮಾತ್ರ ತಾರೆ ಹೆಚ್ಚ ಪಡೆದು ಬಲಂಬೆ
1: ಎನ್ನ ಪಂಜಿ ಸಮಯ ಜಿಯೇ ದಾಲ ಬರ್ಚಿ
0: ಎಂಚಿನ ಇಟ್ಟೆ ಉನು
1: ಬರ್ಚಿ ಬಂತೆ
0: ಹುನುಮೆ
1: ಬರ್ಚಿ
0: ಹುನು ಬಂತೆ

0: ನಮಗ ಬೆಚ್ಚೆ ಬೆಚ್ಚೆ ಚಾಪರ್
1: ಎಂಕ್ ಚಾ ಬರ್ಚಿ ಮಾಮಿ
0: ನಿದ್ದೆ ಲಕ್ಕಿನ ಹತ್ರ ಚಾಪರ್ ಮಗ
1: ಯಾನ್ ಚಾ ಪರ್ಪುಜಿಯೇ
0: ನಮೆ ಸಂಪುಗ ಪೇರೆಚ್ಚ ಪಾಡ್ದೆ ದಪ್ಪ ಚಾ ಪರಮಗ
1: ಇರ್ನ ಎಂಕಿನ ಚಿರಿ ಚಿರಿ ಎಂಕ್ ಬರ್ಚಿ ಅಂತ
0: ಆನ ಮುಸುಂಟಗ ತೇಪೈತೆ ಪರಂಬೆ
1: ಎಂಕ್ ಬರ್ಚಿ
0: ನಮೆ ಕಾಣದ ಪುಂಡಿ ಉಂಡು ಪರವಾಲೆ
1: ಪುಂಡಿ ಅವ ತಂದೆ ಎಂಕ್ ಬರ್ಚಿ ಬರ್ಚಿ ಅಂತ
0: ಬರ್ಚಿ ಪರಂಬೆ.

0: ಬಂದ
1: ವರವನು
0: ಯಾಕರ್ದೇನೆ ಕರೆದಿದ್ದೀಯ ನನ್ನ ಓಡೆಗೆ
1: ನಮ್ಮ ಕೋರಿ ಆಜದೆ ಮಾಸ ರೇಸ ಮತ್ತೆ ವರವನು ಮಗ
0: ಕೋರಿ ನಾರ್ ಮಾಸ ಮೋಸ ಎಂಕ್ ಬರ್ಚೆ
1: ಆನ ಮಲ್ಲದಿಗೆ ತಲಗೆ ಉನ್ನುವೆ
0: ಎಂಕ್ ಬರ್ಚೆ ಎಂಚಿನ ರಗ್ಗಲ ಇರ್ನ
1: ಸೇರೆ ಸೇಲೆ ಯಾವ ನಿನ್ನ ವರವನು
0: ಬರ್ಚಿ ಬಂತೆ
1: ಉನ್ನುಮೆ
0: ಬರ್ಚಿ
1: ಉನ್ನುವಂತೆ

0: ನಾನು ಡಾಕ್ಟರ್ ಗುರುರಾಜ್ ಕರ್ಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
1: ಕೈ ಹಿಡಿದು ನಡೆಸೆನ್ನನು.
2: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
3: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
4: ಹಲೋ ಪುಟ್ಟ.
2: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
4: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
2: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ. ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
5: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಯಾನ ಭಾಸ್ಕರ್ ರೈ ಕುಕ್ಕಳ್ಳಿ ಪಾತಿರಂದುಲ್ಲೆ ರೇಡಿಯೋ ಸಾರಂಗ್ ನಮ್ಮ ಮಾತೆರಳ ಮಾಧ್ಯಮ ಯಾನ್ಲಾ ಕೇನೊಂದುಲ್ಲೆ ನಿಖಿಲ್ಲಾ ಕೇನ್ಲಿ ರಂಗ ರಂಗದ ಬದುಕು.

ಹಲೋ, ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು, ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಾನಿದ್ದೀನಿ ಆರ್ಜಿ ಎಡ್ವರ್ಡ್. ಹೃದಯದಿಂದ ಹೃದಯಕ್ಕೆ ಸೇತುವೆ ಕಟ್ಟುವಂಥ, ಮನದ ಕದ ತಟ್ಟುವಂಥ ಏಕೈಕ ಕಾರ್ಯಕ್ರಮ ಹೃದಯ ರಾಗ. ಸೊ ಇವತ್ತಿನ ಹೃದಯ ರಾಗದಲ್ಲಿ ನಮ್ಮ ಕೇಳುಗರು ನಮ್ಮ ಜೊತೆ ಮಾತಾಡಬೇಕು. ಇವತ್ತು ಹೃದಯ ರಾಗ ಕೇಳುಗರೊಂದಿಗೆ, ಕೇಳುಗರು ಒಂದಷ್ಟು ಅವರ ಪ್ರತಿಭೆಯನ್ನು, ಕವಿತೆ ಇರ್ಬೋದು, ಕತೆ ಇರ್ಬೋದು, ಅಥವಾ ಹಾಡುವುದು, ಅಥವಾ ಏನೋ ವಿಷಯ, ಒಂದು ವಿಷಯಕ್ಕೆ ಹೊಂದಿಕೊಂಡು ಮಾತಾಡುವಂಥದ್ದು ಏನಾದರೂ ನಡೆಸುವಂಥ ಕಾರ್ಯಕ್ರಮ ಇದು. ಅಂದರೆ ಕೇಳುಗರೊಂದಿಗೆ ಕೇಳುಗರು ಅವರ ಅಭಿಪ್ರಾಯಗಳನ್ನು, ಅಂದರೆ ಅವರ ಒಂದು ವಿಷಯದ ಬಗ್ಗೆ ಸುತ್ತಮುತ್ತ ಇರುವಂಥ ಅನಿಸಿಕೆಗಳನ್ನು ಹೇಳುವಂಥದ್ದು. ಹಾಗೆ ಒಂದಷ್ಟು ಹಾಡುಗಳನ್ನು ಹಾಡ್ತಾ ಸಮಯ ಕಳೆಯೋಣ. ಒಂದು ಗಂಟೆಯವರೆಗೆ ಮಾತಾಡಬಹುದು. ಹಾಗೆ ನೀವು ನನ್ನ ಜೊತೆ ಮಾತಾಡಬೇಕಾದ್ರೆ ಕರೆ ಮಾಡಬೇಕು. ಕರೆ ಮಾಡೋಂಥ ಸಂಖ್ಯೆ 6364240949. ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆ ಮಾತನಾಡಿ. ಹಾಗೆ ಒಂದು ಮಾತಿದೆ, ಮಾತಿಗೆ ಒಂದು ಅರ್ಥ ಇರ್ತದೆ, ಮೌನಕ್ಕೆ 1000 ಅರ್ಥ ಇರ್ತದೆ ಅಂತ. ಮಾತು ಮಾತಾಡ್ತಾ ಮಾತಾಡ್ತಾ ಏನು ಮಾತಾಡಿದರೂ ಒಂದು ಅರ್ಥ ಇರ್ತದೆ. ಅಂತೂ ಇಂತೂ ಆ ಮಾತಿಗೆ ಹೀಗೆ ಆಯಿತು ಅಂತ ಹೇಳೋಕ್ಕೋಗಿ ಒಂದು ವಿಷಯ ಇಟ್ಕೊಂಡು ಮಾತಾಡ್ತೀವಿ. ಸೊ ಮೌನಕ್ಕೆ 1000 ಅರ್ಥ ಇರ್ತದೆ. ಯಾಕೆ ಮೌನ ಆಗಿದ್ದಾನೆ ಅವನು? ಏನು ಕಾರಣ? ಹೇಳೋಕ್ಕೆ ಅವನು ಮಾತಾಡೋದಿಲ್ಲ. ಸೊ ಅಂದರೆ ಮೌನಕ್ಕೆ ಎಷ್ಟು ಅರ್ಥ ಬೇಕಾದರೆ ನಾವು ಅರ್ಥೈಸಬಹುದು. ಆದರೆ ಮಾತಿಗೆ ಅವನ ಮಾತಿನಲ್ಲಿ ಗೊತ್ತಾಗುತ್ತದೆ ಇಂಥದ್ದೇ ಅರ್ಥ ಅಂತ ಅವನು ಹೇಳಿಬಿಡ್ತಾನೆ ಮಾತಲ್ಲಿ. ಆ ಮಾತು ಹಾಗೆ ಅರ್ಥ ಕೊಡುತ್ತೆ. ಆದರೆ ಮೌನ 1000 ಅರ್ಥಗಳನ್ನು ಕೊಡ್ತದೆ ಅಂತೆ. ಅದರಿಂದ ನೀವು ಮಾತು ಒಳ್ಳೆಯದಾ ಮೌನ ಒಳ್ಳೆಯದಾ ಅಂತ ಸ್ವಲ್ಪ ನೀವು ಆಲೋಚನೆ ಮಾಡಬೇಕಾಗುತ್ತೆ. ಯಾಕೆಂದರೆ ಎಲ್ಲಿ ಮೌನ ಬೇಕೋ ಅಲ್ಲಿ ಮೌನ ಬೇಕು. ಎಲ್ಲಿ ಮಾತು ಬೇಕಾ, ಮಾತಿನ ಅಗತ್ಯ ಇದೆಯಾ, ಅಲ್ಲಿ ಮಾತಾಡಬೇಕು. ಎಲ್ಲ ಕಡೆಯೂ ಮೌನನೇ ಇದ್ದರೆ ಆಗೋದಿಲ್ಲ, ಆದರೆ ಮಾತು ಕೂಡ ಬೇಕಾಗುತ್ತೆ. ಅದರಿಂದ ಈಗ ನೀವು ಈ ಮೌನ ಮತ್ತು ಮಾತಿನ ಬಗ್ಗೆ ಕೂಡ ಸ್ವಲ್ಪ ಆಲೋಚನೆ ಮಾಡ್ತಾ ಇರಿ. ಹಾಗೆ ವಿಷಯ ಕೂಡ ಇದೆ, ಏನು ವಿಷಯ ಅಂತ ಮತ್ತೆ ಹೇಳ್ತೀನಿ. ಹಾಗೆ ಈ ನಡುವೆ ಮೌನದ ಬಗ್ಗೆ ಇರುವಂಥ, ಯಾಕೆ 1000 ಅರ್ಥ ಸಿಗುತ್ತೆ ಅಂತ ನೋಡೋಣ. ಒಂದು ಹಾಡನ್ನು ಕೇಳ್ಕೊಂಡು ಬರೋಣ, ಮೌನವಾಗಿ ಕೇಳೋಣ.

ಎಸ್, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಈ ಕಾರ್ಯಕ್ರಮದಲ್ಲಿ ನಾನಿದ್ದೀನಿ ಆರ್ಚಿಡ್ಬೋಡು. ಇವತ್ತು ನಿಮ್ಮ ಜೊತೆ ಹೃದಯದ ಮಾತನ್ನು ಹಂಚ್ಕೊಳ್ಳೋಕ್ಕೆ ಬಂದಿದ್ದೀನಿ, ಹಾಗೆ ನೀವು ಕೂಡ ನನ್ನ ಜೊತೆ ಮಾತಾಡಬೇಕು. ಆದರೆ ನಾನು ಈಗ ಒಂದು ವಿಷಯ ಕೊಡ್ತಾ ಇದ್ದೀನಿ. ಏನು ವಿಷಯ ಅಂದರೆ, ಮೌನ ಅಂತ ಒಂದು ಹಾಡು ಅಂತ ಕೇಳಿದರೆ, ಮೌನದ ಬಗ್ಗೆ ಒಂದು ಮಾತಿರಲ್ಲ ಕೇಳಿದರೆ, ಹಾಗೆ ಇವತ್ತು ನಾನು ಮಾತಾಡುವಂಥ ವಿಷಯ ಕೂಡ ಮೌನ. ಹಾಗೆ ನೀವು ಮೌನವಾಗಿ ಅಂದರೆ ಹಾಡೋದಿದ್ದರೂ ಕೂಡ ಒಂದು ಹಮ್ಮಿಂಗ್ ಹಾಡುಗಳನ್ನು ಹಾಡಬಹುದು. ಹಮ್ಮಿಂಗ್ ಯಾವುದೆಲ್ಲ ಹಾಡು ಇರ್ತದೆ, ಹಮ್ಮಿಂಗ್ ಹಾಡು, ಅದನ್ನು ಹಮ್ಮಿಂಗ್ ಹಾಡಿನ ಹಮ್ಮಿಂಗ್ ಕೂಡ ಮಾಡಬಹುದು. ಹಾಗೆ ಅದರ ಜೊತೆಗೆ ಹಮ್ಮಿಂಗ್ ಬರೋದಿಲ್ಲ, ಹಾಡೋಕ್ಕೆ ಆಗೋಲ್ಲ ನನಗೆ ಅಂದರೆ ಮೌನ ಅನ್ನುವ ವಿಷಯದ ಇಟ್ಕೊಂಡು, ಮೌನ ಅನ್ನುವ ಪದ ಯಾವೆಲ್ಲ ಹಾಡಿನಲ್ಲಿ ಬರ್ತದೆ. ಈಗಾಗಲೇ ಮೌನಿ ಅಂತ ಒಂದು ಹಾಡಿನಲ್ಲಿ ಕೇಳಿದ್ರಲ್ಲ, ಹಾಗೆ ಮೌನ ಎನ್ನುವ ಪದ ಬೇರೆ ಬೇರೆ ಹಾಡಿನಲ್ಲಿ ಬರ್ತದೆ. ಅದು ಯಾವ ಹಾಡಿನಲ್ಲಿ ಅಂದರೆ ನಿಮಗೆ ಗೊತ್ತಿರುವಂಥ ಹಾಡು ಯಾವುದಕ್ಕೆಲ್ಲ ಬರ್ತದೆ ಅಂತ ಹೇಳಬೇಕು. ಹಾಗೆ ಒಂದು ಪ್ರಶ್ನೆ ಕೂಡ ಇದೆ ನಿಮ್ಮ ಜೊತೆ ಕೇಳೋಕ್ಕೆ, ಏನು ಇದು ಕೂಡ ಮೌನದ ಬಗ್ಗೆ ಇರುವಂಥದ್ದೇ ಒಂದು ಹಾಡು ಇದು. ಅದು ಯಾವ ಮೂವಿ ಇದ್ದು ಅಂತ ಹೇಳಬೇಕು, ಮತ್ತು ಇದರಲ್ಲಿ ಏನೋ ಆ್ಯಕ್ಟ್ ಮಾಡಿದಂಥ ಹೀರೋ ಮತ್ತು ಹೀರೋಯಿನ್ ಯಾರು ಅಂತ ಹೇಳಬೇಕು. ನೋಡೋಣ, ಹಾಡು ಕೇಳ್ಕೊಂಡು ಬರೋಣ.

0: ಓಕೆ, ನನ್ನ ಹಾಡನ್ನು ಕೇಳಿದ್ರಿ. ನೀವು ಯಾವ ಮೂವಿದು ಅಂತ ಹೇಳಬೇಕು, ಮೂವಿ ಹೆಸರು ಹೇಳಬೇಕು, ಜೊತೆಗೆ ಯಾರು ಹೀರೋ ಯಾರು ಹೀರೋಯಿನ್ ಅಂತ ಹೇಳಬೇಕು. ನೋಡೋಣ ಯಾರೆಲ್ಲ ಹೇಳ್ತಾರೆ. ಇದೆಲ್ಲ ಹೇಳಬೇಕಾದ್ರೆ ಏನು ಮಾಡಬೇಕಂದ್ರೆ ಮೌನದ ಬಗ್ಗೆ ನೀವು ಕೂಡ ಮಾತಾಡಬೇಕು. ಮೌನವಾಗಿರೋದಲ್ಲ, ಕರೆ ಮಾಡಬೇಕು. ಕರೆ ಮಾಡುವಂಥ ಸಂಖ್ಯೆ 6364240949 ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆ ಮಾತನಾಡಿ. ಮೌನ ಅಂದರೆ ನಿಮಗೆ ಇಷ್ಟನಾ? ಮೌನವಾಗಿ ಯಾವಾಗೆಲ್ಲ ಇದ್ರಿ? ಮತ್ತು ಮೌನ ಯಾಕೆ ಬೇಕು? ಧ್ಯಾನ ಮಾಡಬೇಕಂತೂ ಮೌನ ಬೇಕೇ ಬೇಕು. ಮೌನದಲ್ಲಿ ದೇವರು ಸಿಗ್ತಾನೆ, ದೇವ್ರ ಜೊತೆ ಮಾತಾಡ್ಬೋದು. ಆದ್ದರಿಂದ ಮೌನ ತುಂಬ ಕೆಲವರಿಗೆ ಆತ್ಮೀಯ, ಜಾಸ್ತಿ ಮಾತಾಡೋದಿಲ್ಲ ಅಂದರೆ ಮೌನದಲ್ಲಿರ್ತಾರೆ. ಅಂದರೆ ಕೆಲಸ ಜಾಸ್ತಿ ಇರ್ತದೆ, ಅವರು ದೊಡ್ಡ ದೊಡ್ಡ ಸಾಧನೆ ಮಾಡ್ತಾರೆ, ಮೌನವಾಗಿರ್ತಾರೆ. ಅಂದರೆ ಏನು ತುಂಬಿದ ಕೊಡ ತುಳುಕುವುದಿಲ್ಲ ಅಂತ ಹೇಳ್ತಾರೆ. ಅದು ಕೆಲವು ಸತಿ ಸ್ವಲ್ಪ ತುಂಬಿದ ಕೊಡ ಎಲ್ಲ ತುಳುಕ್ತಾ ಇರ್ತದೆ. ಹಾಗೆ ಮೌನವಾಗಿದ್ದರೆ ಏನು ಲಾಭ? ಮೌನವಾಗಿರಬೇಕಾ? ಮೌನ ಅನ್ನೋದು ಒಳ್ಳೆಯದ ಕೆಟ್ಟದ? ಅದಕ್ಕೆ ಹೇಳ್ತಾರೆ ಏನು ಅಂತ, ಮಾತು ಬೆಳ್ಳಿಯಂತೆ ಮೌನ ಬಂಗಾರ ಅಂತೆ. ಒಬ್ಬರು ಕಾಲರ್ ಇದ್ದಾರೆ, ನೋಡೋಣ ಇವರು ಏನು ಹೇಳ್ತಾರೆ. ಹಲೋ, ನಮಸ್ತೆ
1: ಸರ್. ನಮಸ್ತೆ.
0: ನಮಸ್ತೆ ನಮಸ್ತೆ. ಯಾರು ಮಾತಾಡೋದು?
1: ಮೋನಿಕಾ
0: ಹಾಸನದಿಂದ. ಬಹಳ ಸಮಯದ ಬಳಿಕ ಮಾತಾಡ್ತಾ ಇದ್ದೀರಿ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಸಿಗ್ಲೇ ಇಲ್ಲ, ಯಾಕೇನ್ ಗೊತ್ತಾಗ್ತಾ
0: ಇಲ್ಲ. ಏನು ಸಿಗೋದಿಲ್ವಾ ಕೇಳಕ್ಕೆ?
1: ಅಲ್ಲ ಅಂದ್ರೆ ಅದೇ ಈ ತರ ಲೈವ್ ಪ್ರೋಗ್ರಾಮ್ ಇದ್ದಾಗ ನನ್ಗೆ ಕೇಳೋಕ್ ಆಗಿರ್ಲಿಲ್ಲ. ಬೇರೆ ಬೇರೆ ಕಾರ್ಯಕ್ರಮ ಕೇಳಿದೀನಿ, ಸಂದರ್ಶನ ಎಲ್ಲ ಮಾಡ್ತಿರ್ತೀರಲ್ಲ, ಕೇಳಿದೀನಿ, 2 ವಾರದಿಂದ ಕೇಳಿದ್ದೆ. ಆದ್ರೆ ಇದಕ್ಕೆ ಭಾಗವಹಿಸೋಕೆ
0: ಆಗ್ತಾ ಇರ್ಲಿಲ್ಲ. ಅಂದ್ರೆ ಪ್ರತಿ ತಿಂಗಳ 2ನೇ ವಾರದಲ್ಲಿ ನಾನು ಬರ್ತೇನೆ ಮಾತಾಡೋಕ್ಕೆ. ಹಾಗೆ ಅದು ನಮ್ದು ಈಗ ಹೃದಯದಿಂದ ಕೇಳುಗರೊಂದಿಗೆ ಮಾತಾಡುವಂಥದ್ದು. ಹಾಗೆ
1: ಹಾಂ,
0: ಚೆನ್ನಾಗಿದ್ದೀನಿ, ಸೂಪರ್ ಆಗಿದ್ದೀನಿ. ನಿಮ್ಮ ವಾಯ್ಸ್ ಕೇಳದೆ ತುಂಬ ಸಮಯ ಆಯಿತು.
1: ಹೌದು.
0: ಹಾಗೆ ಇವತ್ತು ಮೌನದ ಬಗ್ಗೆ ಮಾತಾಡಬೇಕು, ಮತ್ತು ಮತ್ತೊಂದು ಹಮ್ಮಿಂಗ್ ಇದ್ರೆ ಹೇಳ್ಬೋದು, ಮತ್ತೊಂದು ನಾನು ಕೇಳಿದಂಥ ಒಂದು ಪ್ರಶ್ನೆ.
1: ಈಗ ಶುರುವಿನಲ್ಲಿ ಕೇಳಿದ್ರಲ್ಲ ಸ್ಪರ್ಶ ಸಿನಿಮಾ, ಅದು
0: ಸ್ಪರ್ಶ
1: ಸುದೀಪ್ ಮೊದಲನೇ ಸುದೀಪ್ ಮತ್ತೆ ರೇಖಾ ಸುಧಾರಾಣಿ
0: ಅವರೆಲ್ಲ ಆಕ್ಟ್ ಮಾಡಿದ್ರು ಅಂತ ಹೇಳ್ತೀರಾ? ಓಕೆ, ನೋಡೋಣ ಮತ್ತೆ ಅದ್ರ ಬಗ್ಗೆ.
1: ಒಳ್ಳೆ ಸಾಂಗ್ ಅದು, ನನ್ಗೆ ಬಹಳ ಇಷ್ಟವಾದ ಸಾಂಗ್. ಬರೆಯದ ಮೌನದ ಕವಿತೆ
0: ಅಂದ್ರೆ ಬರೆಯದ ಮೌನದ ಕವಿತೆಗಳು ತುಂಬಾ ಇದೆ, ಹಾಗಾದ್ರೆ ನಿಮ್ಮಲ್ಲಿ ಸ್ಟಾಕ್ ಇದೆ ಹೌದಲ್ವಾ?
1: ಯಾಕಂದ್ರೆ ತುಂಬಾ ಚಂದ ಆಡಿದ್ದಾರೆ ಅವರು.
0: ನನಗೂ ಕೂಡ ತುಂಬಾ ಇಷ್ಟ ಈ ಹಾಡು, ಆಗಾಗ ಕೇಳ್ತಾ ಇರ್ತೀನಿ.
1: ಕವಿತಾ ಕೃಷ್ಣಮೂರ್ತಿ

0: ಆಮೇಲೆ ಒಂದ್ ವಿಷಯ ನಮ್ ನೆನಪಲ್ಲಿ ಇಟ್ಕೋಬೇಕು, ಮಾತಾಡಿರೋ ಸಂದರ್ಭದಲ್ಲಿ ಮೌನವಾಗಿರೋದು ಅಥವಾ ಮೌನವಾಗಿರೋ ಸಂದರ್ಭದಲ್ಲಿ ಮಾತಾಡೋದು ಎರಡು ತಪ್ಪು.
1: ತಪ್ಪು ತಪ್ಪು.
0: ಆದ್ರೆ ಅಗತ್ಯ ಇದ್ದಾಗ ಅದನ್ನ ಉಪಯೋಗಿಸಿದ್ರೆ ಮಾತ್ರ ಅದಕ್ಕೆ ವ್ಯಾಲ್ಯೂ ಇರುತ್ತೆ. ಹಾಗೆ ನಮ್ಮ ಇನ್ನೊಂದು ಹೇಳ್ತಾರೆ, ಮೌನಂ ಸಮ್ಮತಿ ಲಕ್ಷಣಂ ಅಂತ. ಹಾಗಂತ ನಾವು ಸೈಲೆಂಟ್ ಮೌನವಾಗಿದ್ವಿ ಅಂತ ಎಲ್ಲದಕ್ಕೂ ಒಪ್ಪಿಗೆ ಇದೆ ಅಂತಲ್ಲ. ಹಿಂದೆ ಎಲ್ಲ ಅದು ಯಾವುದೋ ಕಾರಣಕ್ಕೆ ಹೇಳೋರು, ಈಗ ಯಾರಾದ್ರೂ ಹುಡುಗ
1: ಹೌದು.
0: ಹುಡುಗಿ ಎಲ್ಲ ನೋಡಕ್ ಬಂದ್ರೆ ಹುಡುಗಿನ ಒಪ್ಪಿನಾ ಅಂತ ಕೇಳೋರು. ಹಿಂದೆ ಎಲ್ಲ ತುಂಬಾ ನಾಚಿಕೆ ಸ್ವಭಾವ, ಇಷ್ಟೊಂದು ಲಿಬರಲ್ ಇರ್ಲಿಲ್ಲ. ಹಾಗೇನಾದ್ರು ಹುಡುಗಿ ಹೇಳಲಿಲ್ಲ ಅಂದ್ರೆ ಓ ಮೌನಂ ಸಮ್ಮತಿ ಲಕ್ಷಣ ಅನ್ನೋ ತರ ಆತರ ಕೆಲವೊಂದು
1: ಆತರ
0: ವಿಚಾರದಲ್ಲಿ
1: ಹೇಳ್ತಾ ಇದ್ರು, ತೀರ್ಪು ಕೊಡ್ತಾ
0: ಅದನ್ನ
1: ಇದ್ರು.
0: ಬಳಸ್ತಾ ಇದ್ರು. ಆದ್ರೆ ಎಲ್ಲಾ ವಿಚಾರದಲ್ಲೂ ಅದನ್ನ ಬಳಸಕ್ ಆಗಲ್ಲ, ಎಲ್ಲಾ ವಿಷಯದಲ್ಲೂ. ಹಾಗೇನೆ ಮಾತಿಗೆ ಒಂದು ಅರ್ಥ ಆದ್ರೆ ಮೌನಕ್ಕೆ ಸಾವಿರ ಅರ್ಥ
1: ಸಾವಿರ ಅರ್ಥ. ಹೌದು.
0: ಅರ್ಥ. ಹಾಗಾಗಿ ನಿಜ, ಮೌನವಾಗಿ ಇದ್ದಷ್ಟು ನಮ್ಗೆ ಆಲಿಸ್ಬೋದು
1: ಹೌದು, ನಾವು
0: ಪ್ರತಿಯೊಂದಲ್ಲೂ.
1: ಶಾಂತಿಯಿಂದ ಇರಬಹುದು ಅಲ್ವಾ?
0: ತಾಳ್ಮೆ ಮತ್ತೆ ಪ್ರತಿಯೊಂದು ನಮ್ಗೆ ಕಿವಿ ಕಣ್ಣುಗಳಿಗೆ ನಮ್ಮ ಪಂಚೇಂದ್ರಿಯಗಳಿಗೆ ಎಲ್ಲ ತಲುಪ್ತಾ ಇರುತ್ತೆ ಮೌನವಾಗಿ ಇದ್ದಷ್ಟು. ಮಾತು ಆಡ್ತಾ ಇದ್ದಷ್ಟು ನಮ್ಮಲ್ಲಿರೋದು ಹೊರಗೆ ಹೋಗುತ್ತೆ ಅಷ್ಟೇ. ಆದ್ರೆ ನಮ್ಮ
1: ಹೌದೌದು.
0: ನಮ್ಮೊಳಗೆ ಸೇರ್ಬೇಕಂದ್ರೆ ನಮ್ಮ ಮೌನನ ಹೆಚ್ಚು ಬಳಸೋದ್ರಿಂದ ನಾವು ಆಲಿಸುವಿಕೆ ಏನು ಇರುತ್ತೆ ಅದು
1: ಹೌದು.
0: ನಮ್ಗೆ ಒಂದು ಜಾಗೃತ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಮೌನ ಬಹಳನೇ ವ್ಯಾಲ್ಯೂಬಲ್ ಅಂತಾನೆ
1: ವ್ಯಾಲ್ಯೂಬಲ್. ಮೌಲ್ಯಯುತವಾದದ್ದು. ಓಕೆ, ಮೌನದ ಬಗ್ಗೆ ಹಾಡಾಡ್ತೀರಾ ಅಥವಾ ಏನಾದರೂ ಬೇರೆ
0: ಹಮ್ಮಿಂಗ್?
1: ಹ್ಞೂ,
0: ಯಾವ ತರ
1: ಯಾವುದೇ ನಿಮ್ಮ ಇಷ್ಟದ ಹಾಡಿನ
0: ಆಲಾಪನೆ ಬರುತ್ತಲ್ಲ
1: ಹಾಂ,
0: ಶಿವನಲ್ಲಿ ಅದು.
1: ಹೌದು, ಅದೇ ಯಾವುದು ಹಾಡಿನ ಆಲಾಪನೆ ಹೇಳ್ಬೋದು? ಹಾಡನ್ನೇ ಆಲಾಪನೆಯಲ್ಲಿ ಹೇಳ್ಬೋದು. ಆ ಥರ ಅಂದರೆ ಮೌನ ಅನ್ನುವ ವಿಷಯದ ಏನೋ ಹಾಡನ್ನು, ಮೌನ ಬೇರೆ ಹಾಡುಗಳಿದ್ರೆ ನಿಮ್ಮ ಇಷ್ಟದ ಹಾಡು
0: ಬಹಳ ಪಾಪ್ಯುಲರ್ ಸಾಂಗ್ ಇದೆಯಲ್ಲ,
1: ಯಾವುದು
0: ಎರಡು
1: ಹೇಳಿ?
0: ಲೈನ್ ಹಾಡ್ತೀನಿ.
1: ಹ್ಞೂ.

0: ಸಾಕು ಸರ್.
1: ವಾ ವಾ ವಾ, ತುಂಬಾ ಸೊಗಸಾಗಿ ಹೇಳಿದ್ರಿ, ಸುಂದರವಾಗಿ ಹೇಳಿದ್ರಿ.
0: ಥ್ಯಾಂಕ್ ಯು ಥ್ಯಾಂಕ್ ಯು. ನಾವು ಮೌನ ಮೌನವಾಗಿರ್ತೀವಿ, ಬೇರೆಯವರೆಲ್ಲ ಏನು ಹೇಳ್ತಾರೆ ಅದನ್ನು ನಾವು ಕೇಳಿಸ್ಕೊಳ್ಳೋಣ.
1: ಓಕೆ ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಹಾಗೆ ಮೌನದ ಬಗ್ಗೆ ಇರುವಂತಹ ಹಾಡನ್ನು ಈ ಮೌನವ ತಾಳೆಲ್ವ ಅಂತ ಇದ್ರಿ, ಆದರೆ ಹಾಡು ತುಂಬ ಸೊಗಸಾಗಿತ್ತು. ಓಕೆ, ಕರೆ ಮಾಡ್ತಾ ಇರಿ. ಓಕೆ, ಧನ್ಯವಾದಗಳು. ತುಂಬ ಸಮಯ ಇದೆ, ಬಳಿಕ ನಮ್ಮ ಮೋನಿಕಾ ಅವರು ಈ ಹೃದಯ ರಾಗದಲ್ಲಿ ತಮ್ಮ ಹೃದಯದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ನೀವು ಕೂಡ ಕರೆ ಮಾಡಿ ಮಾತಾಡಬೇಕು. ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ
2: ನಮಸ್ತೆ ಸರ್.
1: ನಮಸ್ತೆ, ಹೇಳಿ
2: ಸರ್. ನನ್ನ ಹೆಸರು ಸಿಟಿ ಚಂದ್ರಶೇಖರ್, ರತಿ ಜೋಡನಹಳ್ಳಿ, ಹೊಳೆಸಪುರ ತಾಲೂಕು, ಹಾಸನ ಜಿಲ್ಲೆ.
1: ಹೊಳೆ ನರಸೀಪುರ ತಾಲೂಕು, ಹಾಸನ ಹಾಸನ ಜಿಲ್ಲೆ. ಹೇಳಿ.
2: ಈಗ ಮಾತು ಮತ್ತೆ ಮೌನ ಇದೆಯಲ್ಲ ಸರ್, ಇದು
1: ಹೌದು.
2: ಒಂದೇ ನಾಣ್ಯದ ಎರಡು ಮುಖಗಳು,
1: ಒಂದೇ ನಾಣ್ಯದ ಎರಡು ಮುಖಗಳು,
2: ಒಂದಕ್ಕೊಂದು ಅದು ಪೂರಕವಾಗಿರುತ್ತೆ.
1: ಪೂರಕವಾಗಿರುತ್ತೆ.
2: ಮಾತು ಏನಪ್ಪಾ ಅಂದ್ರೆ, ನುಡಿದರೆ ಮುತ್ತಿನ ಆರದಂತಿರಬೇಕು ಅಂತ ಬಸವಣ್ಣ ಹೇಳಿದ್ದಾರೆ. ಮಾತು ಅದ್ರ ಅರ್ಥ ಏನಪ್ಪ ಅಂದ್ರೆ, ಮಾತು ಮಿತವಾಗಿರಬೇಕು ಮತ್ತೆ ತೂಕವಾಗಿರಬೇಕು. ಮಾತು ಏನಪ್ಪಾ ಅಂದ್ರೆ, ಎಚ್ಚರಿಕೆಯಿಂದ ಮಾತಾಡಬೇಕು. ನಾವು ಎಚ್ಚರಿಕೆ ವಹಿಸಲು ಮಾತಾಡ ಯಾವ ಮಾತು ಎಲ್ಲೆಲ್ಲೋ ಹೋಗ್ಬಿಟ್ಟು. ಮಾತು ಯಾವಾಗ ಆಡಬೇಕು, ಎಷ್ಟು ಮಾತಾಡಬೇಕು, ಯಾವ ಟೈಮಲ್ಲಿ ಯಾವ ತರ ಮಾತಾಡಬೇಕು ಅನ್ನೋದು.
1: ಈಗ ನಾವು ಮಾತಾಡ್ತೀವಿ ಚಂದ್ರಶೇಖರ್ ಅವರೇ, ನಾವು ಮಾತಾಡ್ತೀವಿ, ಬೇರೆಯವರು ಅದಕ್ಕೆ ಲೆಕ್ಕ ಹಾಕ್ತಾರೆ, ಹೀಗೆ ಮಾತಾಡ್ದ, ಹಾಗೆ ಮಾತಾಡ, ಇಷ್ಟು ಮಾತಾಡಿದ ಅಂತ.
2: ಹೌದೌದು,
1: ಅದು ಮಾತು
2: ಒಳ್ಳೆ ಪದಗಳು ಬಳಸ್ಬೇಕು. ಯಾರನ್ನೇ ಆಗ್ಲಿ ನಾವು ಪ್ರೀತಿಯಿಂದ ವಿಶ್ವಾಸ ಮಾತಾಡಿಸಿದಾಗ ಅವರು ಇದು ಮಾಡ್ತಾರೆ.
1: ಹೌದು,
2: ನಾವು ಜೋರಾಗಿ ಏನೋ ನಾವು ದಬ್ಬಾಳಿಕೆಯಾಗಿ ಮಾತಾಡಕ್ ಹೋದ್ರೆ ಅದು ಅವ್ರಿಗೂ ಕಿರಿಕಿರಿ ಆಗುತ್ತೆ, ನಮ್ಗೆ ಅವರು ವಾಪಸ್ ಮಾತಾಡೋ ಸಂದರ್ಭನೂ ಇರುತ್ತೆ. ಅಪೋಸಿಟ್ ಮೌನ ಏನಪ್ಪ ಅಂದ್ರೆ, ಅದು ಮೌನ ಅದಕ್ಕೆ ಬೇಕಾದಷ್ಟು ಅರ್ಥ ಇರ್ತದೆ. ಅದು ಒಂಥರ ದುಃಖದಲ್ಲಿ ದುಃಖ ಇದ್ದ ಅತಿ ದುಃಖ ಇದ್ದಾಗಲೂ ಮೌನ ಬರುತ್ತೆ
1: ಬರುತ್ತೆ.
2: ಮತ್ತೆ ಇನ್ನ ಯಾವ್ದಾರ ಈಗ ಗಲಾಟೆ ಅದು
1: ಮನಸ್ಸಿಗೆ ಬೇಜಾರಾದಾಗ ಬರುತ್ತೆ,
2: ಏನೋ ಬಗೆಹರಿಸಕ್ ಆಗದೆ ಇದ್ದಾಗ ಮೌನವಾಗಿರೋದು ಒಳ್ಳೆ.
1: ಹೌದು ಹೌದು,
2: ಯಾವ್ದಾರ ಒಂದು ಗಲಾಟೆ ಆಗುತ್ತೆ, ಆಮೇಲೆ ಯಾರೋ ಗಲಾಟೆ ಮಾಡಿ ಅವಾಗ ನಮ್ಮ ಕೈಲಿ

0: ಶಕ್ತಿ ಇಲ್ಲಾಗ ಮೌನ ಆಗಿದ್ಬಿಟ್ಟು ಅವ್ರೊಂದ್ ಎರಡ್ ಮಾತು ಬೈತಾರೆ, ಇಲ್ಲ ಎರಡ್ ಮಾತು ಒಂದ್ ಮಾತು ಹೊಡೆದ್ಬಿಟ್ಟು ಹೋಗ್ಬಿಡ್ತಾರೆ. ಪ್ರತಿಭಟನೆ ಆಗದೆ ಇದ್ದ ಮಾಡೋದಕ್ಕೆ ಆಗದೆ ಇದ್ದ ಸಂದರ್ಭಗಳಲ್ಲಿ ಮೌನವಾಗಿರೋದು ಒಳ್ಳೇದು.
1: ಹಾಗೆ
0: ಪ್ರತಿಭಟನೆ ಮಾಡಬೇಕಾದ್ರೆ ತಕ್ಕಾಗಿ ತಯಾರಿ ಎಲ್ಲ ಇರ್ಬೇಕಲ್ವಾ?
1: ಹೌದೌದು,
0: ಇಲ್ಲಾಂದ್ರೆ ಅದಾಗಲ್ಲ, ಪ್ರತಿಭಟನೆ ಸುಮ್ಮನೆ ನಮ್ದ ಅರ್ಥನಾದ ಆಗ್ಬಿಡ್ತದೆ. ಹಾಗಾಗಿ ಮಾತು ಮೌನ ಅವತ್ತಿಗೆ ಒಂದೇ ಎರಡ ಎರಡು ಮುಖಗಳು ಅಂತ.
1: ಹೌದೌದು, ತುಂಬಾ
0: ಮಾತು
1: ಹೇಳಿ. ಮತ್ತೆ
0: ತೂಕವಾಗಿರ್ಬೇಕು,
1: ಅದಕ್ಕೆ ಕೆಲವು ಸರ್ತಿ ಏನಾಗ್ತದೆ, ಈ ಚುಚ್ಚುವ ಮಾತು ಇರ್ತದೆ, ಅದು ಚುಚ್ಚು ಮಾತು ಅಂತ ಇರ್ತದೆ ನೋಡಿ, ಕೆಲವು ಚುಚ್ಚು ಮಾತುಗಳು ಅಂತ ಇರ್ತದೆ, ಅದು ಏನಾಗ್ತದೆ, ಅದು ಯಾವಾಗಲೂ ಚುಚ್ಚುತ್ತಾನೆ ಇರ್ತದೆ. ಹಾ, ನೋವಾಗುತ್ತೆ. ನೀವು ಹೇಳಿದಾಗೆ
0: ಏನಾಗಿದೆ ಅಂದ್ರೆ, ನಾವು ಮಾತಾಡೋದು ಇನ್ನೊಬ್ಬರಿಗೆ ಒಳ್ಳೇದಾಗ ಕೆಟ್ಟದಾಗಬಾರ್ದು, ಒಳ್ಳೇದಾದ್ರೂ ಪರವಾಗಿಲ್ಲ, ಕೆಟ್ಟದಂತೂ ಆಗ್ಬಾರ್ದು. ನಮ್ಮ ಮಾತಿಂದ ಅವ್ರಿಗೆ ಒಳ್ಳೇದಾಗದೆ ಇದ್ರೆ ಚಿಂತೆ ಇಲ್ಲ, ಅದ್ರಿಂದ ಹಾನಿ ಆಗ್ಬಾರ್ದು,
1: ಹಾನಿ ಆಗ್ಬಾರ್ದು,
0: ಹಾನಿ ಆಗ್ಬಾರ್ದು, ತೊಂದರೆ ಆಗ್ಬಾರ್ದು ನಮ್ಮ ಮಾತಿಂದ. ಆತರ ನಾವು ಮಾತಾಡ್ಬೇಕು, ಮತ್ತೆ ಹುಷಾರ ಮಾತಾಡ್ಬೇಕು ಸರ್. ಈಗ ಯಾರ್ಯಾರಿಗೆ ಯಾವ್ಯಾವ ತರ ಮಾತಾಡೋ ಅದೇ ತರ ಮಾತಾಡ್ಬೇಕು, ಸಮಯ ಬಂದಾಗ ಆದಷ್ಟು ಮಿತವಾಗಿ ಮಾತಾಡ್ಬೇಕು, ಹಿತಮಿತವಾಗಿ ಮಾತಾಡ್ಬೇಕು.
1: ಹೌದು,
0: ಅದು ಮಾತ್ರ ಸಮಯ ಸಂದರ್ಭ ನೋಡ್ಕೊಂಡು, ದೊಡ್ಡವರು ಚಿಕ್ಕ ನೋಡ್ಕೊಂಡು, ಎಲ್ಲರೂ ನೋಡ್ಕೊಂಡು ಮಾತಾಡ್ಬೇಕು,
1: ಮಾತಾಡ್ಬೇಕು. ಬಹಳ ಚೆನ್ನಾಗಿ ಹೇಳಿದ್ರಿ ಚಂದ್ರಶೇಖರ್ ಅವರೇ. ಇದು ಹಾಡು ಏನಾದ್ರೂ ಬರುತ್ತಾ?
0: ಹಾಡು ಈಗ ನಮ್ಮ ಮೇಡಮ್ ಹೇಳ್ಬಿಟ್ರು, ನಾನು ಅದೇ ಹೇಳೋದು ಕೇಳಿದ್ದೆ.
1: ಹೇಳಿಬಿಡಿ, ನಿಮ್ಮ ವಾಯ್ಸ್ ಅಲ್ಲಿ ಹೇಳಿಬಿಡಿ, ನಿಮ್ಮ ಇಷ್ಟದ ಹಾಡು ಆದ್ರೆ ಹೇಳಿ, ಅದಕ್ಕೇನಂತ ಅಡ್ಡಿ ಇಲ್ಲ.
0: ನಾನು ಇದು ಒಂದು ಚೂರು ಬರುತ್ತೆ, ಯಾವ್ದೋ ಒಂದು ಫಿಲಂ ಅಲ್ಲಿ ಇದೆ.
1: ಸರಿ ಹಾಡಿ.
0: ಹೇಳ್ತೀನಿ. ಮಾತು ಚೆನ್ನ ಮೌನ ಚೆನ್ನ ಇನ್ನ ಈ ಕೋಪ ಬಲು ಚೆನ್ನ ಅಂತ ಇದೆ. ಎಷ್ಟು ಚೆನ್ನ ಕಟ್ಟರದೈತೆ ಹಾಡು.
1: ಮನೆಯಲ್ಲಿ ಆಗಾಗ ಹೇಳ್ತಾ ಇರ್ತೀರಾ? ಮನೆಯಲ್ಲಿ ಈ ಹಾಡನ್ನು ಆಗಾಗ ಹೇಳ್ತಾ ಇರ್ತೀರಾ?
0: ಮಾತು ಚೆನ್ನ ಮೌನ ಚೆನ್ನ ಜೋಡಿಲ್ಲ, ನಮ್ಮ ಶ್ರೀಮತಿ ಅವ್ರಿಗೆ ಹೇಳ್ತಾ ಇರ್ತೀರಿ.
1: ಹೌದಾ? ಕೋಪ ಮಾಡಿದಾಗ ಹೇಳ್ತೀರಿ? ಕೋಪ
0: ಮಾತಾಡದಿದ್ದಾಗ ಅವರು ಏನ ಮೌನ ಆಗಿರ್ತಾರ?
1: ಹೌದು,
0: ಮೌನ ಆಗಿದ್ದಾಗ ನಾವು ಹೆಚ್ಚಿಗೆ ಮಾತಾಡಕ್ ಆಗಲ್ಲ. ಈಗ ಏನಾರ ಕೋಪ ಬಂದಾಗ ಅವ್ರು ಮೌನ ಆಗ್ಬಿಟ್ರೆ, ಯಾರೋ ಒಬ್ರು ಮೌನ ಆಗ್ಬಿಟ್ರೆ
1: ಸರಿ,
0: ಅವನ್ನ ಇನ್ನು ಮಾತಾಡಕ್ಕೆ ಜಾಗನೇ ಇರೋದು.
1: ಹೌದು ಹೌದು,
0: ಒಬ್ರಿಗೊಬ್ರು ಮಾತಾಡಿದಾಗ, ಒಬ್ರಿಗೊಬ್ರು ಮಾಡಿದಾಗ, ಒಬ್ರು ಜೋರಾದಾಗ ನಾವು ಜೋರಾದಾಗ
1: ಪ್ರಪಂಚ
0: ಎಲ್ಲೆಲ್ಲ ಹೋಗುತ್ತೆ. ಅದರಿಂದ ಒಬ್ರು ಮಾತು ಒಬ್ರು ಮೌನ ಆದ್ರೆ ಶಾಂತಿ ನೆಮ್ಮದಿ ಎಲ್ಲ ಇರುತ್ತೆ ಸರ್. ಒಬ್ರು ಜೋರಾದ್ರೆ ಒಬ್ರು ಇದು
1: ಮೈನಸ್. ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದಗಳು. ಈ ಪ್ರಶ್ನೆಗೆ ಉತ್ತರ ಗೊತ್ತಿದೆಯಲ್ಲ,
0: ಒಳ್ಳೆ ಟಾಪಿಕ್ ಇದೆ ಇದು, ವಿಚಾರ.
1: ಹೌದೌದು, ಪ್ರಶ್ನೆಗೆ ಉತ್ತರ ಗೊತ್ತಿದೆ. ಆಗ ಒಂದು ಪ್ರಶ್ನೆ ಕೇಳಿದ್ದೆ ನಾನು. ಓಕೆ, ಆಗ ಒಂದು ನಾನು ನಿಮಗೆ ಕೇಳಿದ್ದೆ, ಅದು ಮತ್ತೊಮ್ಮೆ ಪ್ಲೇ ಮಾಡ್ತೀನಿ. ಹಲೋ ಹೇಳಿ. ಕೇಳಿಸ್ತಾ ಇಲ್ವಾ? ಸರಿ ಸರಿ. ಬರೆಯದ ಮೌನದ ಕವಿತೆ ಹಾಡಾಯಿತು ಅನ್ನುವ ಹಾಡು ಯಾವ ಮೂವಿದ್ದು ಮತ್ತು ಹೀರೋ ಹೀರೋಯಿನ್ ಯಾರು ಅಂತ ಕೇಳ್ತಾ ಇದ್ದೀನಿ.
0: ಬರೆಯದ ಮೌನ ಕವಿತೆ ತುಂಬಾ ಚೆನ್ನಾಗಿದೆ ಅದು. ಸುದೀಪ್ ಚಿತ್ರ ಅಂತ ಕಾಣುತ್ತೆ.
1: ಸುದೀಪ್,
0: ಅದು ನಾನು ಹೊಸ ಫಿಲ್ಮ್ ಗಳು ನೋಡೋದು ಕಡಿಮೆ. ತುಂಬಾ ಚೆನ್ನಾಗಿ ಸಾಹಿತ್ಯ ಸಂಗೀತ ಎಲ್ಲ ಚೆನ್ನಾಗಿದೆ, ಬಹಳ ಅರ್ಥಪೂರ್ಣವಾದ ಹಾಡು ಅದು.
1: ಹೌದೌದು, ಬಹಳ ಅರ್ಥಪೂರ್ಣವಾದಂತ ಹಾಡು,
0: ತುಂಬಾ ಚೆನ್ನಾಗಿದೆ, ಅರ್ಥ ಸಾಹಿತ್ಯ ಚೆನ್ನಾಗಿದೆ. ಅದೇ ಅಷ್ಟೇ ಸೊಗಸಾದ ಸಂಗೀತನೂ ಇದೆ.
1: ಹೌದೌದು,
0: ಗಾಯನ ಎಲ್ಲ ತುಂಬಾ ಚೆನ್ನಾಗಿದೆ.
1: ಓಕೆ,
0: ಸದ್ಯಕ್ಕೆ ಸುದೀಪ್ ಹಾಡು
1: ಸುದೀಪ್ ಹಾಡು ಅಂತ ಹೇಳ್ತೀರ? ಓಕೆ ಓಕೆ, ಸುದೀಪ್ ಹಾಡು ಹಾಡಿದ್ದು ಅಂತ ಹೇಳ್ತೀರ?
0: ಹಾಡಿದೆ ಸರ್ ಅದು. ಎದೆಗಾರಿಕೆ ಒಂದು ಹಾಡಿದ, ಮುನಿಯನೊಂದು ಮುದಿಯಗಾರ ಮೌನ ಅಂತ ಒಂದು ಹಾಡಿದ್ದು. ಅದು ಅಪರೂಪದ ಒಂಥರ ಮಾತಿನ ಬಗ್ಗೆ ಇದೆ. ಮುಗಿಯನೊಂದು ಮುಗಿಯದ ಮೌನ ಅಂತ ಒಂದು ಹಾಡಿದೆ, ಅದು
1: ಅದು
0: ಎದೆಗಾರಿಕೆ ಅಂತ ಫಿಲಮ್ ಅದು.
1: ಸರಿ ಸರಿ,
0: ಅದು ತುಂಬಾ ಚೆನ್ನಾಗಿದೆ. ಮಾತು ಮೌನ ಮಾತು ಮೌನ ಸಂಬಂಧಪಟ್ಟಂಗೆ ಇದೆ ಹಾಡು.
1: ಸರಿ ಸರಿ, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡ್ಕೊಂಡು.
0: ನನಗೂ ಬಹಳ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡಿ. ಎಡ್ವರ್ಡ್ ನಮ್ಮ ಎಟ್ಟು ಮಾತಾಡ್ತೀವಿ
1: ಅಂದ್ರೆ, ನಾನು ಪ್ರತಿ ತಿಂಗಳು ಎರಡನೇ ವಾರ ಬರ್ತಾ ಇದ್ದೀನಿ ನಿಮ್ ಜೊತೆ ಮಾತಾಡೋಕ್ಕೆ. ಮೊದಲ ವಾರದಲ್ಲಿ ನಮ್ಮ ಕೇಳುಗರೇ ಅತಿಥಿಗಳಾಗಿ ಬರ್ತಾರೆ, ಮೂರನೇ ವಾರದಲ್ಲಿ ಮಕ್ಕಳು ಪುಟಾಣಿಗಳು ಬರ್ತಾರೆ, ಹಾಗೆ ನಾಲ್ಕನೇ ವಾರದಲ್ಲಿ ಯಾರಾದರೂ ಅತಿಥಿಗಳು
0: ಸಿಕ್ಕಿದ್ರೆ.
1: ಹೌದಾ? ಸರಿ ಸರಿ, ಸರಿ ಸರಿ ಸರಿ, ಖಂಡಿತ ಖಂಡಿತ ಖಂಡಿತ, ಈ ಬಗ್ಗೆ ಪ್ರಯತ್ನ ಮಾಡ್ತೇವೆ, ಹೇಳ್ಕೊಳ್ತೇವೆ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ವಾ? ಹೌದೌದು ಹೌದು, ಖಂಡಿತ ನಿಮ್ಮ
0: ನಮಗೂ ನಮ್ಮ ಸ್ನೇಹಿತರು ಹೇಳಿದ್ರು ಅಂತ ನಮಗೂ ಖುಷಿ ಇರುತ್ತೆ.
1: ಸರಿ ಸರಿ, ಈ ಬಗ್ಗೆ ನಾವು ಅದಕ್ಕೆ ಏನು ಚರ್ಚೆ ಮಾಡಿಕೊಂಡು ಹೇಳ್ತೀವಿ. ಓಕೆ, ಖಂಡಿತ, ಧನ್ಯವಾದಗಳು.
0: ಧನ್ಯವಾದಗಳು.
1: ಓಕೆ, ನಮ್ಮ ಸಿ ಟಿ ಚಂದ್ರಶೇಖರ್ ಅವರು ತುಂಬ ಚೆನ್ನಾಗಿ ಮಾತಾಡಿದರು. ಅವರು ಕೂಡ ಹೇಳ್ತಾ ಇದ್ದಾರೆ, ಏನೋ ಒಂದು ಹಾಡನ್ನು ಕೂಡ ಹಾಡಿದರು ಅವರು, ಮೌನ ಒಳ್ಳೆಯದು, ಆದರೆ ಮಾತಿಗೂ ಬೆಲೆ ಬೆಲೆ ಸಿಗದಿದ್ದರೆ ಮೌನ ಒಳ್ಳೆಯದು ಅಂತ ಹೇಳಿದರು. ಒಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
2: ನಮಸ್ತೆ
1: ನಮಸ್ತೆ, ಯಾರು ಮಾತಾಡೋದು?
2: ಸತೀಶ್
1: ಕಯ್ಯಾರ್. ಸತೀಶ್ ಕಯ್ಯಾರದಿಂದ, ಕಯ್ಯಾರನಿಂದ ಮಾತಾಡ್ತಾ ಇದ್ದೀರಿ. ಹೇಳಿ ಸತೀಶ್ ಅವರೇ, ಹೇಗಿದ್ದೀರಾ? ಓಕೆ ಓಕೆ. ಇವತ್ತು ಮೌನದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಮತ್ತೆ ಮೌನದ ಬಗ್ಗೆ ಹಾಡು ಹೇಳಬೇಕು, ಮತ್ತೆ ಒಂದು ಬರೆಯದ ಮೌನದ ಕವಿತೆ
2: ಹಾಡಾಯ್ತು. ಹಾಡು
1: ಕೇಳಿದ್ರೆ
2: ಗೊತ್ತಿಲ್ಲ,
1: ಪರವಾಗಿಲ್ಲ. ಮೌನ, ತುಂಬಾ ಮೌನವಾಗಿರ್ತೀರಾ ಸತೀಶ್ ಅವರು? ಮೂಡಿಯಾಗಿರ್ತೀರಾ?
2: ನಾನು ಮೌನವಾಗಿ ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಇರಬೇಕಾಗ್ತದೆ.
1: ಯಾವಾಗ್ಲೂ ಮಾತಾಡ್ತಾ ಇರ್ತೀರಿ? ಪಟ ಪಟನೆ
2: ಮಾತಾಡ್ತಾ ಮಾತಾಡ್ತಾನೆ ಇರುವುದಿಲ್ಲ, ಯಾವಾಗ್ಲೂ ಮೌನವಾಗಿ ಇರುವುದಿಲ್ಲ.
1: ಹಾಗೆ ಅದಕ್ಕಂತ ಒಂದು ಟೈಮ್ ಇದೆಯಾ? ಇಲ್ಲ, ಕೆಲವರು ಮಾತಾಡ್ಲಿಕ್ಕೆ ಒಂದು ಟೈಮ್ ಇಡ್ತಾರೆ, ಯಾಕಂದ್ರೆ ಕೆಲವರು ಬಿಜಿ ಇರ್ತಾರಲ್ಲ. ಏನು ಮಾತಾಡದಿದ್ರು 7 ಗಂಟೆ ನಂತರ, 8 ಗಂಟೆ ನಂತರ ಅಂತ ಒಂದು ಏನಾದರೂ ಟೈಮ್ ಟೇಬಲ್ ಇದೆಯಾ?
2: ಕೆಲವರು
1: ಗಂಟೆಗೆ ಇಷ್ಟು ಗಂಟೆಗೆ ಕಾಲ್ ಮಾಡಿ ಅಂತ ಹೇಳುವವರು ಇದ್ದಾರೆ. ನಾನು ಮತ್ತೆ ಫ್ರೀ ಇರ್ತೇನೆ. ಹೌದೌದು. ಹಾಗೆ ನಿಮ್ದು ಏನಾದರೂ ಇದೆಯಾ ಟೈಮ್ ಟೇಬಲ್ ಏನಾದರೂ ಇದೆಯಾ?
2: ಹಾಗಿದ್ರೆ ಒಳ್ಳೇದಂತ ಅನ್ಸುತ್ತದೆ, ಯಾಕಂದ್ರೆ ಅವಾಗ ಗೊತ್ತಿರ್ತದಲ್ಲ ಬೇರೆಯವ್ರಿಗೆ, ಗೊತ್ತಿರ್ತಲ್ಲ ಇಷ್ಟೊತ್ತಿಗೆ ಕಾಲ್ ಮಾಡಿದ್ರೆ ಸಿಗ್ತಾರೆ, ಅವರು ಮಾತಾಡ್ಲಿಕ್ಕೆ ಸಿಗ್ತಾರೆ ಅಂತ.
1: ಹೌದೌದು. ಇಂತ ಇಷ್ಟು ಗಂಟೆ ಒಳಗೆ ಫೋನ್ ಮಾಡಿ ಕರೆ ಮಾಡಿ
2: ಅಂತ ಮಾಡ್ಬೇಕು, ನಂತರ ಮಾಡಬಾರದು ಅಂತ ಕೂಡ ಗೊತ್ತಿರ್ತದೆ.
1: ಓಕೆ, ಮೌನದ ಬಗ್ಗೆ, ಮೌನ ತುಂಬಾ ಇಷ್ಟ ಹಾಗಾದ್ರೆ ನಿಮ್ಗೆ?
2: ಇಷ್ಟ ಅಂದ್ರೆ ಇಷ್ಟ ಅಂತ ಅಲ್ಲ, ಮಾತುಗಳು ಜೀವನದಲ್ಲಿ
1: ಮೌನ ಮೌನವಾಗಿರೋದು ಕೂಡ ಕಷ್ಟವೇ ಅಲ್ವಾ?
2: ನಿಜವಾಗಿ ಕೂಡ. ಏನು ಗೊತ್ತೇ, ನಾನು ಹೇಳುದೇನಂದ್ರೆ ಮೌನ ಮಾತುಗಳ ಬಗ್ಗೆ ಮಧ್ಯದಲ್ಲಿ ಇರುವಂತ ವ್ಯತ್ಯಾಸಗಳು ನಮ್ಮ ನಮ್ಮ ಜೀವನದಲ್ಲಿ, ಅಂದ್ರೆ ನಮಗೆ ದೇಹದಲ್ಲಿ ನಮಗೆ BP ಮತ್ತು ಶುಗರ್ ಯಾವ ರೀತಿ ಇದ್ರೆ, ಒಂದು ಲೆವೆಲ್ ಆಗಿದ್ರೆ, ಸಮಾನತೆಯಿಂದ ಇದ್ರೆ ನಮ್ಮ ಒಂದು ಏನು ದೇಹ ನಮ್ಮ ಜೀವನ ಒಳ್ಳೆ ರೀತಿಯಲ್ಲಿ ಇರ್ತದೆ. ಅದೇ ರೀತಿ ಲೋಕದಲ್ಲಿ ಬೆಳಕು ಕತ್ತಲೆ ಮತ್ತು ಬಿಸಿಲು ಮಳೆ ಗಾಳಿ ಇದೆಲ್ಲ ಒಂದು ಒಂದು ರೀತಿಯಲ್ಲಿ ಯಾವುದೇ ಒಂದು ಒತ್ತಡದಲ್ಲಿ ಅಲ್ಲ, ಒಂದು ಏನೋ ಕಂಟ್ರೋಲ್ ಅಲ್ಲಿ ಇದ್ರೆ, ಲೆವೆಲ್ ಅಲ್ಲಿ ಇದ್ರೆ ಯಾವ ರೀತಿ ಇರ್ತದೋ ಶಾಂತವಾಗಿರ್ತದೋ ಅದೇ ರೀತಿ ಮೌನ ಮಾತುಗಳು ಒಂದು ಏನೋ ಅದರ ಕಂಟ್ರೋಲ್ ಅಲ್ಲಿ ಇರ್ಬೇಕು. ಮೌನ ಕೂಡ ಬೇಕು, ಮಾತು ಕೂಡ ಬೇಕು.
1: ಹಾಗಾದ್ರೆ ಈಗ ನೀವು ನಿಮ್ಮಿಂದ ನಮಗೆ ಒಂದು ಹಾಡು ಬೇಕು ಮೌನದ ಬಗ್ಗೆ ಇರುವಂತ, ಮೌನದ ಬಗ್ಗೆ ಇರುವಂತ ಹಾಡು, ಇಲ್ಲದ್ರೆ ಹಮ್ಮಿಂಗ್ ಯಾವ್ದಾದ್ರು. ಹಮ್ಮಿಂಗ್ ಅಂದ್ರೆ ಮೌನ, ಅದರಲ್ಲಿ ಮಾತಿಲ್ಲ, ಖಾಲಿ ಹಮ್ಮಿಂಗ್. ಬರ್ತಾ ಇಲ್ಲ. ಹಾಗಾದ್ರೆ ಒಂದು ಒಳ್ಳೆ ಹಮ್ಮಿಂಗ್ ಹೇಳಿ. ಹಮ್ಮಿಂಗ್ ಲಲಲ ಅಥವಾ ಆಹಾ, ಯಾವ್ದಾದ್ರು ಆಗ್ತದೆ. ರಾಜಕುಮಾರದ ಹಾಡುಗಳಲ್ಲಿ ತುಂಬಾ ಇರ್ತದೆ ಹಮ್ಮಿಂಗ್.

0: ಇನ್ನೊಂದು ಇದ್ರೆ ಹೇಳಿ, ಯಾವುದು ನೆನಪಿಗೆ ಬರುತ್ತಾ? ಒಂದೆರಡು ಮೂರು ಹಮ್ಮಿಂಗ್ಸ್ ಇದ್ರೆ ಇದೇ ರೀ. ಎಷ್ಟು ಗಂಧದ ಗುಡಿಯಲ್ಲಿ ಇದೆ. ವಾವ್.
1: ಇನ್ನೊಂದಿದೆ.
0: ಹ್ಮ್ ಹೇಳಿ.

0: ಇದೇನು ಇದು ಮಲಯಾಳ ಹಾಡುಗಳಾಗಿದೆ,
1: ಹೌದು ಮಲಯಾಳಿ ಹಾಡಿನಾಗೆ, ಹೌದು
0: ಹೌದೌದು ಮಲಯಾಳ ಲ್ಯಾಂಗ್ವೇಜ್ ಆಗಿದೆ.
1: ಮಲಯಾಳ ಹಾಡು ಅದು ಕನ್ನಡ ಅಲ್ವಾ? ಓಕೆ, ತುಂಬಾ ಚೆನ್ನಾಗಿತ್ತು, ತುಂಬಾ ಹಮ್ಮಿಂಗ್ಸ್ ಇದೆ, ತುಂಬಾ ಹಮ್ಮಿಂಗ್ಸ್ ಎಲ್ಲ ಕೇಳಬಹುದು. ಓಕೆ, ತುಂಬಾ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿಕೊಂಡು, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಓಕೆ ಓಕೆ, ನಮ್ಮ ಇವರು ಸತೀಶ್ ಕಯ್ಯಾರ್ ಅವರು ಕೂಡ ಕರೆ ಮಾಡಿ ಒಂದಷ್ಟು ಮೌನದ ಬಗ್ಗೆ, ಮಾತಿನ ಬಗ್ಗೆ ಹೇಳಿದರು. ಹಾಗೆ ಉತ್ತರ ಹೇಳೋಕ್ಕಾಗಲ್ಲ ಅಂದರು, ಆದರೆ ಹಮ್ಮಿಂಗ್ಸ್ ಮತ್ತು ಮೌನದ ಬಗ್ಗೆ ಒಂದು ಹಾಡು ಕೂಡ ಹಾಡಿದರು. ಹಾಗೆ ಕೇಳುಗರೆ, ಇನ್ನಷ್ಟು ಮಾತಾಡೋಣ, ಅದಕ್ಕಿಂತ ಮುಂಚೆ ಒಂದು ಮೌನದ ಬಗ್ಗೆ ಇರುವಂಥ ಒಂದು ಹಾಡನ್ನು ಕೇಳ್ಕೊಂಡು ಬರೋಣ.

0: ಸಾರು, ಲೆಟ್ಸ್ ಗೋ ಹ್ಯಾವ್ ಎ ಡ್ರಿಂಕ್.
1: ನಾನು ಮೂಡ್
2: ಏಯ್ ಮೂಡ್ ಟಕಿಲ್ ಹಾಕಿದ್ರೆ ಆಟೋಮೆಟಿಕ್ ಆಗಿ ಮೂಡ್ ಬರುತ್ತೆ. ಬಾರಾ.
1: ಲೈಫ್ ಅಂದ್ರೆ ಎಷ್ಟು ಚೆನ್ನ, ಬರೀ ಕುಡಿಯೋದು ತಿನ್ನೋದು ಮಲ್ಗೋದು. ಏಯ್ ತಿನ್ ತಿನ್ ದಪ್ಪಾಗಿದೆ, ಫಸ್ಟ್ ಹೋಗಿ ಜಿಮ್ ಮಾಡೋ. ಜೊತೆಗೆ ನೀನ್ ಬೇರೆ, ನಿಂದೇನು ಹಾ, ಫಸ್ಟ್ ಹುಡುಗಿ ತರ ಬಟ್ಟೆ ಹಾಕೋದ್ ಕಲಿ. ಜಸ್ಟ್ ಲೀವ್ ಮಿ ಅಲೋನ್, ಗೆಟ್ ಲಾಸ್ಟ್.

0: ಎಸ್, ನೀವು ಕೇಳ್ತಾ ಇದ್ರೆ ರೇಡಿಯೋ ಸಾರಂಗು 107.85 ಬಣ್ಣ ಬಣ್ಣದ ಬದುಕು. ಕೆಳಗ್ರೆ ಇವತ್ತು ಮೌನ ಮೌನ ಮೌನ ಎಲ್ಲ ಕಡೆ, ಅಂದರೆ ನೀವು ಮಾತ್ರ ಮೌನ ಇರಬಾರ್ದು, ಏಕೆಂದರೆ ಇವತ್ತು ಮಾತಾಡುವಂಥ ವಿಷಯ ಕೂಡ ಮೌನ. ಮೌನ ಅನ್ನೋದು ಕೆಲವು ಸರ್ತಿ ಇರ್ತದೆ, ಕೆಲವು ಸರ್ತಿ ನಾವು ಅದರ ಅನುಭವವನ್ನು ಪಡಿತೀವಿ, ಮಾತೇ ಬೇಡ ಅಂತ ಅನಿಸ್ತದೆ. ಕೆಲವು ಸರ್ತಿ ನಮ್ಮವರೇ ನಮಗೆ ಬೆನ್ನ ಹಿಂದೆ ಮಾತಾಡಿದಾಗ, ಬೆನ್ನ ಹಿಂದೆ ಏನೋ ಚೂರಿ ಹಾಕಿದಾಗ ಅಂತ ಹೇಳ್ತೀವಲ್ಲ, ಹಾಗೆಲ್ಲ ಮೌನ ಜಾಸ್ತಿ ಆಗುತ್ತೆ. ಮತ್ತು ನಮ್ಮ ಬಗ್ಗೆ ಬೇಡದ್ದೆಲ್ಲ ಅಪಪ್ರಚಾರ ಮಾಡಿದಾಗ ಅವಾಗೆಲ್ಲ ಮಾತಿಗಿಂತ ಮೌನ ತುಂಬ ಇಷ್ಟ ಆಗುತ್ತೆ. ಓಕೆ, ಒಬ್ಬರು ಕಾಲರ್ ಇದ್ದಾರೆ, ಇವರು ಮೌನದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು ಹೇಳಿ.
1: ನಮಸ್ತೆ.
0: ನಮಸ್ತೆ, ನಮಸ್ತೆ ಹೇಳಿ. ಅಲ್ಲ ಸರ್, ಅಲ್ಲ ಅಲ್ಲ ಮೇಡಮ್, ನಮಸ್ತೆಯಲ್ಲಿ ಮುಗಿಸ್ತೀರಾ? ನಮಸ್ತೆ ನಮಸ್ತೆ ನಮಸ್ತೆ ನಮಸ್ತೆ. ಹೌದಾ? ಏನು ನೋವಾದ್ರೂ ಹೇಳ್ತೀರಿ? ಹ್ಮ್, ನೋವಾದ್ರೂ ಹೇಳಿ ಬಿಡ್ತೀರಿ. ಓಕೆ. ತಪ್ಪು ಮಾಡಬಾರ್ದು ಅಂತ ಹೇಳ್ತೀರಾ? ಹ್ಮ್ ಹ್ಮ್, ಅವರು ತಪ್ಪು ಮಾಡಬಾರ್ದು ಅಂತ ಹೇಳ್ತೀರಾ?
1: ತಪ್ಪು ಮಾಡಬಾರ್ದು ಅಂತ ಹೇಳುದು, ಮತ್ತೆ ಕೆಲವೊಂದು ಉಂಟಲ್ಲ, ನಾನು ಎರಡು ಜಾತಿ ಜನ ಇದ್ದಾರೆ, ನಾನು ನನ್ನ ತಪ್ಪನ್ನು ಮಾಡ್ತಾ ಇರ್ತೇನೆ ಅಂತ ಅದನ್ನ
0: ಏನ್ ಮಾಡ್ತೀರಿ ಅಂತ ಕೇಳುವವರು ಇದ್ದಾರೆ ಅಲ್ವಾ?
1: ಸರಿ ಸರಿ, ಅಂತದ ಕೆಲವು ಉಂಟು.
0: ಹೌದೌದು,
1: ಅದನ್ನ ಲೆಕ್ಕಕ್ಕಿಂತ ಹೊರಗೆ
0: ಒಪ್ಪಿಕೊಳ್ತಾರೆ, ಸರಿ ಮಾಡ್ಕೊಳ್ತಾರೆ.
1: ಅದಕ್ಕೆ
0: ಅಂದ್ರೆ ನೀವು ಮೌನವನ್ನು ಇಷ್ಟಪಡೋದಿಲ್ಲ, ಮಾತನ್ನೇ ತುಂಬಾ ಇಷ್ಟಪಡ್ತೀರಾ? ಹಾಡು ಕೇಳಿದ್ರ? ಹಾಡು ಕೇಳಿದ್ರ?
1: ಹಾಡು ಅದೆಲ್ಲ ಗೊತ್ತಿಲ್ಲ. ಹಾಡು ಒಂದು ನೋಡಿ, ಅದು ಯಾರಾದ್ರೂ ಹೇಳಿದ್ರೆ ಗೊತ್ತಿಲ್ಲ.
0: ಹ್ಮ್, ಅದು ತುಂಬಾ ತುಂಬಾ. ಹ್ಮ್ ಹ್ಮ್, ಮಾತಾಡಿ ದಾರಿಯ ಕಾಣೆನು, ಬಹಳ ಹಳೆಯ ಹಾಡು ಮೌನದ ಬಗ್ಗೆ ಇರುವಂತ. ಓಕೆ, ಧನ್ಯವಾದಗಳು. ಓಕೆ ಓಕೆ, ರತ್ನಕ್ಕ ಅವರು ಬಹಳ ಚೆನ್ನಾಗಿ ಮಾತಾಡಿದ್ರು. ಅವರು ಕೂಡ ಮೌನದ ಬಗ್ಗೆ ಹೇಳ್ತಾ ಇರೋದು, ಮತ್ತೆ ಕೆಲವು ಸರ್ತಿ ಮಾತಾಡಬೇಕಾಗ್ತದೆ ನಮ್ಮನ್ನು ತುಂಬಾ, ಅಂದ್ರೆ ತಪ್ಪು ಮಾಡಿದಾಗ ಅದಕ್ಕೆ ಬೇಕಾದಂತ ಏನು ಮಾತಾಡಬೇಕಾಗುತ್ತೆ, ಅಂದರೆ ಅವು ತಪ್ಪಂತ ಹೇಳಬೇಕಾಗ್ತದೆ, ತಪ್ಪನ್ನು ಒಪ್ಪಿಕೊಳ್ಳದವರು ಇದ್ದಾರೆ ಅಂತ ಅವರು ಕೂಡ ಹೇಳಿದರು. ಒಬ್ಬರು ಕಾಲರ್ ಇದ್ದಾರೆ, ಇವರು ಏನು ಹೇಳ್ತಾರೆ ಮೌನ ಅನ್ನುವ ಬಗ್ಗೆ. ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು? ನಮಸ್ತೆ, ಸಂಕಪಣ್ಣ ಪಾತ್ರ ಅಂದ್ರಲ್ಲರು. ಹಾಂ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ಮಾತಾಡ್ದು ಮೌನ ಬಾರಿ ಅಡ್ಡೆ ಅಂತ ಹೋಗಿದ್ದು. ತಾಳಿದವನು ಬಾಳಿಯಾನು.
0: ಕೆಲವರು ಪಂಪಿರ ದಾಲ ಮಣಿ ಪೂಜೆ ಏ ಪತ್ರ ಕೊಟ್ಟಿರ್ಲ ಕೊಪ್ಪೆ
2: ಸ್ವಲ್ಪ ಪುಣ್ಯದ ಇದೆ ಕೆಂಡ ಅಂದು ಅಂತಾರೆ ಕೆಲವರು. ಅವು ಕೊತ್ತು ನಂಗನೆ ಗೊತ್ತೊಂದು ಅಂಡ ಮೌನ ಬೇಕು ಬೋಡು ಮೌನ ಇತ್ತನಾತಿ ಅಡ್ಡೆ ದಾಯನ್ ಬಂಡ ಮಯೂರ ಪಿಕ್ಚರ್ ಒಂದು ಪದ್ಯನೇ ಉಂಟು, ಈ ಮೌನ ಮಾತಾಡೇನು ಮಾತಾಡ ದಾರಿಯ
0: ಕಾಣೇನು
2: ಅಂತ ಇತ್ತನಾಗ ನಮ್ಮ ಮೌನ ಬಾರಿ ಮೌನ ಮೇಲು ಮಾತು ಕಮ್ಮಿ ಮಾಡ್ಬೇಕು ಮೌನ ಅಂತ ಜಾಸ್ತಿ ಇತ್ತಲ್ಲ ಎಡ್ಡೆ ದಯಾಂಡ ಪೂರೈಕ್ಲ ಮೌನ ಅದು ಮನಿಪಂದ ಮೌನ ಬಗ್ಗೆ ಒಂದು ಕಣ್ಣು ಮುಚ್ಚೊಂದು ಇತ್ತಲ್ಲ ಅಪ್ಪುಜಿ
0: ಅಪ್ಪುಜಿ ಪಾತ್ರ
2: ಕೆಲವು ವಿಷಯ ಉಂಡು ಇನ್ನು ಪಾತ್ರರೋಡು ಕೆಲವು ವಿಷಯ ಇದ್ದೇನು ಪೊರ್ಲೋಡು ಮಲ್ಪೋಡು ದಯಾಂಡ ಒಂದು ಅಕಸ್ಮಾತ್ ನಮ್ಮ ಒಂದು ಮೌನ ಇಡುದು ಅನ್ನೋ ಒಂದು ಅನಾಹುತ ಆಪ್ನ ಮೌನ ಇತ್ತಿನಟ್ಟು ಕಮ್ಮಿ ಆಪ್ಲವು ತಪ್ಪುಲು ನಮ್ಮ ಮೌನ ಇದ್ದಿಂದ ದಾನ ಅಪ್ಪಂಡ ಅನಾಹುತಡು ಒಂದು ನಿಮಿಷಡು ಅದ್ಬಂದು ದಾನ ದಾನ ಆಪ್ಡು ಅಂತ್ಯಾರ್ಧನ ಹತ್ರ ಪಾತ್ರನ ಕಮ್ಮಿ ಮಂತದ್ದು ಒಂದ್ ಮೌನ ಇತ್ತದ ಕೆಲವು ಹೋಗು ಸಂದರ್ಭ ತಕ್ಕ ಮೌನ ಇತ್ತನ ಎಡ್ಡೆ ಇದ್ ಸಾಧಾರಣ
0: ಸಂಕಪನ್ನ ಒಂಜಿ ಪಾತೇರ ಒಂಜಿ ಪಾತೇರ ಕೆಲವರು ಪನ್ಪೇರ ದಾದ ಬಂಡ ಸಂಕಪನ್ನ ಹೆಂಗ ಪೂರ ಗೊತ್ತಿತ್ತು ನಾಳೆ ಮನಿತ್ತಿ ಜೀವನ್ ಪೇರು ಅವು ಸರಿಯಾ ತಪ್ಪ ಅಂತ ಇರ್ಬನ್ಲಿಗೆ
2: ಅವು ಎಂತ ನಿಜವಾದ ನಮ್ಗೆ ಏನ್ ಕೊಪ್ಪಿಗೆ ಇಜ್ಜಿ ದಂಡ ಅಕಸ್ಮಾತ್
0: ಪೂರ ವಿಷಯ ಗೊತ್ತಪ್ಪಣು ಅಣ್ಣ ಪನ್ಪುಣೆ ಇಜ್ಜಿರ ಅಕ್ಲಿ
2: ಪನ್ಪುಣೆ ಇಜ್ಜಿರ
0: ಅಕ್ಲಿ ಪಣ್ಣ ಮಿನಿ ಸರಿಯಾಪುಣು ಕೆಲವೆರ ಜೀವಲ ಪೋಪುಣು
2: ಜೀವನ ಪೋಪ್ನ
0: ಇಂಚತ್ ಕೆಲ ಅಕ್ಲಿ ಪೂರ ಗೊತ್ತಪ್ಪಣು ಇಂಚಂಚ ಆತ ನನ್ನ ಅಣ್ಣಲ ಅಕ್ಲಿ ಮಣಿಪಿದ್ರ ಆಯನ ಜೀವ ಪೋಯಿ ಬಕ್ಕಲ ಬಕ್ಕ ಪನ್ಪುಣಿ ಇಂಕ ಪೂರ ಗೊತ್ತಿತ್ತು ಯಾನ್ ಪನ್ತಿನಿ ಇಜ್ಜಿ ಯಾನ್ ಮಣಿತಿಜ್ಜಿ
2: ದುಂಬೋರಿ ರಾತ್ರಿ ತಿಂಗಳದ ಬಲ್ಪುಡ್ ಜೊತೆ ಒಂದು ಬಂದು ತೆಗೆ ಈ ಚಂದ್ರ ಈ ಸಾಕ್ಷಿ ಎಂದು ಅವು ದಾಯ್ತನ ಒಂದು ಮಲ್ತದ ಅನಾಹುತ ಮಲ್ತ ಬತ್ತಿತ್ತೆಗೆ ಆ ಚಂದ್ರನ ಪುಣ್ಯ ಮತ ಚಂದ್ರನ್ ತೂತ್ ತೆಲ್ತೆಗೆ ತೆಲ್ತನಾಗ ಬಡದಿ ಕೇಂಡಲ್ಗೆ ದಾ ಏಪಲ ತೆಲಿಪಂದ್ರ ದಾಯ ತೆಲ್ತಾರೆ ಇನ್ನಿ ಎಂದು ಅಪ್ಪಗ ಪಂಡೆಗೆ ಇಂಚಂಚ ಆ ಒಂದು ದಿನ ಆಯನ ಮಲ್ತದ ಬರ್ತನ ಯಾನೆ ಆಯನ ಕೇರ್ತನ ಪಂಡೆಗೆ ಅವು ಈ ಪೊಣ್ಣಲ್ಲ ಬಾಯಿಗೆ ಬೂರ್ಣ ಉಂಡತ್ತೆ ಒಂಜೆ ಒಂಜೆ ಒಂಜೆ ಒಂಜೆ ಅಂಚಿ ಇಂಚಿ ಪೋದು ಲಾಸ್ಟ್ಗೆ ಕಾನೂನು ಮುಟ್ಟ ಪೋದು ಅಂಗ್ಲೇತ ಪೋತೇರಿಗೆ ಕೆಲವು ವಿಚಾರಡು ಮೌನ ಇಪ್ಪೋಡು ಕೆಲವು ವಿಚಾರಡು ಪಾತರಂತ ಕಮ್ಮಿ ಮೌನ ಲೇಸು ಪಂಪೆ ಅದ ಮೌನ ಇತ್ತನಾಡ್ದ ಹತ್ರ ದತ್ತಲ ಮಲ್ಪಲಿ ಅಡ ಗೊತ್ತಿತ್ತದಲ್ಲ ಅದ ಗೊತ್ತಿದ್ದ ಲೆಕ್ಕ ಮೌನ
0: ಮಲ್ಪರ ಬಲ್ಲಿ
2: ಎಂದು ಎನ್ನ ವಿಷಯ ಹೇಳು ಎನ್ನ ಆತ್ಮಸಾಕ್ಷಿ ಅದೇ ಅಂತ ಅನ್ನೋದಿಲ್ಲೇ
0: ಪದಕ್ಕೂ ಪದ ಸಿನಿಮಾದ ಅನ್ಪನ್ ಇಲ್ಲ
2: ಮಯೂರ ಪಂಪೆ
0: ಅಂದೆ.

வாரி பொருளாண்டு ಕೂಡ ಮಾತಾಡಿದ್ರು. ಮೌನ ಬೇಕು ಕೆಲವು ಸರ್ತಿ, ಎಲ್ಲ ಗೊತ್ತಿದ್ದು ಮೌನ ಆಗಿರಬಾರ್ದು. ವಿಷಯ ಅಂದ್ರೆ ದೊಡ್ಡ ದೊಡ್ಡ ಗಲಾಟೆಗಳು ಏನೇನೆಲ್ಲ ಆಗ್ತಾ ಇರುತ್ತೆ, ಏನು ಕೆಲವರ ಜೀವ ಹೋಗೋ ಪರಿಸ್ಥಿತಿ, ಆದರೆ ಕೆಲವರಿಗೆ ವಿಷಯ ಎಲ್ಲ ತಿಳಿದಿರುತ್ತೆ. ಅದನ್ನು ಹೇಳಿದರೆ ಅಲ್ಲಿ ಯಾವೊಬ್ಬರ ಜೀವವನ್ನು ಉಳಿಸ್ಬಿಡ್ಕೆ ಸಾಧ್ಯ ಇರುತ್ತೆ. ಆದರೆ ಆ ಜೀವ ಹೋದ್ಮೇಲೆ ಹೇಳ್ತಾರೆ ನನಗೆಲ್ಲ ಗೊತ್ತಿತ್ತು ಅಂತ. ಆ ಥರ ಮಾಡುವವರು ಇದ್ದಾರೆ. ಆದ್ದರಿಂದ ಇನ್ನೇನು ಕೆಲವೇ ನಿಮಿಷಗಳು ಇದೆ, ಹಾಗೆ ನೀವು ಕೂಡ ಮಾತಾಡಬೇಕು. ಮೌನವಾಗಿ ಇದ್ದರೆ ನನಗೂ ಕೂಡ ವಿಷಯ ಮಾತಾಡಲಿಕ್ಕೆ ಆಗೋದಿಲ್ಲ. ಮೌನದ ಬಗ್ಗೆ ಹೇಳೋದಾದರೆ ತುಂಬ ಹೇಳ್ಬೌದು. ಮೌನದಲ್ಲಿ ನಾವು ಎಲ್ಲವನ್ನು ಗೆಲ್ಲಬಹುದು, ನಮ್ಮ ಮನಸ್ಸು ಶಾಂತಗೊಳಿಸ್ಬೌದು, ಹಾಗೆ ನಾವು ದೇವರ ಹತ್ರ ಕೂಡ ಮಾತಾಡ್ಬೌದು. ಮೌನವಾಗಿ ಮೌನವಾಗಿದ್ದರೆ ತುಂಬ ಲಾಭ ಇದೆ. ಹಾಗೆ ಮೌನವಾಗಿ ಕೆಲವು ಸರ್ತಿ ನಷ್ಟ ಕೂಡ ಇದೆ ಅನ್ನೋದನ್ನು ನಮ್ಮ ಕೇಳುಗರು ಹೇಳಿಕೊಟ್ಟಿದ್ದಾರೆ. ನೀವು ಕೂಡ ಕರೆ ಮಾಡಿ ಮಾತನಾಡಿ. ಹಾಗೆ ಈಗ ನಿಮಗಾಗಿ ಮತ್ತೊಂದು ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀನಿ, ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: ಎಸ್, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು. ನಾನಿದ್ದೀನಿ ಆರ್ ಜೆ ಹುಡುಗ, ಹೃದಯ ರಾಗ ಕಾರ್ಯಕ್ರಮದಲ್ಲಿ. ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
1: ಹಲೋ, ನಮಸ್ತೆ.
0: ನಮಸ್ತೆ, ನಮಸ್ತೆ.
1: ಕುಸುಮಾಕರ್ ಕೊಟ್ಟಾರದಿಂದ.
0: ಕುಸುಮಾಕರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ.
1: ಎಲ್ಲ
0: ಹಲವಾರು
1: ಕೇಳುಗರ ಮೌನ ಮರೀದಿರಿ ನೀವಲ್ವ?
0: ಹೌದೌದು, ಕೆಲವರು ಮಾತಾಡ್ಲಿಲ್ಲ ಅದಕ್ಕೆ. ಓಕೆ, ಹೇಳಿ.
1: ಮಾತನಾಡದವರು ಕೂಡ ಮಾತಾಡಿದ್ರು.
0: ಹೌದೌದೌದು. ಏನ್ ಹೇಳ್ತೀರಾ, ಮೌನ ಮೌನ ಬೇಕಾ ನಿಮ್ಗೆ?
1: ಮೌನ ಅದೇ ಎಲ್ಲರೂ ಹೇಳಿದ ಹಾಗೆ ನಾನು ಹೇಳುದು, ಮೌನ ಮೌನ ಆಗುವಲ್ಲಿ ಆಗ್ಬೇಕು, ಮತ್ತೆ ಮೌನ ಮುರಿಯುವಲ್ಲಿ ಮುರಿಬೇಕು. ನೀವು ಹೇಳಿದ ಹಾಗೆ ಎಂಜಿನ ಮಾರೆ ವೈಕ್ಲ ಮನಿ ಪೂಜೆ ಕೈ
0: ಪೂಜೆ
1: ಆಗಬಾರ್ದು. ಅದು ಓವರ್ ಆಕ್ಟಿಂಗ್ ಮಾಡ್ತಾರೆ ಕೆಲವರು.
0: ಓವರ್ ಆಕ್ಟಿಂಗ್
1: ಮೌನ ಅಂದ್ರೆ ಹಾಗೆ ಮಾಡಬಾರ್ದು.
0: ಕೆಲವರು
1: ಈ ತಾಯಂದ್ರೆಲ್ಲ ಮಕ್ಕಳಿಗೆ ಹೊಡಿವಾಗ ಬಿಡುದ ಬಾಯಿ ಬಿಡುತ್ತೆ ಬಾಯಿ ಬಿಡುತ್ತೆ ಅವ್ನು ಬಾಯಿ ಬಿಟ್ರೆ ಅದು ಎಲ್ಲಿ ತಪ್ಪಾಯ್ತು ಅಂತ ಇನ್ನೊಂದು ಬಿಡ್ತಾರೆ.
0: ಹೌದೌದು,
1: ಆಗ ಮೌನ ಇರುವುದು ಒಳ್ಳೇದು. ಮತ್ತೆ ತಾಯಿಗೆ ಪಾಪ ಇದಾಗಿ
0: ಬೇಜಾರಾಗ್ತದೆ,
1: ಅವರಿಗೆ ಬೇಜಾರಾಗ್ತದೆ. ಅದೆಂತ ಹೇಳ್ತಾರಲ್ಲ, ಎಂತ ಮೌನಂ
0: ಸಮ್ಮತಿ ಲಕ್ಷ್ಮಣ. ಹಾಗೆ ಮೌನದ ಬಗ್ಗೆ. ಹೌದೌದು,
1: ಮೌನದ ಬಗ್ಗೆ
0: ಹಾಡು ಇದೆ.
1: ನಂಗೆ ಒಂದು ಅಶ್ವಥ್ ಅವರು ಹಾಡಿದ್ದು, ಹಾಡ್ಲಿಕ್ಕೆ ಗೊತ್ತಾಗುದಿಲ್ಲ. ಅದು ಅದು ಮೌನ ತಬ್ಬಿತು ನೆಲವ ಚುಮ್ಮನೆ ಪುಲಕಗೊಂಡಿತು ದಾರಿನಿ, ನೋಡಿ ನಾಚಿತು ಬಾನ ಸೇರಿತು ಕೆಂಪು ಸಂಜೆಯ ಕದಪಲ್ಲಿ.
0: ತುಂಬಾ ಚೆನ್ನಾಗಿದೆ.
1: ತಬ್ಬಿತು ನೆಲವ ಚುಮ್ಮನೆ ಪುಲಕಗೊಂಡಿತು ದಾರಿನಿ
0: ಚೆನ್ನಾಗಿದೆ. ಅದು
1: ಏಳು ಜನ್ಮ ತೆಗೆದ್ರೆ ಆಗ್ಲಿಕ್ಕಿಲ್ಲ.
0: ಹಾಗೆ ಈ ಹಮ್ಮಿಂಗ್ಸ್ ಏನಾದ್ರು ಬರ್ತದೆ ನಿಮ್ಮ ನಿಮ್ಗೆ ಹಿಂದಿ ಹಾಡು? ಹಮ್ಮಿಂಗ್ಸ್ ಹಾಡುಗಳು, ಹಾಡುಗಳಲ್ಲಿ ಹಮ್ಮಿಂಗ್ಸ್ ಅಂತ ಇರ್ತದೆ ಆತರದ್ದು ಏನಾದ್ರು. ಎರಡು ಮೂರು ಹಮ್ಮಿಂಗ್ಸ್ ಇದೆ, ಎರಡು ಮೂರು ಹಮ್ಮಿಂಗ್ಸ್. ಆಲಾಪನೆ ಹೌದೌದು, ಹಾಡಿನ ಮುಂಚೆ ಬರ್ತದೆ ಕೆಲವು ಸರ್ತಿ. ಯಾವ್ದಾದ್ರು ಮೇರೆ ಸಾಮಾನ್ಯ ವಾಲಿ ಹೇಳಿಬಿಡಿ. ಹೇಳಿ ಇನ್ನೊಂದು.
1: ಅದೊಂದುಂಟು ರೋತೆ ಹೂವೆ.
0: ಓ
1: ಅದು ಮತ್ತೆ ಮೇರೆ ಸಪ್ನ ಕಿರಾನ್ ಇದೊಂದುಂಟು. ಅದು
0: ನೆನಪಿಗೆ ಬರ್ತಿಲ್ಲ.
1: ಅದು ನೆನಪು ಬರುತ್ತಿಲ್ಲ ಈಗ.
0: ಮತ್ತೆ ನಿಮ್ಮ ಫೇವರೇಟ್ ಇದೆ ಅಲ್ಲ, ಹೇಳಿಬಿಡಿ. ಹೌದಾ, ಸೊ ಕಸ್ಟಮರ್ ಬರ್ತಾ ಇದ್ದೀರಾ? ಓಕೆ ಓಕೆ ಓಕೆ ಓಕೆ. ತುಂಬ ಚೆನ್ನಾಗಿ ಮಾತಾಡಿದರು ನಮ್ಮ ಕುಸುಮಕರ್ಣ ಅವರು. ಅವರು ಕೂಡ ಅವ್ರ ಶಾಪಲ್ಲಿ ಏನೋ ಕಸ್ಟಮರ್ ಬರ್ತಾ ಇದ್ದಾರೆ, ಬಂದಿದ್ದಾರೆ ಅಂತ ಹೇಳಿದರು. ಹಾಗೆ ತುಂಬ ಹಮ್ಮಿಂಗ್ಸ್ ಹೇಳಿದರು, ಮೌನದ ಬಗ್ಗೆ ಮಾತಾಡಿದರು. ಮೌನ ಬೇಕು ಕೆಲವು ಸರ್ತಿ, ಮೌನ ಇದ್ದರೆ ಬೈಯುವವರು ಇರ್ತಾರೆ ಮೌನವಾಗಿದ್ದಾನೆ ಅಂತ. ಆದರೆ ಯಾಕೆ ಮಾತಾಡು, ಮಾತಿಗೆ ಬೆಲೆ ಇಲ್ಲದಲ್ಲಿ ಮಾತಾಡಿ ಏನು ಪ್ರಯೋಜನ ಅಂತ ಕೆಲವರು ಮಾತಾಡೋದಿಲ್ಲ. ಮೌನವಾಗಿ ಮಾತಾಡಿಗೆ ಗೊತ್ತಿಲ್ಲ ಅಂತಲ್ಲ, ನನ್ನ ಮಾತಿಗೆ ಅಲ್ಲಿ ಬೆಲೆ ಇಲ್ಲ. ಕೆಲವ್ರ ಕಡೆಗೆ ಏನಾಗ್ತದೆ ಅಂದರೆ, ಹಣವಿದ್ದರೂ ಮಾತೇ ದರ್ಬಾರ ಎಲ್ಲ ಆಗುತ್ತೆ. ಆರ್ ಪಂಡಿರ ಸರಿ ಅವು ಅವಡು ಅವು ಅವಡು ಅದಾಗಬೇಕು ಅದಾಗಬೇಕು ಅಂತ. ಯಾರು ಹಣ ಇದ್ದವರು ಅವರು ಏನು ಮಾತಾಡಿದ್ರು ಕೂಡ ಅದಾಗುವ ಅದು ಮಾಡುವ ಅದು ಮಾಡುವ ಅಂತ. ಈಗ ಏನು ಗೊತ್ತಿಲ್ಲದ ಒಳ್ಳೆ ಐಡಿಯಾ ಕೊಟ್ಟರು ಅದು ಅದೆಂಥದ್ದು ಸೇ ಅದು ಆಗ ಅದು ಅದು ಆಗಲಿಕ್ಕುಂಟ ಅಂತ ಹೇಳುವವರು ಇದ್ದಾರೆ. ಆವಾಗ ಅಂಥದ್ದೆಲ್ಲ ಅವಮಾನ ಆಗೋದಕ್ಕಿಂತ ಮಾತಾಡದೇ ಇರುವುದೇ ಒಳ್ಳೆಯದು ಅಂತ ಎಲ್ಲ ಅನುಭವ ಆಗಿದೆ ನನಗೆ. ನಾನು ಕೆಲವು ಸರ್ತಿ ಹೇಳಿದ್ದಕ್ಕೆ ಎಂಥದ್ದು ಅದೆಲ್ಲ ಆಗಲಿಕ್ಕುಂಟ, ಅದೆಲ್ಲ ಆಗಲಿಕ್ಕಿಲ್ಲಪ್ಪ. ಹೇಳಿದ ಏನಾದರೂ ಮಾಡುವ ಅಂತ ಹೇಳಿದರೆ, ಒಳ್ಳೇದು ಮಾಡುವ ಅಂತ ಹೇಳಿದ್ರು ಕೂಡ ಅದಕ್ಕೆ ಮಾತಾಡೋದು ಅದೆಲ್ಲ ಈಗ ಬೇಡ, ಅದು ಯಾಕೆ ಅದು ಪ್ರಯೋಜನ ಇಲ್ಲ ಅಂತ ಹೇಳುವವರು ಇದ್ದಾರೆ. ಅದರಿಂದ ಮಾತಾಡೋದು ಕೂಡ ಕೆಲವು ಸರ್ತಿ ಏನೋ ಮೌನ ಮಾತಿಗೆ ಬೆಲೆ ಇಲ್ಲದಿದ್ದರೆ ನಮ್ಮ ಮೌನವಾಗಿರೋದು ಒಳ್ಳೆಯದು ಅಂತ ನಾನು ಹೇಳ್ತಾ ಇರೋದು. ನಿಮಗೆ ಕೂಡ ಅನುಭವ ಆಗಿರ್ಬೋದು. ಮತ್ತೆ ನೋವಾಗ್ತಾ ಇದೆ ನೋಡಿ, ನಮ್ಮ ಮಾತಿಗೆ ಬೆಲೆ ಇಲ್ಲ ಅಂತ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಮತ್ತೆ ಮಾತಾಡ್ತಾ ಇದ್ದೀರಾ? ಜಾಸ್ತಿ ಮೌನ ಇರೋದು ಬೇಡ ಅಂತ ಮಾತಾಡ್ತಾ ಇದ್ದೀರಾ? ಹೇಳಿ.
1: ಏನಂದ್ರೆ ಇನ್ನ ನಾವು ಮೌನದಲ್ಲಿ ಕೆಲವರು ಏನಾಗ್ತದಂದ್ರೆ ಮೌನದಲ್ಲಿ ನಾವು ಅವರ ನೋಡುವಾಗ ಅವರು ಮೌನದಲ್ಲಿದ್ದಾರೆ, ಸೈಲೆಂಟ್ ಆಗಿದ್ದಾರೆ, ಅವ್ರು ಏನು ಮಾಡಲ್ಲ, ಅವ್ರು ತುಂಬಾ ಪಾಪ ಅಂತ ಕೆಲವರು ಹೇಳ್ತಾರೆ. ಆದ್ರೆ ಈ ಮೌನದಲ್ಲಿ ಇರುವವರಿಗೆ ಕೆಲವರು ಎಷ್ಟೋ ಕುತಂತ್ರಗಳನ್ನು ಮಾಡ್ತಾರೆ, ಅದು ಅವ್ರಿಗೆ ಗೊತ್ತೇ
0: ಆಗುದಿಲ್ಲ.
1: ಏನೇನೋ ಮಾಡಿಬಿಡ್ತಾರೆ ಅವರನ್ನು ನೋಡುವಾಗ ನಮ್ಗೆ ಆ ರೀತಿ ಕಾಣುವುದಿಲ್ಲ. ಅಂದ್ರೆ
0: ಆ ರೀತಿ ಕಾಣುವುದಿಲ್ಲ,
1: ಹಾಗೆ ಮಾಡಬಹುದು ಅಂತ.
0: ಆ ಜನ ಸಜ್ಜನ ಅಂತ ಹೇಳ್ತಾರೆ ಅಲ್ವಾ?
1: ಹೌದೌದು, ಕೆಲವರು ಏನು ಮಾಡ್ತಾರೆ ಅಂದ್ರೆ ಮಾತಿನಲ್ಲಿ ಕೂಡ ಹಾಗೇನೆ ಒಳ್ಳೆಯ ಮಾತಾಡ್ತಾರೆ, ತುಂಬಾ ಒಳ್ಳೆ, ನಮ್ಮ ಎದುರುಗಡೆ ತುಂಬಾ ಒಳ್ಳೆ ಮಾತಾಡ್ತಾರೆ. ಆ ಒಳ್ಳೆ ಮಾತು ಹಾಡಿ ಹಾಡಿ ನಮ್ಮ ತಿರುಗಿದಾಗ ನಮ್ಮ ಬೆನ್ನಿಗೆ ಚುರಿ ಆಗ್ತಾರೆ.
0: ಹೌದಾ?
1: ಆ ತರ ಕೂಡ ಇದ್ದಾರೆ. ಒಳ್ಳೆ ನಮ್ಮ ನಗುವಿನಲ್ಲಿ ಕೂಡ ಹಾಗೇನೆ ಒಳ್ಳೆ ರೀತಿಯಲ್ಲಿ ನಮ್ಮ ಮುಂದೆ ಒಳ್ಳೆ ರೀತಿಯಲ್ಲಿ ನಕ್ಕು ನಮ್ ಜೊತೆ ಮಾತಾಡಿ ನಮ್ ಜೊತೆ ತುಂಬಾ ಕ್ಲೋಸ್ ಆಗಿತ್ತು, ಮತ್ತೆ ನಾವು ತಿರುಗುವಾಗ ನಮ್ಮ ಬೆನ್ನಿಗೆ ಚುರಿ ಹಾಕುವವರು ಕೂಡ ಇದ್ದಾರೆ. ಅದೇ ರೀತಿ ಮೌನದಲ್ಲಿ ಕೂಡ ಕೆಲವರು ಮೌನದಲ್ಲಿ ಇದ್ದು ಎಷ್ಟೋ ಬೇಡದ ಕೆಲಸಗಳನ್ನು ಮಾಡ್ತಾರೆ. ಕೆಲವರು ಎಷ್ಟು ಬೇಕೋ ಅಷ್ಟು ಮಾತಾಡಿ ಎಷ್ಟು ಬೇಕೋ ಅಷ್ಟೇ ಮೌನದಲ್ಲಿದ್ದು ಆ ಮೌನದಲ್ಲೇ ಎಲ್ಲಾ ಕೆಲಸವನ್ನು ಮಾಡಿ ಮುಗಿಸ್ತಾರೆ, ತೋರಿಸ್ತಾರೆ. ಮತ್ತೆ
0: ಮೌನದಲ್ಲಿ ಇರದ್ದು ಒಳಗಿಂದೊಳಗೆ ಅವರು ಅವರ ಕೆಲಸ ಮಾಡಿಸ್ಕೊಳ್ತಾರೆ ಅಂತ ಹೇಳ್ತೀರಿ.
1: ಕೆಲವರು ಏನ್ ಮಾಡ್ತಾರೆ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಬಾಯಲ್ಲಿ ಹೇಳ್ತಾರೆ, ಮಾತಲ್ಲಿ ಎಷ್ಟೋ ಬೇಕಾದ್ರೆ ಹೇಳ್ತಾರೆ, ಆದ್ರೆ ಕೈಯಲ್ಲಿ ಅದನ್ನು ಅವರಿಗೆ ತೋರಿಸುವುದು ಅಸಾಧ್ಯ.
0: ಕೆಲವು ಸತಿ ಏನತ್ರ ಏನಾಗ್ತದೆ ಅಂದ್ರೆ ಮಾತಿನಿಂದಲೇ ಇವರು ನಾವು ಸ್ನೇಹವನ್ನು ಮಾಡ್ಕೊಳ್ಬೇಕಾ ಬೇಡವಾ ಅಂತ ಗೊತ್ತಾಗುತ್ತೆ. ನೀವು ಹೇಳಿದಾಗೆ ಈಗ ಒಬ್ರು ಮಾತಾಡ್ತಾರೆ, ಎಲ್ಲ ಎಲ್ಲ ಮಾತಾಡ್ತಾನೆ ಅವನಿಗೆ ಇಂಥವನೇ ಅಂತ ಗೊತ್ತಾಗ್ತದೆ, ಲೆಕ್ಕ ಹಾಕಬಹುದು. ಆದ್ರೆ ಮೌನದಲ್ಲಿದ್ದವರನ್ನು ಹುಡುಕಿ ಏನಂತ ಅರ್ಥ ಮಾಡ್ಕೊಳ್ಳೋದು ನೋಡಿ
1: ಆಗೋದಿಲ್ಲ.
0: ಹಾಗೆ
1: ಅದೇ ನಾನು ಹೇಳಿದ್ದು, ಮೌನದಲ್ಲಿ ಇರುವವರು ನಮ್ಗೆ ಅವರ ಮನಸ್ಸನ್ನು ಅರಿತುಕೊಳ್ಳೋದಕ್ಕೆ ತುಂಬಾ ಕಷ್ಟ
0: ಕಷ್ಟ ಅಂತ ಹೇಳಿದ್ರು. ಓಕೆ, ಧನ್ಯವಾದಗಳು ಮತ್ತೊಮ್ಮೆ ಮಾತಾಡೋದಕ್ಕೆ. ಓಕೆ ಓಕೆ, ನಮ್ಮ ಸತೀಶ್ ಅವರು ಮತ್ತೆ ಹೇಳ್ತಾ ಇದ್ದಾರೆ, ಅವರು ಕೂಡ ಮೌನ ಅನ್ನೋದು ಕೂಡ ಕೆಲವರು ಮೌನವಾಗಿರ್ತಾರೆ, ಆದರೆ ಅವರು ಒಳಗಿಂದೊಳಗೆ ಏನು ಅವರು ಮಸಲತ್ತು ಮಾಡ್ತಾ ಇರ್ತಾರೆ ಅದು ಗೊತ್ತಾಗೋದಿಲ್ಲ. ಮತ್ತೆ ಬೆನ್ನ ಹಿಂದೆ ಏನು ಚೂರಿ ಹಾಕಿದಾಗ ಗೊತ್ತಾಗುತ್ತೆ, ಇವರೇ ನಮಗೆ ಚೂರಿ ಹಾಕಿದ್ದು ಅಂತ. ಓಕೆ, ಕೇಳಿದ್ರೆ ಕಾರ್ಯಕ್ರಮದ ಸಮಯ ಆಗ್ತಾ ಬಂದಿದೆ. ಓಕೆ, ನೀವು ಕೂಡ ಮಾತಾಡಬಹುದು. ಈ ನಡುವೆ ನಾನು ಒಂದು ಕೆಲವು ಚುಟುಕ ನಂದು ನಾನೇ ಬರೆದಂಥ ಚುಟುಕಗಳನ್ನು ನಿಮಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಇಷ್ಟು ನಾನು ಬರೆದಂಥ ಚುಟುಕುಗಳು. ಅದು ಯಾವ ಸಂದರ್ಭ ನೋಡಿ, ಬೇಲಿ ಅಂತ ಬದುಕಿಗೆಂದು ಬೇಲಿ ಕಟ್ಟಿದರು, ಬದುಕಿ ಉಳಿದಿಲ್ಲ ಅವರು, ಬೇಲಿ ಉಳಿಯಿತು. ಹಾಗೆ ಈಗ ಮಳೆ ಬರ್ತಾ ಇದೆ, ಮಳೆಗೆ ಈಗ ಮಳೆಯನ್ನು ತಕ್ಕೊಂಡು ಒಂದು ನಾವು ಕವಿ ಚುಟುಕು ಬರೆಯುವುದಾದರೆ ನೆನವರಿಕೆ ಅಂತ, ನಿನ್ನ ನೆನೆದು ಮಳೆಯಲ್ಲಿ ನಾನೇನಿದೆ ನೋಡಿ. ಅದು ಆ ಥರ ಬೇರೆ ಬೇರೆ ಮಗುವಿನ ನಗು ಕಂಡಾಗೆ ಹೇಗೆ ಒಂದು ಚುಟುಕು ಬರ್ತದೆ ನೋಡಿ. ಮಗುವಿನ ನಗು ಕಂಡು ಚಂದಿರ ಮರೆಯಾದ, ಏಕೆಂದರೆ ಮಗುವಿನ ಹಾಗೆ ಮುಗ್ಧ ನಗೆ ನಗಲು ಚಂದಿರನಿಗೆ ತಿಳಿದಿರಲಿಲ್ಲ. ಹಾಗೆ ಒಂದು ಸಾಂತ್ವನ ಹೇಳುವಂಥದ್ದು. ಈಗ ಮಡದಿ ಕೇಳಿದ್ದಾಳೆ, ಏನು ನಮಗೆ ಚಿನ್ನ ತರಬೇಕು, ಈಗ ಚಿನ್ನ ರೇಟ್ ಜಾಸ್ತಿ ಆಗಿದೆ. ಆಗ ಸಾಂತ್ವನ ಹೇಳುದೇ, ಸಾಂತ್ವನ ನೀಡುವಂಥ ಒಂದು ಕವಿತೆ. ಮುನಿಸು ತರವೇ ಆ ಸರವೇ ಈ ಸರವೇ ಏಕಿ ಯಾವ ಸರವೇ, ತರುವೇನಾ ಸರಮಾಲೆ ಇಳಿಯಳಿ ಚಿನ್ನದ ಬೆಳೆ. ಹಾಗೆ ಮತ್ತೊಂದು, ಕೆಸರು ಮತ್ತು ಹೆಸರಿಗೆ ಏನು ವ್ಯತ್ಯಾಸ ಇದೆ? ಇದು ನಾನು ಬರೆದಂಥ ಕೆಲವೊಂದು ಚುಟುಕುಗಳು ಹೇಳ್ತಾ ಇದ್ದೀನಿ. ಕೆಸರು ರೈತನಿಗೆ ಉಸಿರು, ಹೆಸರು ರಾಜಕಾರಣಿಗೆ ಉಸಿರು. ನೋಡಿ, ಕೆಸರಿದ್ದರೆ ರೈತನಿಗೆ ಏನಾದರೂ ಬೆಳೆ ಬೆಳೀಲಿಕ್ಕೆ ಆಗ್ತದೆ, ಆದರೆ ಹೆಸರಿದ್ದರೆ ರಾಜಕಾರಣಿಗೆ ಯಾವ ರೀತಿ ಪ್ರಯೋಜನ ಆಗ್ತದೆ ಅಂತ. ಹಾಗೆ ಇದು ಅಳುವಿನ ಬಗ್ಗೆ ಒಂದು ನಾನು ಬರೆದಂಥ ಚುಟುಕ. ಕಂದನ ಅಳು ತಾಯಿ ಹಾಲಿಗೆ, ಗಂಡನ ಅಳು ಆಲ್ಕೋಹಾಲಿಗೆ. ಮತ್ತು ನೋಡಿ, ನಾವೊಂದು ಕೆಲಸ ಮಾಡ್ತೇವೆ, ಆ ಕೆಲಸಕ್ಕೆ ನಾವು ಸಮಾಜ ಸೇವೆ ಮಾಡಬಹುದು, ಏನೋ ಮಾಡಿರಬಹುದು, ಅದಕ್ಕೆ ಪ್ರತಿಫಲ ಸಿಗುವುದಿಲ್ಲ ನೋಡಿ. ಅದು ಹೇಗೆ ಇದೆ ಅಂತ ವಿಷಯ, ಸೀರೆ ಉಡುವಾಗ ನಾನಿಟ್ಟ ನೆರಿಗೆ ಅಂದ ಯಾರಿಗೂ ಕಾಣಲಿಲ್ಲ. ನೀ ಸೀರೆ ಉಡುವಾಗ ನಾನಿಟ್ಟ ನೆರಿಗೆ ಅಂದ ಯಾರಿಗೂ ಕಾಣಲಿಲ್ಲ, ಎಲ್ಲರೂ ಸೀರೆಯಲ್ಲಿ ನಿನ್ನ ಅಂದವನ್ನೇ ಹೊಗಳ್ತಾರಲ್ಲ, ಎಲ್ಲರೂ ಸೀರೆಯಲ್ಲಿ ನಿನ್ನ ಅಂದವನ್ನೇ ಹೊಗಳ್ತಾರೆ. ಕೆಲಸ ತರ್ತೀವಿ ನಾವು, ಉಪಕಾರ ಮಾಡ್ತೇವೆ, ಸಮಾಜ ಸೇವೆ ಮಾಡ್ತೇವೆ, ನಮ್ಮ ಹೆಸರೇ ಬರುವುದಿಲ್ಲ. ಅದಕ್ಕೆ ಒಂದು ಉದಾಹರಣೆ. ಹಾಗೆ ನೋಡಿ, ಕೆಲವು ಸರ್ತಿ ಏನೇನೋ ಆಗುತ್ತೆ, ಆದರೆ ನಾವು ಅದನ್ನು ಒಪ್ಪಿಕೊಳ್ಬೇಕಾಗ್ತದೆ. ಅಂಥ ಪರಿಸ್ಥಿತಿಗೆ ಹುಟ್ಟಿದ ಒಂದು ನನ್ನ ಚುಟುಕು. ಉಪ್ಪಾದ ಉಪ್ಪಿಟ್ಟು ತಂದಿಟ್ಟು ನಗುತ್ತಾ ಕೇಳಿದಳು, ಹೇಗಿತ್ತು? ಉಪ್ಪಾದ ಉಪ್ಪಿಟ್ಟು ತಂದಿಟ್ಟು ನಗುತ್ತಾ ಕೇಳಿದಳು, ಹೇಗಿತ್ತು? ಅವಳ ನಗುವಿಗೆ ಸೋತು ಹೇಳಿದೆ, ಇನ್ನೂ ಬೇಕಿತ್ತು. ಹೇಗೆ ಅವಸ್ಥೆ ನೋಡಿ, ಉಪ್ಪಾದ ಉಪ್ಪಿಟ್ಟು ಹೇಳಿಕೆಲ್ಲ ಹೇಗಿತ್ತು ಅಂತೇಳು, ಇನ್ನೂ ಬೇಕಿತ್ತು. ಹೇಗೆ ತಿನ್ನುದಪ್ಪ? ಹಾಗೆ ಮತ್ತೆ ನೋಡಿ, ಹೆಂಡತಿ ಮನೆಯಲ್ಲಿ ಒಂದು ವಸ್ತು ಹಾಳಾಗಿದೆ, ಅದನ್ನು ಹೆಂಡತಿ ಯಾವ ರೀತಿ ಪ್ರಕಟಪಡಿಸಬಹುದು ಅದು ನೋಡಿ, ಹೀಗೆ ಬರ್ತದೆ. ನನ್ನ ಕಂಡು ಅವಳು ಸೀನುತಾಳೆ ಅಕ್ಷಿ ಅಕ್ಷಿ, ನನ್ನ ಕಂಡು ಸೀನುತಾಳೆ ಅವಳು ಅಕ್ಷಿ ಅಕ್ಷಿ, ಹಾಳಾಗಿದೆ ಎಂದು ಮನೆಯ ಮಿಕ್ಸಿ, ಹಾಳಾಗಿದೆ ಎಂದು ಮನೆಯ ಮಿಕ್ಸಿ. ಮತ್ತೊಂದು ನೋಡಿ, ಇದು ಬರೆಯದ ಬರಹ ಅಂತ. ಇದುವರೆಗೂ ನಾನು ಬೇರೆ ಬೇರೆ ಹಲವಾರು ಬರಹ ಬರೆದಿದ್ದೇನೆ. ಇದುವರೆಗೆ ನಾನು ಬೇರೆ ಬೇರೆ ಬರಹ ಬರೆದಿದ್ದೇನೆ, ಆದರೆ ಒಂದು ಬರಹ ನಾನಿನ್ನೂ ಬರೆದಿಲ್ಲ. ಏನಿರ್ಬೋದು? ಆದರೆ ಒಂದು ಬರಹ ನಾನಿನ್ನೂ ಬರೆದಿಲ್ಲ, ಅದು ಹಣೆ ಬರಹ. ಎಸ್, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು. ಕೆಲವೊಂದು ಚುಟುಕಗಳನ್ನು ಕೇಳಿದ್ರಿ, ನಾನೇ ಬರೆದಂಥ ಕೆಲವು ಚುಟುಕಗಳನ್ನು. ಹಾಗೆ ಇದೊಂದು ಕವಿಗೋಷ್ಠಿಯ ಅಧ್ಯಕ್ಷನಾಗಿರುವಾಗ ನಾನು ಹೇಳಿದಂಥ ಚುಟುಕುಗಳು. ಹಾಗೆ ಬೇರೆ ಬೇರೆ ರೀತಿಯ ಒಂದು ಮೌನದ ಬಗ್ಗೆ ಇರುವಂಥ ಮಾತುಗಳನ್ನು ಹೇಳಿದ್ರಿ. ಹಾಗೆ ಸಮಯ ಆಗ್ತಾ ಬಂದಿದೆ, ಹಾಗೆ ಒಂದು ಕರೆಯಬೇಕಾದ್ರೆ ಸ್ವೀಕರಿಸ್ಬೋದು. ಓಕೆ, ಕರೆ ಯಾಕೋ ಬರ್ತಾಯಿಲ್ಲ. ಇಷ್ಟು ಹೊತ್ತು ನೀವು ಮೌನದ ಬಗ್ಗೆ ಮಾತಾಡಿದಿರಿ, ಹಾಗೆ ನಾನೊಂದು ಹಾಡು ಹೇಳಿದ್ದೆ, ಯಾವುದು ಯಾವ ಮೂವಿದಂತ. ಇದು ಸ್ಪರ್ಶ ಮೂವಿಯ ಹಾಡು, ನಾನು ಹೇಳಿದಂಥ ಪ್ರಶ್ನೆಯ ಹಾಡು ಇದು. ಹಾಗೆ ಇದರಲ್ಲಿ ಸುದೀಪ್ ಮತ್ತು ರೇಖಾ ಅವರು ನಟಿಸಿದ್ದಾರೆ. ಕೇಳುಗ್ರೆ, ಇವತ್ತಿನ ಹೃದಯರಾಗ ಕಾರ್ಯಕ್ರಮವನ್ನು ಮುಗಿಸುವಂಥ ಹೊತ್ತಾಗಿದೆ. ಮುಂದಿನ ವಾರ ಹೃದಯರಾಗ ಕಾರ್ಯಕ್ರಮದಲ್ಲಿ ಮತ್ತೆ ಮಾತಾಡೋಣ, ಮತ್ತೆ ಸಿಗೋಣ. ಅದುವರೆಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಆಗಿನ ಕಾಲದಲ್ಲಿ ವಿಷ ಕೊಟ್ಟು ವಿಷ ನಾಗರ ಹಾವು ಕಚ್ಚಿದ್ರೆ ಔಷಧಿ ಕೊಡೋದು ಮಂತ್ರ ಹಾಕಿಸ್ತಾ ಇದ್ರು. ಮಂತ್ರವಾದಿ ಬರ್ತಿದ್ದ ವಿಷ ಇಳಿಸ್ಬೇಕು ಅಂತ ನಂಬಿಕೆ. ಅದು ವಿಷ ಅಂತ ಅದು ಹೇಳ್ತಾರೆ. ವಿಷಕ್ಕಿಂತ ಯಾಕೆ ಭಯಂಕರ ಅಂದರೆ ನಾಗರ ಹಾವು ಕಚ್ಚಿದ ವಿಷವನ್ನು ಮಂತ್ರವಾದಿ ಇಳಿಸ್ತಾನೆ. ಆದರೆ ದುರ್ಜನರ ಸಂಘ ಅಂತಿದೆಯಲ್ಲ, ಯಾವ ಮಂತ್ರವಾದಿ ಇಳಿಸೋಕೆ ಸಾಧ್ಯ ಇಲ್ಲ. ತಾವು ಕಂಡಿದ್ದೀರಿ, ಪೇಪರಲ್ಲಿ ಎಷ್ಟು ಸಲ ಓದ್ತೀವಿ ನಾವು. ಎಂತಿಂಥ ದೊಡ್ಡ ದೊಡ್ಡ ಜನರ ಮಕ್ಕಳು ಯಾರ ಜೊತೆಗೋ ಸೇರಿಕೊಂಡು ಎಲ್ಲೆಲ್ಲೋ ಹೋಗಿ ಏನೇನೋ ಅನಾಹುತ ಆದದನ್ನು ಕಾಣಲಿಲ್ವ? ಒಳ್ಳೆ ಜೀವ ಜೊತೆಗೆ ಸರಿಯಾಗಿ ಸಿಗಲಿಲ್ಲ, ಸಿಕ್ಕಿದ್ರೆ ಮತ್ತೆ ಬೇರೆ ಆಗಿರೋದು, ಒಳ್ಳೇದಾಗಿರೋದು. ಆದ್ದರಿಂದ ದುರ್ಜನರು ಯಾರೇ ಆಗಲಿ, ನಮ್ಮವರೇ ಆಗಲಿ, ನಮ್ಮ ನೆಂಟರೇ ಆಗಲಿ, ಅಥವಾ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದಂಥ ಮಕ್ಕಳೇ ಆಗಲಿ, ಅವರನ್ನು ದೂರ ಇಡಬೇಕು. ಕೇಳ್ತಾರೆ, ದೂರ ದುರ್ಜನರ ಸಂಘ ಬೇಡವಯ್ಯ, ದೂರ ಇಡಬೇಕು ಅಂತ. ಮಹಾಭಾರತದಲ್ಲಿ ನೋಡಿದ್ದೇವೆ ನಾವು, ಈ 100 ಜನ ಕೌರವರು ಹುಟ್ಟಿದರು. ದುರ್ಯೋಧನ ಹುಟ್ಟಿದ ದಿವಸ ಉತ್ಪಾತಗಳಾಯಿತು, ಅಪಶಕನಗಳಾಯಿತು. ಆಗ ಹೇಳ್ತಾರೆ ವ್ಯಾಸರು, ಇವನು ಬಿಟ್ಟುಬಿಡು, ಇವನು ಹೊರಗೆ ಹಾಕ್ಬಿಡು, ಇಟ್ಕೋಬೇಡ. ಇವನು ಹೇಳೋದು ಸುಲಭ, ಮಗ ಇವನು ಹೊರಗೆ ಹಾಕು ಅಂತಾರೆ. ಆದರೆ ಮೋಹ, ಗಾಂಧಾರಿ ಮತ್ತು ಧೃತರಾಷ್ಟ್ರನ ಬಿಡು ಅಂತ ಅನಿಸೋದಿಲ್ಲ. ಆಗೊಂದು ದೊಡ್ಡ ಮಾತು ಬರ್ತದೆ ಆ ಪ್ರಸಂಗದಲ್ಲೇ, ವ್ಯಾಸರು ಹೇಳುವಂಥ ಮಾತು ಮಹಾಭಾರತದಲ್ಲಿ. ತ್ಯಜೇದ್ ಏಕಂ ಕುಲಸ್ಯಾರ್ಥೆ ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್, ಗ್ರಾಮಂ ಜನಪದಸ್ಯಾರ್ಥೆ ಆತ್ಮಾರ್ಥೆ ಪೃಥ್ವೀಂ ತ್ಯಜೇತ್ ಅಂತ. ಭಾಳ ದೊಡ್ಡ ಮಾತು. ತ್ಯಜೇದ್ ಏಕಂ ಕುಲಸ್ಯಾರ್ಥೆ, ನಿಮ್ಮ ಕುಲಗೆ ಕಂಟಕನಾಗ್ತಾನೆ ಹುಡುಗ ಇವನು ನೋಡಿದಾಗ. ಅದು ತ್ಯಜೇದ್ ಏಕಂ, ಒಂದು ಕುಲದ ಉದ್ಧಾರಕ್ಕೋಸ್ಕರ ಒಬ್ಬನನ್ನು ತ್ಯಾಗ ಮಾಡು ಮನೆಯಲ್ಲಿ, ಪರವಾಗಿಲ್ಲ. ತ್ಯಜೇದ್ ಏಕಂ ಕುಲಸ್ಯಾರ್ಥೆ, ಒಂದು ಕುಲದ ಒಳ್ಳೆಯದಕ್ಕೋಸ್ಕರ ಒಬ್ಬ ಮನುಷ್ಯನನ್ನು ತ್ಯಾಗ ಮಾಡೋದಾದ್ರೆ ತ್ಯಾಗ ಮಾಡಿಬಿಡಿ. ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇದ್, ಒಂದು ಗ್ರಾಮ ಉಳಿಬೇಕು, ಒಂದು ಸಣ್ಣ ಹಳ್ಳಿ ಉಳಿಬೇಕು ಅಂದರೆ ಒಂದು ಕುಲವನ್ನು ಬಲಿ ಕೊಡಿರಿ, ಪರವಾಗಿಲ್ಲ, ಒಂದು ಗ್ರಾಮ ಉಳಿತದೆ. ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇದ್, ಗ್ರಾಮಂ ಜನಪದಸ್ಯಾರ್ಥೆ, ಒಂದು ದೇಶ ಉಳಿತದೆ ಅಂದರೆ ಒಂದು ಗ್ರಾಮ ಬಲಿ ಕೊಡಿ, ಪರವಾಗಿಲ್ಲ. ಈಗ ನಾವು ಮಾಡ್ತಾ ಇಲ್ವಾ, ದೊಡ್ಡ ದೊಡ್ಡ ಡ್ಯಾಮ್ ಕಟ್ಟಿದಾಗ ಏನಾಗುತ್ತೆ, ಹಳ್ಳಿಗಳ ಮುಳುಗು ಹೋಗ್ತಾರೆ, ಇಡೀ ಹಳ್ಳಿ ಹಳ್ಳಿನೇ ಮುಳುಗು ಹೋಗ್ತದೆ. ಆದರೆ ಇಡೀ ಜಗತ್ತಿಗೋಸ್ಕರ ಒಳ್ಳೆಯದಾಗ್ತದೆ ಅಂತ ಹಳ್ಳಿನ ಮುಣುಗಿಸೋಕೆ ತಯಾರಾಗಿದ್ದೀವಿ ನಾವು. ಜನಪದಸ್ಯ ಅರ್ಥೆ ಆಮೇಲೆ ಆತ್ಮಾರ್ಥೆ ಪ್ರತಿಬಿಂಬ ತ್ಯಜೇತ್, ನಿನ್ನ ಆತ್ಮ ಗೌರವಕ್ಕೋಸ್ಕರ ನೋಡ್ಕೊ ಅಂತ ಹೇಳುವ ಹಾಗೆ. ತ್ಯಜೇದ್ ಏಕಂ ಕುಲಸ್ಯ ಅರ್ಥೆ, ಅವನು ಕೆಟ್ಟ ಮನುಷ್ಯ ಅಂದರೆ ನನ್ನ ಹೊಟ್ಟೆ ಮಗ ಆದರೂ ಹೊರಗೆ ಹಾಕ್ಬೇಕು ಅವನ್ನ ಅಂತ ಹೇಳ್ತಾರೆ. ನಾಗರ ಹಾವು ಎಲ್ಲಿದ್ರೆ ಏನು, ಕಂಟಿಯಲ್ಲಿದ್ರೇನು, ಕಲ್ಲಲ್ಲಿದ್ರೇನು, ಮೂಲೆಯಲ್ಲಿದ್ರೇನು, ವಿಷ ವಿಷಾನೇ ಅದು. ಅದರಿಂದ ಅದನ್ನ ಹತ್ತಿರ ಇಟ್ಕೋಬಾರ್ದು.

0: रेडियो सारंग 107.8 FM।
1: ಸಾಮಾಜಿಕ ಕಲ್ಪನೆಯಲ್ಲಿ, ಸಾಮಾಜಿಕ ಚಿಂತನೆಯಲ್ಲಿ ಮನುಷ್ಯ ಸಮಾಜ ಜೀವಿ ಬದುಕಬೇಕಾದ್ರೆ ಏನೇನು ಬೇಕು ಅಂತ ಬೇರೆ ಬೇರೆ ಮುಖಗಳನ್ನು ಆರಿಸಿಕೊಂಡು ಒಂದೊಂದು ವಚನ ಆರಿಸಿಕೊಂಡಿದೆ. ಎರಡನೇದು ಮುಖ್ಯವಾಗಿ ನಾವು ಗಮನಿಸಬೇಕಾದ ಧಾರ್ಮಿಕ ಚಿಂತನೆಗಳು ಹೇಗಿರಬೇಕು, ಆಗ ಧಾರ್ಮಿಕ ಚಿಂತನೆ ಹೇಗಿತ್ತು ಅಂತ. ಆಗ ಯಜ್ಞ ಯಾಗಾದಿಗಳ ಬಗ್ಗೆ ಒಂದು ವಿಚಿತ್ರ ಕಲ್ಪನೆ ಇತ್ತು. ಯಜ್ಞದ ಸರಿಯಾಗಿ ಕಲ್ಪನೆ ಇರಲಿಲ್ಲ, ಬರೀ ಮೂಢನಂಬಿಕೆಗಳು ಜಾಸ್ತಿಯಾಗಿತ್ತು. ಯಾವಾಗಲೂ ಹಾಗೇನೆ, ಆ ಮೂಲ ತತ್ವ ಮರೆಮಾಟಿದಾಗ ಬರೀ ಆಚಾರಗಳು ಕಾಣಿಸೋಕೆ ಶುರು ಆಗ್ತವೆ. ಹಾಗಾಗಿ ಆ ಭಕ್ತಿ ಪೂರ್ಣತೆಯನ್ನು ಕಳ್ಕೊಂಡು ಯಾಂತ್ರಿಕ ಆಚರಣೆಗಳಾಗಿದ್ದಂಥ ಯಜ್ಞ ಯಾಗಗಳನ್ನು ಮನುಷ್ಯರನ್ನು ತುಂಬ ಕಾಡ್ತಾ ಇತ್ತು. ಆಗ ಪುರೋಹಿತರು ಏನು ಮಾಡ್ತಾಯಿದ್ರು, ಆ ಹೆದರಿಕೆ ಇರುತ್ತಲ್ಲ ಮನುಷ್ಯನಲ್ಲಿ, ಹೆದರಿಕೆಯನ್ನು ಬಳಸ್ಕೊಂಡು ಇದು ಮಾಡಬೇಕು, ಅದು ಮಾಡಬೇಕು, ಆ ಪ್ರಾಯಶ್ಚಿತ ಮಾಡಬೇಕು, ಇದು ಮಾಡಬೇಕು, ಅದಕ್ಕೆ ಬಲಿ ಕೊಡಬೇಕು, ಇದನ್ನು ಮಾಡಬೇಕು ಅಂತ ಹೇಳಿ ಪಾಪ ಮುಗ್ಧರಾದವ್ರನ್ನ ದುಡಿಸಿಕೊಂಡು ಅವ್ರ ಕಡೆಯಿಂದ ಹಣ ಸಂಪಾದನೆ ಮಾಡೋದೇ ವ್ಯವಹಾರ ಆಗಿತ್ತು. ಧರ್ಮ ಇರಲಿಲ್ಲ, ಬರೀ ಆಚರಣೆ ಮುಖ್ಯ ಆಗಿಬಿಟ್ಟು ಜನರನ್ನ ಮೋಸ ಮಾಡುವಂಥದ್ದಾಗಿತ್ತು. ಅದಕ್ಕೆ ಅವರು ಎಂಥ ಮಾತು ಹೇಳ್ತಾರೆ, ಅದ್ಭುತವಾದ ಮಾತು ಹೇಳ್ತಾರೆ. ಕುರಿ ಸತ್ತು ಕಾವುದೇ ಹರ ಮುಳಿದವರ, ಕುರಿ ಸತ್ತು ಕಾವುದೇ ಹರ ಮುಳಿದವರ, ಕುರಿ ಬೇಡ ಮರಿ ಬೇಡ, ಬರೀ ಪತ್ರಿಯ ತಂದು ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಎಷ್ಟು ಸುಲಭದ ಮಾತು. ಆ ಬಲಿ ಕೊಡಬೇಕು ಅಂತ ಇತ್ತು, ಬಲಿ ಕೊಡಬೇಕಾದ್ರೆ ಕುರಿ ಕೊಡೋದು. ಯಾವಾಗಲೂ ನಾವು ಹಾಗೇನೆ ಬಲಿ ಕೊಡೋದಲ್ಲ, ಕುರಿ ಕೋಳಿ ಇಂಥವೆ. ಯಾರು ಆನೆ ಸಿಂಹ ಬಲಿ ಕೊಟ್ಟದ್ದು ನೋಡಿದೀವ? ಬಲಿಷ್ಠರನ್ನು ಯಾರೂ ಬಲಿ ಕೊಡಲ್ಲ, ಬಲಿ ಕೊಡೋದು ಅನಾಥರನ್ನು ಅಶಕ್ತರನ್ನೇ ಬಲಿ ಕೊಡೋದು. ಓನ್ಲಿ ದಿ ಪೂರೆಸ್ಟ್ ಆ್ಯಂಡ್ ದ ವೀಕೆಸ್ಟ್ ಸಫರ್, ಅವರಿಗೆ ಕೊಡಬೇಕಾದ್ರು. ಅದು ಹೇಳ್ತಾರೆ, ಕುರಿ ಸತ್ತು ಕಾವುದೇ ಹರ ಮುಳಿದವನ. ಶಿವನೇ ಸಿಟ್ಟಾಗಿ ನಿಂತ ಮೇಲೆ ನಿನ್ನ ಕುರಿ ಬಳಸಕ್ಕೆ ಉಲಿಸುತ್ತಾನೆ ನಿನ್ನ? ನಿನ್ನ ಮೇಲೆ ಹರ ಸಿಟ್ಟು ಮಾಡ್ಕೊಂಡಿದ್ದಾನೆ, ಈಶ್ವರ ಸಿಟ್ಟು ಮಾಡ್ಕೊಂಡಿದ್ದಾನೆ ಅಂತ ಅನ್ನೋದಾದರೆ, ಒಂದು ಕುರಿ ಬಲಿ ಕೊಟ್ಟರೆ

ಭಕ್ತಿ ಮುಖ್ಯವೇ ಅವನ ವಿರ್ತಾಗಿ, ಅವನಿಗೆ ಪ್ರಾಣಿ ಬಲಿ ಧರ್ಮ ಅಲ್ಲ ಅಂತ ಹೇಳಿ ಆ 12ನೇ ಶತಮಾನ ದೊಡ್ಡ ಕ್ರಾಂತಿ. ಇವತ್ತಿನ ಮಾತು ಸುಲಭ ಅನಿಸುತ್ತೆ ನನಗೆ ಇದು ಹೇಳಬೇಕಾದ್ರೆ, 900 ವರ್ಷಗಳ ಹಿಂದೆ ಹೇಳಬೇಕಾದ್ರೆ ಎಂಥ ಧೈರ್ಯ ಬೇಕಾಗಿತ್ತು ಅಂತ ತುಂಬ ಕಷ್ಟ ಹೇಳೋದಾಗ.

0: Radio Sarang 107.8 FM.
1: ಲಂಬಾಚಾರ ಹೇಗಿತ್ತು ಅವಾಗ? ಹಾಲ ನೇಮ, ಹಾಲ ಕೆನೆಯ ನೇಮ, ಕೆನೆ ತಪ್ಪಿದ ಬಳಿಕ ಕಿಚ್ಚಡಿಯ ನೇಮ, ಬೆಣ್ಣೆಯ ನೇಮ, ಬೆಲ್ಲದ ನೇಮ, ಅಂಬಲಿಯ ನೇಮದವರ ಆರನೂ ಕಾಣೆ. ಕೂಡಲ ಸಂಗನ ಶರಣರಲ್ಲಿ ಅಂಬಲಿಯ ನೇಮದಾತ ಮಾದಾರ ಚೆನ್ನಯ್ಯ. ಒಂದು ಅದ್ಭುತವಾದ ಮಾತದು. ಮಾದಾರ ಚೆನ್ನಯ್ಯ ಬಗ್ಗೆ ನಾನೇ ಒಂದು ಕತೆ ಬರೆದಿದ್ದೆ. ಈ ಪದ್ಯ ಓದಿದಾಗ ನನ್ನ ತಲೆಗೆ ಬಂದದ್ದು. ಮಾದಾರ ಚೆನ್ನಯ್ಯ ಹೊಲಕ್ಕೆ ಹೋಗಿದ್ದಾನೆ ಕೆಲಸ ಮಾಡೋದಕ್ಕೆ. ಮಾಡೋದು ಚರ್ಮದ ಕೆಲಸ, ಆದರೆ ಕೃಷಿನೂ ಇತ್ತು. ಹೋದ, ಹೊತ್ಕೊಂಬರ್ಬೇಕಲ್ಲ. ಕಾಡಿಗೆ ಹೋದ, ಹೊತ್ಕೊಂಡು ಮರ ಕತ್ಕೊಂಡು ಬಂದ. ಬಿಸಿಲಲ್ಲಿ ಕಷ್ಟಪಟ್ಟಿದ್ದಾನೆ, ಕಾಲಲ್ಲೆಲ್ಲ ಬೊಬ್ಬೆ ಆಗಿದೆ, ಬಿಸಿಲಲ್ಲಿ ಬಂದಿದ್ದಾನೆ. ಮನೆಗೆ ಬಂದು ಕೂತ ಸುಸ್ತಾಗಿದೆ ಅಂತ ಹೇಳಿ ಕೂತು ಏನು ಮಾಡಿದ, ಹೆಂಡತಿ ಅಂಬಲಿ ಮಾಡಿದ್ರು. ಅಂಬಲಿ ಅಂತ ನಿಮ್ಗೆ ಗೊತ್ತಿರಬೇಕು, ಇದು ಜೋಳದ ಅಂಬಲಿ ಜಾಸ್ತಿ ಮಾಡ್ತಾರೆ ಅಲ್ಲಿ. ಜೋಳ ನುಚ್ಚಿ ಮಾಡಿ ಅಂಬಲಿ ಮಾಡುವಂಥದ್ದು, ಅದೇ ಜೋಳದ ಅಂಬಲಿ ಅಂತ. ಅದಕ್ಕೆ ಕಟಂಬಲಿ ಅಂತೂ ಕರೀತಾರೆ ಅಲ್ಲೆಲ್ಲ. ಆ ಜೋಳದ ಅಂಬಲಿ ಮಾಡಿ ಹೆಂಡತಿ ತಂದ್ಲು. ಸುಸ್ತಾಗಿ ಬಂದಿದ್ದಾನೆ ಗಂಡ, ಮುಖ ತೊಳ್ಕೊಂಡು ಕೂತ. ಅಂಬಲಿ ನೋಡಿದ, ವಾಸನೆ ಬಂತು, ತುಂಬ ಚೆನ್ನಾಗಿತ್ತು. ಸ್ವಲ್ಪ ಕುಡ್ದ, ಏನು ರುಚಿಯಾಗಿದೆ ಅನಿಸ್ಬಿಡ್ತಾನೆ. ಇಂಥ ಅಂಬಲಿನ ನಮ್ಮ ಶಿವ ಕುಡಿಬೇಕು. ಇಂಥ ಅಂಬಲಿ ಸಿಗದೆ ಅದು ಪಾಪ ಅವನೆಂಥ ದೌರ್ಭಾಗ್ಯ. ಶಿವ ಬಾಪ, ನನ್ನ ಹೆಂಡತಿ ಮಾಡಿದ್ದಾಳೆ, ಬಹಳ ಪ್ರೀತಿಯಿಂದ ಮಾಡಿದ್ದಾಳೆ, ನಿನಗೋಸ್ಕರ ಮೇಡ ಕುಡಿದಿದ್ದೀನಿ ಸ್ವಲ್ಪ. ಈಗ ಎಷ್ಟು ರುಚಿಯಾಗಿದೆ ಗೊತ್ತಾ, ಅದು ನೀನೇ ಕುಡಿಬೇಕು ಅಂತ ನನಗೆ ಆಸೆ ಇದೆ, ನೀ ಬಾ ಅಂದ. ಅಂದ ತಕ್ಷಣ ಈಶ್ವರ ಬಂದ, ಇವನು ಕುಡಿದು ಬಿಟ್ಟಂಥ ಅಂಬಲಿಯನ್ನು ಆತ ಕುಡ್ದ ಅಂತ ಮಾತಿರುವಂಥ ಮಾದಾರ ಚೆನ್ನಯ್ಯ ಕೊಟ್ಟಂಥದ್ದು. ಅದಕ್ಕೆ ಅವತ ಹೇಳಿದ್ದಂತೆ, ಜೀವನದಲ್ಲಿ ನಾನು ಕುಡಿಯೋದು ಅಂಬಲಿ ಒಂದೇನೆ, ಅತ್ಯಂತ ಸರಳ ಆಹಾರ ಅದು. ಅದಕ್ಕೆ ಹೇಳ್ತಾನೆ ಶ್ರೀಮಂತರು ಏನು ಮಾಡ್ತಾರೆ, ಹಾಲು ನೇಮ, ಹಾಲು ನೇಮ ಆದಮೇಲೆ ಹಾಲು ಕೆನೆಯ ನೇಮ, ಕೆನೆ ತಪ್ಪಿದ ಬಳಿಕ ಕಿಚ್ಚಡಿಯ ನೇಮ, ಕಿಚಡಿ ಮಾಡ್ಕೋಬೇಕು, ಕಿಚಡಿಯ ನೇಮ, ಬೆಣ್ಣೆಯ ನೇಮ, ಬೆಲ್ಲದ ನೇಮ. ಅಂದರೆ ಶ್ರೀಮಂತರಾದವರು ಎಂಥ ನೇಮಗಳನ್ನು ಮಾಡ್ಕೋತಾರೆ, ನೇಮ ಮಾಡುವಾಗ ನಿಯಮಗಳನ್ನು ಮರೀತಾರೆ. ಮುಖ್ಯವಾಗಿರೋದು ಆ ನಿಯಮ, ತಮಗೆ ಬೇಕಾದ ಆಹಾರವನ್ನು ಆ ಕಾಲಕ್ಕೆ ವಾಗಿಸ್ಕೊಂಡು ಅತ್ಯಂತ ಭರ್ಜರಿ

ಊಟವನ್ನು ಮಾಡ್ತಾರೆ ಜನ ಎಲ್ಲನೂ, ಶ್ರೀಮಂತರು ಮಾಡ್ತಾರೆ. ಅಂಬಲಿಯ ನೇಮದವರು ಆರನೂ ಕಾಣೆ, ಅತ್ಯಂತ ಅಂಬಲಿನೇ ತಿಂತೀನಿ ಅನ್ನುವಂಥವ್ರು ಯಾರಿಲ್ಲ. ನೇಮ ಯಾವಾಗಲೂ ಶ್ರೀಮಂತರಿಗೆ ಇರುವಂಥದ್ದು ಊಟದ್ದು, ಆದರೆ ಬಡವರದೇನಿದೆ ಅಂತ ಹೇಳಿ ಕೂಡಲ ಸಂಗನ ಶರಣರಲ್ಲಿ ಅಂಬಲಿಯ ನೇಮದಾತ ಮಾದಾರ ಚೆನ್ನಯ್ಯ. ಮಾದಾರ ಚೆನ್ನಯ್ಯ ಅತ್ಯಂತ ಸುಲಭವಾದಂಥ ಸರಳವಾದಂಥದ್ದು, ಎಲ್ಲರಿಗೂ ದಕ್ಕಬಹುದಾದಂಥ ಅಂಬಲಿಯನ್ನು ಮಾತ್ರ ನೇಮ ಮಾಡಿಕೊಂಡ.

0: Radio Saran 107.8 FM.
1: ಬದುಕು ಸುಲಭವಾಗಿರಬೇಕು. ಭಕ್ತಿ ಆಡಂಬರದ್ದಲ್ಲ. ನೀವು ಕೆನೆ ತಿನ್ನಿ, ಬೆಣ್ಣೆ ತಿನ್ನಿ, ಬೆಲ್ಲ ತಿನ್ನಿ, ಅದು ಮುಖ್ಯ ಅಲ್ಲ ಭಗವಂತನಿಗೆ. ಅದು ಯಾವುದೂ ಮುಖ್ಯ ಅಲ್ಲ. ಈ ತಿಂಗಳು ಇದನ್ನು ತಿನ್ನೋಲ್ಲ, ವೃತ್ತಗಳು ಕೆಲವೊಂದಿದ್ದಾವೆ, ತಪ್ಪೇನಲ್ಲ, ಅದು ಅರ್ಥ ಬೇರೆ ಇರ್ಬೋದು. ಆದರೆ ಆಗ ಅವ್ರು ಟೀಕೆ ಮಾಡಿದ್ದು, ಈ ಶ್ರೀಮಂತ ಶಿವಶರಣರು ಇದ್ರಲ್ಲ, ಆಡಂಬರಕ್ಕೋಸ್ಕರ ಹೊರಗಡೆ ಹೇಳ್ಕೋಬೇಕು, ಬರೀ ಬೆಣ್ಣೆ ನೇಮ ನಮ್ದೀಗ, ಹಾಲಿನ ನೇಮ ಅಂತ ಹೇಳ್ಕೊಳ್ಳೋದು. ಈ ಆಡಂಬರ ಬೇಡ, ಶಿವನಿಗೆ ಬೇಕಾದದ್ದು ಭಕ್ತಿ ಮಾತ್ರ. ಧರ್ಮದಲ್ಲಿ ಮೂಲವಾಗಿರಬೇಕಾದಂಥದ್ದು ಆ ಶ್ರದ್ಧೆ, ಆ ಭಕ್ತಿ ಇರಬೇಕೆ ಹೊರತಾಗಿ ಆಡಂಬರ ಬೇಡ ಅನ್ನೋದಕ್ಕೋಸ್ಕರ ಇಂಥ ವಚನ ಮಾಡಿ ಬಡವ ಬಲ್ಲಿದರೆನ್ನದೇ ಇಂಥ ಆಡಂಬರದ ನಿಯಮಗಳು ಬಡವ ಬಲ್ಲಿದ ನಡುವೆ ಅಡ್ಡಗೋಡೆ ಆಗದಿರಲಿ ಅಂತ ಅಪೇಕ್ಷೆ ಮಾಡಿದಂಥ ಬಸವಣ್ಣವರಿಗೆ ನಮಸ್ಕಾರ ಮಾಡ್ತಾರೆ.

0: Radio Sarang 107.8 FM.
1: ಬಸವಣ್ಣವರ ಸಾಮಾಜಿಕ ಚಿಂತನೆಗಳ ನಂತರ ಧಾರ್ಮಿಕ ಚಿಂತನೆಗಳನ್ನು ಒಂದು ಎರಡು ಮೂರು ನೋಡಿದ್ವಿ. ಅದರೊಳಗೆ ಬಲಿ ಕೊಡುವ ಹಾಗೆ ಕುರಿ ಸತ್ತು ಕಾವುದೇ ಹರ ಮುಳಿದವರ ಅನ್ನೋದನ್ನು ನೋಡಿ. ಇತರ ನಿಯಮಗಳಿದ್ದಾವೆ ನಮ್ಮಲ್ಲಿ, ಬೇಕಾದಷ್ಟು ನಿಯಮಗಳಿಗೆ ಅರ್ಥ ಇದೆ. ಅರ್ಥ ಇಲ್ಲದ ನಿಯಮದ ಬಗ್ಗೆ ಟೀಕೆ ಮಾಡಿದ್ದು, ಅರ್ಥ ಇರುವಂಥ ನಿಯಮದ ಬಗ್ಗೆ ಮಾಡಲಿಲ್ಲ. ಅರ್ಥ ಇಲ್ಲದೇ ಸುಮ್ಮನೆ ನಿಯಮ ಮಾಡ್ತಾ ಇರ್ತೀವಿ ಕೆಲವೊಂದು ಸಲ ನಾವು, ಅದಕ್ಕೆ ಅರ್ಥವೂ ನಮಗೂ ಗೊತ್ತಿಲ್ಲ, ಯಾಕೆ ಮಾಡ್ತೀವಿ ಅಂತ ಗೊತ್ತಿಲ್ಲ. ಅಂತಹ ಕಂದಾಚಾರಗಳ ಬಗ್ಗೆ ಗಟ್ಟಿಯಾಗಿ ಮಾತಾಡಿ ಹಾಲ ನಿಯಮ, ಹಾಲ ಕೆನೆಯ ನಿಯಮ, ಅದನ್ನು ವಚನವನ್ನು ನಿನ್ನೆ ನೋಡಿದ್ವಿ. ಹೇಗೆ ಬಡವ ಬಲ್ಯದರೊಳಗೆ ಅಂತರ ಕಮ್ಮಿ ಆಗೋದಕ್ಕೆ ಕಂದಾಚಾರಗಳು ತೆಗೆದುಹಾಕಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದಂಥ ವಚನಗಳು. ಇನ್ನೊಂದು ಭಾಳ ದೊಡ್ಡ ವಚನ ನನಗೆ ತುಂಬ ಪ್ರಿಯವಾದದ್ದು ಬಸವಣ್ಣವರಲ್ಲಿ ಅಂತಂದರೆ, ಈ ಅಹಂಕಾರ ನಿರಸನ ಅಂತ ಮೇಲೆ ಮೇಲೆ ಬರ್ತದೆ ವಚನದಲ್ಲಿ. ನನಗಿರುವಂಥ ಅಹಂಕಾರ, ಈ ಅಹಂಕಾರ ಎಷ್ಟು ವಿಚಿತ್ರ ವಸ್ತು ಅದು ಅಂದರೆ ನಮ್ಗೆ ಗೊತ್ತೇ ಆಗಲ್ಲ ಅದು ಯಾವಾಗ ಬರುತ್ತೆ ಅಂತ. ಸಣ್ಣ ಸಣ್ಣ ಸಾಧನೆಗಳಲ್ಲಿ ಅಹಂಕಾರ ಬರುತ್ತೆ. ನನ್ನ ಮೇಷ್ಟ್ರು ಭಾಳ ಚೆನ್ನಾಗಿ ಹೇಳೋರು, ಎಷ್ಟರ ಮಟ್ಟಿಗೆ ಬರುತ್ತೆ ಅಂತಂದರೆ, ನೀವು ಬಸ್ ಹತ್ತಿರಿ, ಬಸ್ ಹತ್ತಿ ಕಿಟಕಿ ಪಕ್ಕದಲ್ಲಿ ಸೀಟ್ ಸಿಕ್ಕರೆ ಅಹಂಕಾರ ಬರುತ್ತಂತೆ. ನೋಡಿ, ಇದೇನು ದೊಡ್ಡ ಸಾಧನೆ ಅಲ್ಲ, ಯಾರಿಗೂ ಸಿಕ್ಕಿಲ್ಲ, ಫಸ್ಟ್ ನಂದೇ ಸೀಟು, ಅದು ಕೂಡ ಅಹಂಕಾರನೇ. ಅಂದರೆ ಅಲ್ಲಿಂದ ಶುರು ಆಗುವಂಥ ಅಹಂಕಾರ ಇನ್ನು ದೊಡ್ಡ ದೊಡ್ಡ ಸಾಧನೆ ಆಗಿಬಿಟ್ಟಂತೂ ರಾಜ್ಯ ಕಟ್ಟಿ ರಾಜ ಪದವಿ ಹಣ ಎಲ್ಲ ಬಂದುಬಿಟ್ರೆ ಅದಕ್ಕೆ ಹೇಳ್ತಾರಲ್ಲ, ಅನ್ನ ಮದ ಅರ್ಥ ಮದ ಸಕಲ ವೈಭವದ ಮದವು ಮುನ್ನ ಪ್ರಾಯದ ಮದವು ರೂಪ ಮದವು, ಹೀಗೆಲ್ಲ ಎಂಟು ಮದಗಳು, ಒಂದಲ್ಲ ಒಂದೇ ಸಾಕಾಗಿತ್ತು ಎಂಟು. ಇದು ಯಾವಾಗ ಬರುತ್ತೆ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ, ಆದರೆ ಅದು ಬಂದಾಗ ಏನಾಗುತ್ತೆ ಗ್ಯಾರಂಟಿ ಗೊತ್ತಿದೆ. ಬಂದಾಗ ಒಂದು ತಲೆಗೆ ಪೆಟ್ಟು ಬೀಳಲೇಬೇಕು, ಬೀಳದವ್ರು ತೆಳಗಿಳಿಯಲ್ಲ. ಅದಕ್ಕೆ ಎಷ್ಟು ಎಚ್ಚರ ಕೊಡ್ತಾರೆ ಬಸವಣ್ಣವರು, ಭಾಳ ದೊಡ್ಡ ವಚನ ಇದು, ಭಾಳ ನಿಷ್ಠ ಮುಖ್ಯವಾದ ವಚನ ಇದು. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಅಂತ. ಆ ಮಾತು ಎಷ್ಟು, ಅದೇ ಹೇಳ್ತಿಲ್ಲ ಭಾಷೆ, ಆ ಭಾಷೆಯನ್ನು ಗಮನಿಸಬೇಕು. 900 ವರ್ಷಗಳ ಹಿಂದೆ ಬರೆದಂಥ ಭಾಷೆ ಎಷ್ಟು ಸುಲಭವಾಗಿ ಅದು ಅದು ಹೊಡಿಬೇಕು ಚಾವಟಿಯಿಂದ ಹಾಗೆ. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡೆಂಗುರ. ಮಾಡಿದೆನೆನ್ನದಿರಾ ಲಿಂಗಕ್ಕೆ, ಮಾಡಿದೆನೆನ್ನದಿರಾ ಜಂಗಮಕ್ಕೆ. ಮಾಡಿದೆನೆಂಬುದು ಮನದಲ್ಲಿಲ್ಲದಡ್ಡೆ ಬೇಡಿತ್ತ ನೀವ ಕೂಡಲ ಸಂಗಮ ದೇವ. ಎರಡೂ ಇಟ್ಟಿದ್ದಾರೆ.

0: Radio Sarang 107.8 FM.
1: ಮಾಡಿದೆನೆಂಬುದು ಮನದಲ್ಲಿ ಹೊಡೆದರೆ ಇದು ಬಹಳ ಚೆನ್ನಾಗಿದೆ. ಈ ಸ್ವಲ್ಪ ಅರ್ಥ ನೋಡ್ಬೇಕದನ್ನು. ಬರೀ ಮಾಡಿದೆ ಅಂತ ಹೇಳೋದಲ್ಲ, ನಾನೇನಾದರೂ ಮಾಡಿದ್ದೇನೆ ಅಂತ ನಿಮ್ಮ ಮನಸ್ಸಿನಲ್ಲಿ ಹೊಡೆದ್ರು ಕೂಡ ಈಗ ನಾವು ಅಹಂಕಾರವಾಗಿ ಹೇಳ್ಕೋಬೇಕಾಗಿಲ್ಲ. ನಾನು ಮಾಡಿದ್ದು ಅಂತ ಇನ್ಕೊಂದ್ಸಲ ಹೇಳಿದ್ದೆ. ಸಣ್ಣ ಸಣ್ಣ ಮಾಡಿರ್ತೀವಿ, ಊರ ಮುಂದೆಲ್ಲ ಹೇಳ್ಕೋತೀವಿ ನಾನು ಮಾಡಿದ್ದು ಅಂತ ಎಲ್ಲ ಹೇಳ್ಕೊಂಡು ಅಡ್ಡಾಡ್ತೀವಲ್ಲ. ಆದರೆ ನಾನು ಹೇಳೋದು ಬೇಡ, ನಾನು ಮಾಡಿದ್ದೀನಿ ಅಂತ ಮನಸ್ಸಿನಲ್ಲಿ ಹೊಳೆದ್ರೆ ಕೂಡ ತಪ್ಪದು, ಮನಸ್ಸಿನಲ್ಲೇ ಬರಬಾರ್ದು ನಾನು ಮಾಡಿದ್ದೀನಿ ಅಂತ. ಅದನ್ನು ಹೇಳ್ತಾರೆ ಅವರು, ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ನಿಮ್ಮ ಮನಸ್ಸಿನಲ್ಲಾದರೂ ಆ ಭಾವನೆ ಬಂತು ನಾನು ಮಾಡಿದ್ದು ಅಂತ ಬಂದರೆ ಸಾಕು, ಏಡಿಸಿ ಕಾಡಿತ್ತು ಶಿವನ ಡಂಗುರ. ಆ ಶಿವ ನಿಮ್ಮನ್ನು ಸವಾಲು ಎಸೆದು ಪರೀಕ್ಷೆ ಮಾಡಿ ನಿಮ್ಮ ಹೊರೆ ಹಚ್ಚಿಬಿಡ್ತಾನೆ, ಡಂಗುರ ಹೊಡಿತಾನೆ, ಹಿಂಗೆ ಅಹಂಕಾರ ಬಂದಿದೆ ನಿಮಗೆ ಅಂತ ಹೇಳಿ ತುಂಬ ಪರೀಕ್ಷೆ ಮಾಡ್ತಾನೆ. ಅದು ಮೆಚ್ಚೋಲ್ಲ ಅವನು. ಅದು ಹೇಳ್ತಾರೆ, ಮಾಡಿದೆನೆನ್ನದಿರಾ ಲಿಂಗಕ್ಕೆ, ಮಾಡಿದೆನೆನ್ನದಿರಾ ಜಂಗಮಕ್ಕೆ. ಲಿಂಗಕ್ಕೆ ನಾನು ಮಾಡಿದ್ದೇನೆ, ಜಂಗಮಕ್ಕೆ ಮಾಡಿದ್ದೇನೆ. ನಾನು ಭಗವಂತನಿಗೋಸ್ಕರ ಒಂದು ದೇವಸ್ಥಾನ ಕಟ್ಟಿಸಿದ್ದೇನೆ. ಎಷ್ಟರ ಮಟ್ಟಿಗೆ ಆಗ್ಬಿಡುತ್ತೆ ಅಂದರೆ ನಿಮಗೆ ದೇವಸ್ಥಾನದ ವಿಗ್ರಹ ಕಾಣಿಸೋದೇ ಇಲ್ಲ. ನಾ ಮಾಡಿದ ದೇವಸ್ಥಾನ ಅಂತ ಆ ಗರ್ವದಲ್ಲಿ ದೇವಸ್ಥಾನದ ವಿಗ್ರಹನೇ ಕಾಣಿಸಲ್ಲ.

ಅದು ಬುದ್ಧಿಗೆ ಮಂಕು ಕಲಿಸುವ ಬೆಳದಿಂಗಳ ರಾತ್ರಿ, ರೈಲು ಯಾವುದೋ ಅಪರಿಚಿತ ಕಾಡು ಮರಗಳ ನಡುವೆ

ஆடத் தொடங்கி.

ಹಿಂತಿರುಗಿಸಬೇಕಿತ್ತು ಹೇಳಿ. ಇಂಥ ಸವಾಲುಗಳು ಆಗಿಂದಾಗಿ ಎದುರಾಗಬೇಕು, ಆದರೆ ಬಾಳೆಗೊಂದು ಅರ್ಥ ಅಂದುಕೊಂಡೆ.

ಅಂತ ಸಿನಿಮಾದ ಗೀತಪ್ರಿಯವರ ಗೀತ ರಚನೆಯ ಜಿ ಕೆ ವೆಂಕಟೇಶ್ ಅವರ ಸಂಗೀತದ ಎಸ್ ಜಾನಕಿ ಅವರು ಹಾಡಿರುವಂತಹ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಕೇಳ್ತಾ ಬನ್ನಿ ರೇಡಿಯೋ ಸಂಜೆ ನನ್ನ ವಾಜಿ ಅಭಿಷೇಕ್.

ನಾಡು ಹುಟ್ಟಿದ ಸಮಯ ಬರಹ ಎ.ಆರ್. ಮಣಿಕಾಂತ್. ನಾಯಕನಾಗಿ ಡಾಕ್ಟರ್ ರಾಜ್ಕುಮಾರ್, ಅವರ ಪತ್ನಿಯಾಗಿ ಆರತಿ, ನಾಯಕಿಯ ಪಾತ್ರದಲ್ಲಿ ಜಯಂತಿ ಹಾಗೂ ಆಕೆಯ ಪತಿಯಾಗಿ ರಾಜಾ ಶಂಕರ್ ನಟಿಸಿರುವ ಕಸ್ತೂರಿ ನಿವಾಸದ ಚಿತ್ರಕತೆ ರಚನೆಯ ಸಂದರ್ಭದಲ್ಲಿ ನಾಯಕ ಬರಿಗೈದಾಸನಾಗಿ ಗುಡಿಸಲಲ್ಲಿ ಇದ್ದ ಸಂದರ್ಭದಲ್ಲಿ ಒಂದು ಹಾಡು ಇದರೆ ಚಂದ ಅನಿಸ್ತಂತೆ. ಗುಡಿಸಲಿನಲ್ಲಿ ಮಗುವಿನೊಂದಿಗೆ ಆಡುತ್ತಾ ಕೂತಿದ್ದಾಗ ತನ್ನ ಕ್ಷಣದ ಸ್ಥಿತಿಯ ಬಗ್ಗೆ ತಾನೇ ಮರುಕ ಪಡುತ್ತಾ ತನ್ನನ್ನು ತಾನೇ ಸಮಾಧಾನ ಮಾಡಿಕೊಳ್ಳುತ್ತಾ ವಿಧಿಯಾಟದ ಮುಂದೆ ನಾವೆಲ್ಲ ದಾಳಗಳು ಎಂದು ವಿವರಿಸುತ್ತಾ, ಎಂಥ ಸಂದರ್ಭವೇ ಎದುರಾದ್ರು ನಾನು ದೇಹಿ ಅನ್ನಲಾರೆ ಅಳುತ್ತ ಕೂರಲಾರೆ ಎಂದು ಕಥಾನಾಯಕ ಹಾಡಬೇಕು. ಅದೇ ಸಂದರ್ಭಕ್ಕೆ ಆ ಹಾಡು ಮಗುವಿನ ಆಟಕ್ಕೂ ಅನ್ವಯಿಸಬೇಕು. ಅಂಥದ್ದೊಂದು ಹಾಡು ಬರೆಯಿರಿ ಉದಯ ಶಂಕರ್ ಅಂದ್ರಂತೆ ದೊರೆ ಭಗವಾನ್. ಈ ಚರ್ಚೆ ನಡೆದದ್ದು ಚೆನ್ನೈನ ಸ್ವಾಗತ್ ಹೋಟೆಲ್ನಲ್ಲಿ. ಗುಡಿಸಲಿಗೆ ಬಂದು ಮಗು ಆಡ್ತಾ ಇರುತ್ತೆ ಅಂದಮೇಲೆ ಆ ಸಂದರ್ಭಕ್ಕೆ ಒಂದು ಗೊಂಬೆಯನ್ನು ಇಟ್ಕೊಳ್ಳೋಣ. ಗೊಂಬೆ ಅಂದರೆ ಮಕ್ಕಳಿಗೆ ಇಷ್ಟ, ಅದು ಎಲ್ರಿಗೂ ಗೊತ್ತಿದೆ. ಹಾಗಾಗಿ ದೃಶ್ಯ ಎಲ್ರಿಗೂ ಇಷ್ಟ ಆಗುತ್ತೆ. ಜೊತೆಗೆ ವಿದ್ಯೆ ಮುಂದೆ ಮನುಷ್ಯ ಕೂಡ ಒಂದು ಗೊಂಬೆ ಎಂದು ಆ ಮೂಲಕ ಹೇಳಿದಂತಾಗುತ್ತೆ ಎಂದು ಚರ್ಚೆಯಲ್ಲಿ ಮಾತಾಗಿದೆ. ನಂತರ ತಂಜಾವೂರಿನ ಕುರುಲಗಂ ಹ್ಯಾಂಡಿಕ್ರಾಫ್ಟ್ನಿಂದ ಒಂದು ಗೊಂಬೆಯನ್ನು ತರಿಸಿಕೊಂಡ್ರಂತೆ ದೊರೆ ಭಗವಾನ್. ತಂಜಾವೂರಿನ ಮಣ್ಣಿನ ಗೊಂಬೆಗಳ ವಿಶೇಷವೆಂದರೆ ನಗುಮೊಗದ ಗೊಂಬೆಗಳು ತಳಭಾಗದಲ್ಲಿ ಭಾರವಿರುತ್ತದೆ. ಹಾಗಾಗಿ ನೆಲದ ಮೇಲೋ ಟೇಬಲ್ನ ಮೇಲೋ ಇಟ್ಟು ಅದನ್ನು ನೂಕಿದ್ರೆ ಅವು ಎಡಕ್ಕೂ ಬಲಕ್ಕೂ ವಾಲಾಡ್ತವೆ ವಿನಃ ಮಕ್ಕಾಡೆ ಬೀಳುವುದಿಲ್ಲ. ಸ್ವಾಗತ್ ಹೋಟೆಲ್ನ ಟೇಬಲ್ ಮೇಲೆ ಗೊಂಬೆ ಇಟ್ಟು ಅದನ್ನೇ ಒಮ್ಮೆ ನೂಕಿದ ಸಂಗೀತ ನಿರ್ದೇಶಕ ಜಿ ಕೆ ವೆಂಕಟೇಶ್, ಯಾರು ಹೇಗೆ ನೂಕಿದ್ರೂ ಇದು ವಾಲಾಡುತ್ತೆ ವಿನಃ ಉರುಳಿ ಹೋಗೋದಿಲ್ಲ, ನಗೋದನ್ನು ನಿಲ್ಲಿಸೋದಿಲ್ಲ. ಇದನ್ನು ತಯಾರಿಸಿದ್ದನಲ್ಲ ಶಿಲ್ಪಿ, ಅವನ ಕೈ ಚಳಕ ದೊಡ್ಡದು ಅಂದ್ರಂತೆ. ಈ ಮಾತನ್ನೇ ಮತ್ತೆ ಮತ್ತೆ ಮೆಲುಕು ಹಾಕಿದ ಚಿ ಉದಯಶಂಕರ್ ಮುಂದಿನ 5 ನಿಮಿಷದಲ್ಲಿ ಆಡಿಸಿ ನೋಡು ಬೀಳಿಸಿ ನೋಡು ಹಾಡು ಬರೆದೇ ಬಿಟ್ರು. ಅದರಲ್ಲಿ ಮಗುವಿನ ಸಂಭ್ರಮವಿತ್ತು, ನಾಯಕನ ಸಂಕಟವಿತ್ತು, ಒಂದು ಸಂದೇಶವಿತ್ತು, ಎಚ್ಚರಿಕೆ ಇತ್ತು. ನಾವೆಲ್ಲರೂ ವಿಧಿಯಾಡಿಸುವ ಗೊಂಬೆಗಳು ಎಂಬ ವಿವರಣೆ ಇತ್ತು. ಆಡಿಸಿದ ಆತನ ಕೈಚಳಕದಲ್ಲಿ ಎಲ್ಲ ಅಡಗಿದೆ ಎಂಬ ಸಾಲಿನಲ್ಲಿ ಗೊಂಬೆಯೊಂದಿಗೆ ನಾಯಕನ ಬದುಕಿನ ಕಥೆಯು ತಳುಕು ಹಾಕಿಕೊಂಡಿತ್ತು. ಕಸ್ತೂರಿ ನಿವಾಸದಲ್ಲಿ ಈ ಹಾಡು 2 ಬಾರಿ ಬರ್ತದೆ. ಆಡಿಸಿ ನೋಡು ಬೀಳಿಸಿ ನೋಡು ಈ ಹಾಡನ್ನ ಪಿ ಬಿ ಶ್ರೀನಿವಾಸ್ ಅವರು, ಆಡಿಸಿದಾತ ಬೇಸರ ಮೂಡಿ ಆಟ ನಿಲ್ಲಿಸಿದ ಶೋಕಗೀತೆಯನ್ನು ಜಿ ಕೆ ವೆಂಕಟೇಶ್ ಅವರು ಹಾಡಿದ್ದಾರೆ.

ಮುಂದೆ ಉದಯಶಂಕರ್ ಅವರ 60ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ 250 ಗೀತೆಗಳ ಸಂಕಲನವೊಂದನ್ನು ತರಲು ಮೈಸೂರಿನ ಕಾವ್ಯಾಲಯ ಪ್ರಕಾಶನ ಸಂಸ್ಥೆ ನಿರ್ಧರಿಸಿತು. ಹಾಡುಗಳ ಆಯ್ಕೆಗೆಂದು ಚಿ ಉದಯಶಂಕರ್ ಜೊತೆಯೇ ಈಗಿನ ಮಲ್ಲಿಗೆ ಮಾಸಿಕದ ಸಂಪಾದಕ ಎನ್ಎಸ್ ಶ್ರೀಧರಮೂರ್ತಿ ಕುಳಿತಿದ್ರು. ಆಗ ಮೂರ್ತಿಯವರು, ಸರ್, ಸಂಕಲನಕ್ಕೆ ಕಸ್ತೂರಿ ನಿವಾಸದ ಹಾಡು ಸೇರಿಸೋಣ, ಅದು ಚೆನ್ನಾಗಿದೆ ಅಂದರಂತೆ. ಅದಕ್ಕೆ ಉದಯಶಂಕರ್, ಸಂಕಲನಕ್ಕೆ ಅದು ಬೇಡಪ್ಪ, ಯಾಕಂದ್ರೆ ನಾನು ಸತ್ತಾಗ ಖಂಡಿತ ಎಲ್ಲರೂ ಅದನ್ನ ನೆನಪು ಮಾಡಿಕೊಳ್ತಾರೆ ಅಂದರಂತೆ. ಮುಂದೆ ಆ ಗೀತಗುಚ್ಛ ಬರುವ ಮೊದಲೇ ಉದಯಶಂಕರ್ ತೀರಿಕೊಂಡ್ರು. ಆಗ ಪತ್ರಿಕೆಗಳು ನೀಡಿದ ಹೆಡ್ಲೈನ್, ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ ಅನ್ನುವಂಥದ್ದು. ಕಸ್ತೂರಿ ನಿವಾಸ ಸಿನಿಮಾದ ಚಿ ಉದಯಶಂಕರ್ ಗೀತ ರಚನೆ, ಜಿ ಕೆ ವೆಂಕಟೇಶ್ ಸಂಗೀತ ನೀಡಿರುವಂತಹ, ಪಿ ಬಿ ಶ್ರೀನಿವಾಸ್ ಹಾಡಿರುವಂತಹ ಹಾಡು ನಿಮ್ಗಾಗಿ ಬರ್ತಾ ಇದೆ. ಕೇಳ್ತಾ ಬನ್ನಿ ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: ಹಾಡು ಹುಟ್ಟಿದ ಸಮಯ ಬರಹ ಎ.ಆರ್. ಮಣಿಕಾಂತ್. ಸಾವಿರದ ಒಂಬೈನೂರ 70-80 ದಶಕಗಳಲ್ಲಿ ಚಿತ್ರರಂಗದ ಎಲ್ಲಾ ಚಟುವಟಿಕೆಗಳು ನಡೀತಾ ಇದ್ದದ್ದು ಮದ್ರಾಸಿನಲ್ಲಿ. ಆದರೆ ಸಂಭಾಷಣೆ ಹಾಡುಗಳೆಲ್ಲ ಸಿದ್ಧವಾಗ್ತಿದ್ದದ್ದು ಕರ್ನಾಟಕದ ಪರಿಸರದಲ್ಲೇ. ಅದರಲ್ಲೂ ಪುಟ್ಟಣ್ಣ ಕಣಗಾಲ್ ತರದ ನಿರ್ದೇಶಕರು, ಸಂಗೀತ ನಿರ್ದೇಶಕರು ಹಾಗೂ ಗೀತ ರಚನೆಕಾರರನ್ನ ಜೊತೆಗಿಟ್ಕೊಂಡು ಯಾವುದಾದರೂ ಪ್ರಶಾಂತ ತಾಣಕ್ಕೆ ಪಿಕ್ನಿಕ್ ಹೋಗಿಬಿಡ್ತಾ ಇದ್ರು. ಅಲ್ಲಿ ಮತ್ತೆ ಸಿನಿಮಾ ಕುರಿತು ಧ್ಯಾನಿಸ್ತಾ ಚರ್ಚಿಸ್ತಾ ಹಾಡು ಬರೆಸಲು, ಬರೆದ ಹಾಡಿಗೆ ರಾಗ ಸಂಯೋಜಿಸಲು ನಿಲ್ತಾ ಇದ್ರು. ಸಂಗೀತ ನಿರ್ದೇಶಕರು ಹಾಗೂ ಗೀತ ರಚನೆಕಾರರನ್ನ ಒಂದಿಷ್ಟು ಹೆಚ್ಚಿಗೆ ಹೊಗಳಿದ್ರೆ ಅಷ್ಟರಮಟ್ಟಿಗಿನ ಒಳ್ಳೆಯ ಕೆಲಸ ತೆಗೆಯಬಹುದು ಎಂದು ಚೆನ್ನಾಗಿ ತಿಳಿದಿದ್ದ ಪುಟ್ಟಣ್ಣ ಕಣಗಾಲ್ ಸಂಗೀತ ನಿರ್ದೇಶಕ ವಿಜಯ ಭಾಸ್ಕರ್ ಅವರೊಂದಿಗೆ ಮಾತಿಗೆ ನಿಂತರೆ, ನಾನು ಅಕ್ಬರ್ ಬಾದ್ಶಾ, ನೀನು ತಾನ್ಸೇನ್ ಎಂತ ಇದ್ರು. ಜೊತೆಗಿರುವಾತ ಜೀವದ ಗೆಳೆಯ ವಿಜಯ ನರಸಿಂಹ ಆಗಿದ್ರೆ, ನಾನು ಭೋಜರಾಜ, ನೀನು ಮಹಾಕವಿ ಕಾಳಿದಾಸ, ಬರೀರಿ ಕವಿಗಳೇ, ಈ ಪುಟ್ಟಣ್ಣ ಒಪ್ಪುವಂತ ಹಾಡು ಬರೀರಿ ಎಂದು ಹುರಿದುಂಬಿಸ್ತಾ ಇದ್ರಂತೆ. ಬಿಳಿ ಹೆಂಡತಿ ಚಿತ್ರಕ್ಕೆ ಹಾಡು ಬರೆಸುವ ಸಂದರ್ಭದಲ್ಲಿ KRS ಗೆ ಸಮೀಪವಿದ್ದ ಒಂದು ಹೋಟೆಲ್ನಲ್ಲಿ ರೂಮ್ ಪಡೆದುಕೊಂಡ ಪುಟ್ಟಣ್ಣ, ನೋಡು ವಿಜಯ, ನಿನಗೆ ಗೊತ್ತಿರುವ ಹಾಗೆ ನಾನು ಸಂಪ್ರದಾಯವಾದಿ. ನಮ್ಮ ದೇಶ, ನಮ್ಮ ಭಾಷೆ, ನಮ್ಮ ಪರಿಸರ, ನಮ್ಮ ಭಾವನೆಗಳು, ನಮ್ಮ ತ್ಯಾಗ, ಈ ಎಲ್ಲವನ್ನ ಒಳಗೊಂಡಿರುವಂತಹ ನಮ್ಮ ಸಂಸ್ಕೃತಿ ತುಂಬಾ ದೊಡ್ಡದು. ನಮ್ಮಲ್ಲಿಗೆ ಬಂದವರು ನಮ್ಮ ಸಂಸ್ಕೃತಿ ಹಾಗೂ ಸಂಪ್ರದಾಯವನ್ನ ಗೌರವಿಸಿ ಬದುಕಬೇಕು ಅನ್ನುವವ ನಾನು. ಬಿಳಿ ಹೆಂಡತಿ ಚಿತ್ರದಲ್ಲಿ ನಮ್ಮ ಭಾಷೆಯ ಒಂದು ಹಾಡನ್ನ ಅಮೆರಿಕದ ಹುಡುಗಿಯಿಂದ ಹಾಡಿಸಬೇಕು ಅನ್ನೋದು ನನ್ನಾಸೆ. ನಾಳೆಯೋ ನಾಡಿದೋ ನನ್ನ ಸಿನಿಮಾ ಅಮೆರಿಕದಲ್ಲಿ ಪ್ರದರ್ಶನವಾದರೆ ಭಾರತೀಯರ ತ್ಯಾಗ, ಸಂಸ್ಕೃತಿ ಎಂಥದ್ದು ಎಂಬುದನ್ನು ಅಲ್ಲಿನ ಜನ ಒಂದು ಹಾಡಿಂದಲೇ ತಿಳಿದು ಬಿಡಬೇಕು ಅಂಥದ್ದೊಂದು ಹಾಡು ಬರಿ ಅಂದ್ರಂತೆ. ಪುಟ್ಟಣ್ಣ ಅವರೇನು ಒಂದು ಹಾಡು ಬರೆದುಕೊಡಯ್ಯ, ಅದು ಭಾರತದ ಹುಡುಗಿಯೊಬ್ಬಳು ಅಮೆರಿಕದ ಹುಡುಗಿಯೊಬ್ಬಳಿಗೆ ಹೇಳಿಕೊಡುವ ಮಾದರಿಯಲ್ಲಿರಲಿ ಅಂದುಬಿಟ್ರು. ಆದರೆ ಆ ಹಾಡನ್ನು ಅದರಲ್ಲೂ ಮುಖ್ಯವಾಗಿ ಪಲ್ಲವಿಯಲ್ಲಿ ಹೇಗೆ ಶುರು ಮಾಡೋದು ಎಂಬುದೇ ವಿಜಯ ನರಸಿಂಹ ಅವರಿಗೆ ಸಮಸ್ಯೆಯಾಯ್ತಂತೆ. ಹೀಗಿದ್ದಾಗಲೇ ಒಂದು ಕಥೆಯನ್ನು ಹಾಡಿನ ರೂಪದಲ್ಲಿ ಹೇಳಿಕೊಟ್ರೆ ಹೇಗೆ ಎಂಬ ದಿವ್ಯ ಯೋಚನೆ ಎಂದು ವಿಜಯ ನರಸಿಂಹ ಅವರಿಗೆ ಬಂತಂತೆ. ತಕ್ಷಣವೇ ರಂಗೇನಹಳ್ಳಿಯಾಗಿ ಎಂದು ಶುರುವಿಟ್ಟುಕೊಂಡಿದ್ದಾರೆ. ನಂತರ ಹಳ್ಳಿಯ ಕತೆ ಅಂದಮೇಲೆ ಹುಡುಗ ಹುಡುಗಿಗೆ ಭಾಷೆ ಕೊಡುವುದು, ಆಣೆ ಪ್ರಮಾಣ ಮಾಡುವುದು, ಪ್ರೀತಿಯ ನಾಟಕ ಆಡುವುದು, ನಂತರ ತುಂಬಾ ದುಡ್ಡು ಸಂಪಾದಿಸಿಕೊಂಡು ಬರ್ತೀನಿ ಎಂದು ಹೇಳಿ ದೇಶಾಂತರ ಹೋಗಿಬಿಡುವುದು, ಎಷ್ಟೋ ದಿನಗಳ ನಂತರ ಬೇರೆ ಊರಿನ ಹುಡುಗಿಯೊಂದಿಗೆ ಊರಿಗೆ ಮರಳಿ ಬರುವುದು, ಇದೆಲ್ಲ ನಮ್ಮ ಬಹುಪಾಲು ಹಳ್ಳಿಗಳಲ್ಲಿ ನಡೆಯುವ ಕತೆಯೇ ಅಂದುಕೊಂಡ್ರಂತೆ. ಯಾವಾಗ ಸಿನಿಮಾದ ಕತೆಗೂ ನಿಜ ಬದುಕಿನಲ್ಲಿ ನಡೆಯುವ ಕತೆಗೂ ತಾಳೆಯಾಗುತ್ತಿದೆ ಅನ್ನಿಸಿತೋ ಆ ಕ್ಷಣದಿಂದಲೇ ಒಂದೊಂದೇ ಹೊಸ ಸಾಲುಗಳು ವಿಜಯ ನರಸಿಂಹ ಅವರ ಬಳಿಗೆ ಒಂದೊಂದೇ ಹೆಜ್ಜೆ ಇಡ್ತಾ ಬಂದುಬಿಟ್ಟವು. ಕಡೆಗೆ ತನ್ನ ಹುಡುಗನಿಗೆ ಮದುವೆಯಾಗಿದ್ದು, ಮೊದಲ ರಾತ್ರಿಯ ಶಾಸ್ತ್ರ ಕೂಡ ಮುಗಿದು ಹೋಗಿದ್ದು ತಿಳಿದು ಕಥಾನಾಯಕಿ ತನ್ನ ದುರಾದೃಷ್ಟಕ್ಕೆ ಒಳಗೇ ದುಃಖಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹಾರೈಸುತ್ತಾ ಎಲ್ಲರ ಒಳಿತಿಗಾಗಿ ಮನೆ ದೇವರನ್ನ ಪ್ರಾರ್ಥಿಸುವುದರೊಂದಿಗೆ ಹಾಡು ಮುಕ್ತಾಯವಾಗುವಂತೆ ನೋಡಿಕೊಂಡರು ವಿಜಯ ನರಸಿಂಹ. ಹೀಗೆ ಹಾಡು ಬರೆದು ಮುಗಿಸಿದ ನಂತರ ಮತ್ತೆ ಪುಟ್ಟಣ್ಣ, ವಿಜಯ ಭಾಸ್ಕರ್, ವಿಜಯ ನರಸಿಂಹ ಜೋಡಿ ಚರ್ಚೆಗೆ ಕೂತ್ರಂತೆ. ಹಾಡಿನ ಮೊದಲ ಸಾಲಿನಲ್ಲೇ ಏನೋ ವಿಶೇಷ ಆಕರ್ಷಣೆ ಇರಬೇಕು ಎಂದು ಪುಟ್ಟಣ್ಣ, ಇವಳೇನೋ ಕನ್ನಡದಲ್ಲಿ ಹಾಡು ಹೇಳಿಕೊಡ್ತಾಳೆ, ಅವಳಿಗೆ ತಕ್ಷಣವೇ ನಾಲಿಗೆ ತಿರುಗಬೇಕಲ್ಲ, ಒಂದು ಹಾಡನ್ನ ವಿದೇಶಿ ಹುಡುಗಿಯೊಬ್ಬಳು ಮೊದಲ ಬಾರಿಗೆ ಹಾಗೆ ಸ್ಪಷ್ಟವಾಗಿ ಹೇಳೋದು ಅಸಾಧ್ಯ, ಹಾಗಾಗಿ ಮೊದಲು ತಪ್ಪು ಉಚ್ಚಾರ ಬರಲಿ, ನಂತರ ಕಥಾನಾಯಕಿ ಅದನ್ನ ತಿದ್ದಿದ ಹಾಗಿರಲಿ ಅಂದ್ರಂತೆ. ಈ ಮಾತು ಕೇಳಿ ವಾಹ್, ಬ್ರಿಲಿಯಂಟ್ ಐಡಿಯಾ ಎಂದು ಉದ್ಗರಿಸಿದ ವಿಜಯ ಭಾಸ್ಕರ್, ಕವಿಗಳೇ ಇರುವ ಪದದಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡೋಣ ಎಂದ್ರಂತೆ. ನಂತರದ 5 ನಿಮಿಷದಲ್ಲಿ ರಂಗೇನ ಹಳ್ಳಿಯಾಗೆ, ಹಳ್ಳಿಯಲ್ಲಮ್ಮ ಹಳ್ಳಿ ಹಳ್ಳಿ ಎಂಬ ದಿವ್ಯ ಸಾಲು ಹಾಡಿನ ಪಲ್ಲವಿಯಲ್ಲಿ ಸೇರಿಕೊಂಡಿತು. ಹಾಗೊಂದು ಹಾಡು ಬರೆದಿದ್ದೇನು ಆಯ್ತು, ಆದರೆ ಅದನ್ನ ಹಾಡಿಸಿದ್ರಲ್ಲ ಅದು ಇನ್ನೊಂದು ಕತೆ. ಈ ಹಾಡು ಹಾಡಿಸಲು ಕನ್ನಡತಿ ಕಸ್ತೂರಿ ಶಂಕರ್ ಅವರನ್ನೇನು ಪುಟ್ಟಣ್ಣ ಕಣಗಾಲ್ ಆಯ್ಕೆ ಮಾಡಿದ್ರು. ಆದರೆ ಅವರಿಗೆ ಮೊದಲೇ ಹೇಳಿದ್ರಂತೆ, ನೋಡಮ್ಮ ನಿನ್ನ ಧ್ವನಿ ಆರತಿಯ ಧ್ವನಿಗೆ ಹೊಂದಾಣಿಕೆ ಆದರೆ ಮಾತ್ರ ಹಾಡಿಸ್ತೀನಿ, ಇಲ್ಲ ಅಂದರೆ ಇಲ್ಲ. ಈಗ ಮದ್ರಾಸಿಗೆ ಕರ್ಕೊಂಡು ಹೋಗ್ತಾ ಇರೋದು ವಾಯ್ಸ್ ಟೆಸ್ಟ್ ಮಾಡಲಿಕ್ಕೆ ಅನ್ನೋದು ನೆನಪಿರಲಿ. ಈ ಕರಾರಿಗೆ ಒಪ್ಪಿದ್ದ ಕಸ್ತೂರಿ ಶಂಕರ್ ಮದ್ರಾಸಿನಲ್ಲಿ ಮೊದಲ 2 ಸಾಲು ಹಾಡಿದ್ದು ಕೇಳಿ ಪುಟ್ಟಣ್ಣ ಖುಷಿಯಾದರು. ಹಳ್ಳಿ ಅಲ್ಲಮ್ಮ ಹಳ್ಳಿ ಹಳ್ಳಿ ಎಂಬ ಸಾಲನ್ನು ಮನಸ್ಸಿಗೆ ನಾಟುವಂತೆ ಹೇಳಿ ಎಂದು ತಾಕೀತು ಮಾಡಿದರು. ನಂತರ ಹಾಡಿನ ರೆಕಾರ್ಡಿಂಗ್ ಮುಗಿದ ಮೇಲೆ ತುಂಬ ಚೆನ್ನಾಗಿ ಹಾಡಿದೆಯಮ್ಮ, ಈ ಚಿತ್ರದಲ್ಲಿ ಇನ್ನೊಂದು ಹಾಡಿದೆ, ಅದನ್ನು ನೀನೇ ಹಾಡಿಬಿಡು ಅಂದರಂತೆ. ಅದೇ ಯಾವ ತಾಯಿಯು ಪಡೆದ ಮಗಳಾದರೇನು. ಇದನ್ನು ನೆನಪು ಮಾಡಿಕೊಂಡು ಕಸ್ತೂರಿ ಶಂಕರ್ ಹೇಳ್ತಾರೆ, ಪುಟ್ಟಣ್ಣ ಕಣಗಾಲರ ಸ್ಪರ್ಶದಲ್ಲಿ ಅಂಥದ್ದೊಂದು ಮಾಂತ್ರಿಕತೆ ಇತ್ತು, ಹಾಗಾಗಿ ಹಾಡುಗಳೆಲ್ಲ ಅಮರವಾದವು, ಮಧುರವಾದವು, ಮತ್ತು ಒಂದೊಂದು ಹಾಡು ಒಂದೊಂದು ಕತೆಯನ್ನ ತಮ್ಮೊಳಗೆ ಉಳಿಸಿಕೊಂಡವು. ವಿಜಯ ನರಸಿಂಹ ಅವರ ಗೀತ ರಚನೆಯ, ವಿಜಯ ಭಾಸ್ಕರ್ ಅವರ ಸಂಗೀತದ, ಕಸ್ತೂರಿ ಶಂಕರ್ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವಂತಹ ಈ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಕೇಳ್ತಾ ಬನ್ನಿ ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್.
1: ಹಳ್ಳಿ ಅಲ್ಲಮ್ಮ, ಹಳ್ಳಿ ಹಳ್ಳಿ.

ಹಾಡು ಹುಟ್ಟಿದ ಸಮಯ ಬರಹ ಎ.ಆರ್. ಮಣಿಕಾಂತ್. ಈ ಹಾಡು ಸೃಷ್ಟಿಯಾದ ಸಂದರ್ಭ ಕೂಡ ರೋಚಕ. ಹಾಡು ಬರೆಸುವ ಉದ್ದೇಶದಿಂದಲೇ ಸಂಗೀತ ನಿರ್ದೇಶಕ ರಂಗರಾವ್, ಚಿತ್ರ ಸಾಹಿತಿ ಹಾಗೂ ತಮ್ಮ ಜೀವದ ಗೆಳೆಯ ವಿಜಯನಾರಸಿಂಹ ಅವರೊಂದಿಗೆ ಒಂದು ಗೆಸ್ಟ್ ಹೌಸ್ನಲ್ಲಿ ಪುಟ್ಟಣ್ಣ ಬಿಡಾರ ಹೂಡಿದರು. ರಂಗರಾವ್ ಅವರು ವೀಣೆ ನುಡಿಸಿ ಹಾಡಿನ ಟ್ಯೂನ್ ಕೇಳಿಸಿದರು. ನಂತರ, ನೋಡು ವಿಜಯ, ಈ ಸಿನಿಮಾದಲ್ಲಿ ಮದುವೆಯಾದ ನಂತರವೂ ಅಕ್ಕ ಅಡ್ಡದಾರಿ ಹಿಡಿದಿರ್ತಾಳೆ, ಅದನ್ನು ಕಂಡ ತಂಗಿ ನೀನು ಹೀಗೆ ಮಾಡೋದು ಇದೆಲ್ಲ ಸರಿ ಅನಿಸುತ್ತೆ ನಿನಗೆ, ನಾನು ಗೃಹಿಣಿಯನ್ನೋ ನೆನಪೇ ಇಲ್ವಾ ನಿನಗೆ, ನಿನ್ನ ಬುದ್ಧಿಗೆ ಏನಾಗಿದೆ, ಈ ತಪ್ಪು ಕೆಲಸದಿಂದ ಆಚೆ ಬಾ ಎಂದು ಬುದ್ಧಿ ಹೇಳಬೇಕು. ಈ ಸಂದರ್ಭಕ್ಕೆ ಹೊಂದುವಂತೆ ಒಂದು ಹಾಡು ಬರೆದುಕೊಡು. ಕಾಮನೆಗಳ ತೀವ್ರತೆಯಿಂದ ತೊಳಲಾಡುವ ಹೆಣ್ಣಿಗೆ ಉಪದೇಶ ಹೇಳಿದಂತೆ ಆ ಹಾಡಿರಬೇಕು. ಹಾಂ, ಆ ಶಾರದಾಂಬೆಯನ್ನ ಆವಾಹಿಸಿಕೋ ಎಂದರು. ಸರಿ ಸರಿ ಎಂದ ವಿಜಯನರಸಿಂಹ ಪಲ್ಲವಿಯನ್ನ ಹೇಗೆ ಬರೆಯುವುದು ಎಂದು ಯೋಚಿಸುತ್ತಿದ್ದಾಗಲೇ ದಿಢೀರ್ನೇ ಕರೆಂಟ್ ಹೋಯಿತು. ಕರೆಂಟ್ ಬಂದ ನಂತರ ಹಾಡು ಬರೆದರಾಯಿತು ಎಂದುಕೊಂಡು ಮೊಂಬತ್ತಿ ಹಚ್ಚಿಟ್ಟು ವಿಜಯನರಸಿಂಹ ಅವರೊಂದಿಗೆ ಮಾತುಕತೆಗೆ ಕೂತರು ಪುಟ್ಟಣ್ಣ ಮತ್ತು ರಂಗರಾವ್. ಈ ಮೂವರ ಪಟ್ಟಾಂಗ ಶುರುವಾದ ಕೆಲವೇ ನಿಮಿಷಗಳಲ್ಲಿ ಅದುವರೆಗೂ ವಿದ್ಯುತ್ ಬಲ್ಬ್ನ ಸುತ್ತಮುತ್ತ ಸುತ್ತುತ್ತಾ ಇದ್ದ ಒಂದೆರಡು ಮಿಡತೆಗಳು ಸೀದಾ ಕೆಳಗಿಳಿದು ಬಂದು ಮೊಂಬತ್ತಿಯ ಸುತ್ತಲೇ ಗಿರಕಿ ಹೊಡೆಯಲು ಶುರು ಮಾಡಿದವು. ಇದನ್ನ ಗಮನಿಸಿದ ಪುಟ್ಟಣ್ಣ ಮಿಡತೆಯನ್ನು ಕೈಬೀಸಿ ಅತ್ತ ಓಡಿಸೋದಕ್ಕೆ ಒಂದೆರಡು ಬಾರಿ ಪ್ರಯತ್ನಿಸ್ತಾರೆ, ಆದರೆ ಆ ಮಿಡತೆ ಮತ್ತೆ ಮತ್ತೆ ಅಲ್ಲಿಗೆ ಬರ್ತದೆ. ಅದನ್ನ ಕಂಡವರೇ, ಅಯ್ಯೋ ಇದೇನಪ್ಪ ಇದು, ಇದು ಬದುಕಿಕೊಳ್ಳಲಿ ಅಂತ ನಾನು ಓಡಿಸಿದ್ರೆ ಅದು ಅಷ್ಟು ದೂರ ಹೋಗಿ ಅಲ್ಲಿ ನಿಲ್ಲದೆ ಮತ್ತೆ ಈ ಬೆಂಕಿಯ ಕಡೆಗೆ ವಾಪಸ್ ಬರ್ತಿದೆ ಅಲ್ವಾ ಅಂತ ಹೇಳಿ ಉದ್ಗಾರ ತೆಗೆದರಂತೆ. ಪುಟ್ಟಣ್ಣ ಮಾತು ಕೇಳಿದ ಕ್ಷಣ ಆಗಲೂ ಹಾಡಿನ ಪಲ್ಲವಿ ಹೇಗಿರಬೇಕೆಂದು ಯೋಚಿಸ್ತಾ ಇದ್ದಂಥ ವಿಜಯನರಸಿಂಹ ಅವರಿಗೆ ತಕ್ಷಣವೇ ಮೈಯೊಳಗೆ ಮಿಂಚು ಹರಿದಂತಾಯಿತು. ಮೇಲಿಂದ ಮೇಲೆ ಮುಂಬತ್ತಿಯ ಬೆಳಕಿಗೆ ಮುತ್ತಿಡಲು ಬರ್ತಾ ಇದ್ದಂಥ ಮಿಡತೆ, ಆಸೆಯಿಂದ ಕಾಮದಿಂದ ಕುರುಡಾಗಿದ್ದ ಎಡಕಲ್ಲು ಗುಡ್ಡದ ಮೇಲಿನ ನಾಯಕಿಯಂತೆಯೇ ಅವರಿಗೆ ಕಾಣಿಸಿತು. ಮರುಕ್ಷಣವೇ ಅವರು ನಿಲ್ಲು ನಿಲ್ಲೇ ಪತಂಗ ಬೇಡ ಬೇಡ ಬೆಂಕಿಯ ಸಂಘ ಎಂಬ ಮೊದಲ ಸಾಲು ಬರೆದೇ ಬಿಟ್ರು. ಮುಂದೆ ಮೊದಲ ಚರಣ ಬರೆಯುವಾಗ ನಾಯಕಿಯನ್ನ ತಿವಿದು ಎಚ್ಚರಿಸುವಂತ ಸಾಲಿರಬೇಕು ಎಂದು ಯೋಚನೆಯೊಂದು ಅವರಿಗೆ ಬಂತು. ಆಗ ಕ್ಷಣಿಕದ ಚಪಲಕ್ಕೆ ಬಲಿಯಾಗುವೆಯ ಶ್ರೀಮತಿ ಎನಿಸಿ ಮತಿ ನೀಗುವೆಯ ಎಂಬ ಇನ್ನೊಂದು ದಿವ್ಯ ಸಾಲು ವಿಜಯನರಸಿಂಹ ಅವರ ಲೇಖನಿಯಿಂದ ಮೂಡಿಬಂತು. ಇಲ್ಲಿ ವಿಜಯನರಸಿಂಹ ಅವರ ಬಗ್ಗೆ ನಾಲ್ಕು ಮಾತು ಹೇಳಲೇಬೇಕು. ಕನ್ನಡದ ಶ್ರೇಷ್ಠ ಗೀತ ರಚನೆಕಾರರಲ್ಲಿ ಒಬ್ಬರು ವಿಜಯನರಸಿಂಹ. ಭಾರತ ಭೂಷಿರ ಮಂದಿರ ಸುಂದರಿ, ವಸಂತ ಬರೆದನು ಒಲವಿನ ಓಲೆ, ವಿರಹ ನೂರು ತರಹ, ಜ್ಯೋತಿ ಯಾವ ಜಾತಿಯಮ್ಮ ಜಗದೀಶ್ವರಿ, ಹಾವಿನ ದ್ವೇಷ ಹನ್ನೆರಡು ವರುಷ, ಈ ಸಂಭಾಷಣೆ ನಮ್ಮ ಈ ಪ್ರೇಮ ಸಂಭಾಷಣೆ, ಹೀಗೆ ಅವರು ಬರೆದ ಸೂಪರ್ ಹಿಟ್ ಗೀತೆಗಳ ಪಟ್ಟಿ ದೊಡ್ಡದಿದೆ. ಎಷ್ಟೇ ಮಧುರ ಗೀತೆ ಬರೆದರೂ ಕನ್ನಡ ಸಾಹಿತ್ಯ ಪರಿಷತ್ನವರು ತಮ್ಮ ಸಾಹಿತ್ಯ ಸೇವೆ ಗಮನಿಸಿ ಒಂದು ಪ್ರಶಸ್ತಿ ಕೂಡ ಕೊಡಲಿಲ್ಲ. ಉದಯಶಂಕರ್ ಅವರಿಗೂ ಅಂಥದ್ದೇ ನೋವಿತ್ತು. ಒಂದು ಸಂದರ್ಭದಲ್ಲಿ ಉದಯಶಂಕರ್ ತಮಾಷೆಯಾಗಿ, ವಿಜಯನರಸಿಂಹ ಅವರೇ, ಸಾಹಿತ್ಯ ಪರಿಷತ್ನವರೇ ಸನ್ಮಾನಿಸಲಿ ಎಂದು ಕಾಯುವುದರಲ್ಲಿ ಅರ್ಥವಿಲ್ಲ, ಈಗ ಒಂದು ಕೆಲಸ ಮಾಡೋಣ, ನಾವೇ ಒಂದು ದಿನ ಸಾಹಿತ್ಯ ಪರಿಷತ್ಗೆ ಹೋಗಿ ಒಬ್ಬರಿಗೊಬ್ಬರು ಸನ್ಮಾನ ಮಾಡಿಕೊಂಡು ಬಿಡೋಣ, ನಮ್ಮ ಆಸೆನ ಹಾಗಾದರೂ ಈಡೇರಿಸಿಕೊಳ್ಳೋಣ ಎಂದರಂತೆ. ದುರಂತವೆಂದರೆ ವಿಜಯನರಸಿಂಹ ಅವರನ್ನ ಸನ್ಮಾನಿಸಬೇಕೆಂಬ ಬುದ್ಧಿ ಸಾಹಿತ್ಯ ಪರಿಷತ್ನ ಜನರಿಗೆ ಕಡೆಗೂ ಬರಲಿಲ್ಲ. ಆದರೆ ಅವರು ತೀರಿಕೊಂಡ ದಿನ ಯಾರೋ ದಡಬಡಿಸಿ ಬಂದು ನಾವು ಸಾಹಿತ್ಯ ಪರಿಷತ್ನಿಂದ ಬಂದಿದ್ದೀವಿ ಎಂದು ಹೇಳಿ ಹಾರ ಹಾಕಿ ಹೋದರಂತೆ. ಈ ಘಟನೆಯನ್ನು ಈಗಲೂ ನೋವಿನಿಂದಲೇ ನೆನೆಯುವ ವಿಜಯನರಸಿಂಹ ಅವರ ಮೊಮ್ಮಗ ಸುದತ್ತ ಗೌತಮ್ ಹೇಳ್ತಾರೆ, ಅಲ್ಲ ಸರ್, ನಮ್ಮ ತಾತ ಬದುಕಿದ್ದಾಗ ಬಾರದ ಪುರಸ್ಕಾರ ಅವರು ಬಾರದ ಲೋಕಕ್ಕೆ ಹೋದ ನಂತರ ಬಂತು, ಅದರಿಂದ ಏನು ಉಪಯೋಗ? ಅವರ ನೋವಿನ ಪ್ರಶ್ನೆಗೆ ಉತ್ತರಿಸುವುದಾದರೂ ಹೇಗೆ? ಎಡಕಲ್ಲು ಗುಡ್ಡದ ಮೇಲೆ ಸಿನಿಮಾದ ವಿಜಯ ನರಸಿಂಹ ಅವರ ಗೀತ ರಚನೆ, ಎಂ ರಂಗರಾವ್ ಅವರ ಸಂಗೀತದ, ಎಸ್ ಜಾನಕಿ ಅವರು ಹಾಡಿರುವಂತಹ ಈ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಇದು ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್.

ಈ ಹಾಡು ಬರೆದ ಸಂದರ್ಭ ಹೇಗಿತ್ತು, ಎಂಥ ಕ್ಷಣದಲ್ಲಿ ಹಾಡು ಸೃಷ್ಟಿಯಾಯಿತು ಎಂಬ ಪ್ರಶ್ನೆಗೆ ಜಯಂತ್ ಕಾಯ್ಕಿಣಿ ಹೀಗೆ ಹೇಳ್ತಾರೆ. ಮುಂಗಾರು ಮಳೆಯ ಅನಿಸುತ್ತಿದೆ ಯಾಕೋ ಎಂದು ಹಾಡು ಸೂಪರ್ ಹಿಟ್ ಆಗಿದ್ದ ಸಂದರ್ಭ ಅದು. ಪ್ರೇಕ್ಷಕರು ಮಾತ್ರವಲ್ಲ ನಿರ್ಮಾಪಕ ನಿರ್ದೇಶಕರು ಕೂಡ ಅಂಥದೇ ಇನ್ನೊಂದು ಹಾಡು ಬರೆದ್ರೆ ಚೆನ್ನಾಗಿರುತ್ತೆ ಎಂದು ನನಗೆ ಹೇಳಿದರು. ಅಂಥದೇ ಇನ್ನೊಂದು ಹಾಡಿಗಾಗಿ ಒತ್ತಾಯಿಸಿದ್ರು, ಆದರೆ ನನಗದು ಇಷ್ಟವಿರಲಿಲ್ಲ. ಆ ಹಾಡಿನ ಗುಂಕಿನಿಂದ ಹೊರಬರಬೇಕು, ಅದಕ್ಕಿಂತ ಭಿನ್ನವಾದ ಇನ್ನೊಂದು ಚಂದದ ಹಾಡು ಬರಿಬೇಕು ಅನ್ನೋದು ನನ್ನ ಆಸೆಯಾಗಿತ್ತು. ಆದರೆ ಆ ಹಾಡನ್ನು ಎಷ್ಟು ಮರೆಯಲು ಪ್ರಯತ್ನಿಸ್ತಾ ಇದ್ದೇನೋ ಅಷ್ಟೇ ಜಾಸ್ತಿ ನೆನಪಾಗ್ತಾ ಇತ್ತು. ಅದರಲ್ಲೂ ಈ ಹಾಡಿಗೆ ಬಳಸಿದ ಟ್ಯೂನ್ ನನ್ನನ್ನು ವಿಪರೀತ ಕಾಡಿತ್ತು. ಹೀಗಿದ್ದಾಗಲೇ ಮಿಲನಕ್ಕೆ ಹಾಡು ಬರಿಬೇಕಿತ್ತಲ್ಲ, ಆ ಸಂದರ್ಭವನ್ನು ನೆನಪು ಮಾಡಿಕೊಂಡೆ. ಹೊಸ ಹಾಡಿನ ಧ್ಯಾನದಲ್ಲಿರುವಾಗಲೇ ಮತ್ತೆ ಅನಿಸುತ್ತಿದೆಯ ಟ್ಯೂನ್ ನೆನಪಾಯಿತು. ಇದೊಳ್ಳೆ ಕತೆ ಆಯ್ತಲ್ಲ, ಮುಂಗಾರು ಮಳೆ ಸಿನಿಮಾದ ಅಬ್ಬರ ಕಡಿಮೆಯಾದರೂ ಈ ಹಾಡು ನನ್ನನ್ನು ಬಿಡ್ತಾ ಇಲ್ವಲ್ಲ, ಮಳೆ ನಿಂತ ಮೇಲೂ ಬೀಳುವ ಹನಿಯ ಹಾಗೆ ಕಾಡುತ್ತಲೇ ಇದೆಯಲ್ಲ ಅಂದುಕೊಂಡೆ. ಆಗಲೇ ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ, ಮಾತೆಲ್ಲ ಮುಗಿದ ಮೇಲೆ ದನಿಯೊಂದು ಕಾಡಿದೆ ಎಂಬ ಹೊಸ ಸಾಲು ಹೊಳೆಯಿತು. ಅದನ್ನು ಬರೆದು ಸಂಗೀತ ನಿರ್ದೇಶಕ ಮನೋಮೂರ್ತಿಯವರಿಗೆ ಹಾಡಿ ತೋರಿಸಿದೆ. ಅವರು ವಾ ವಾ ಚೆನ್ನಾಗಿದೆ ಅಂದರು. ಈ ಸಂದರ್ಭದಲ್ಲಿ ಒಂದು ತಮಾಷೆ ನಡೀತು. ಎರಡು ಸಾಲು ಬರೆದು ಹಾಡು ತೋರಿಸಿದ ನಂತರ ಮನೋಮೂರ್ತಿಯವರಿಗೆ ಈ ಹಾಡಿನಲ್ಲಿ ಅನುಪಲ್ಲವಿ ಉಳಿದು ಹೋಗಿದೆ ಎಂದು ಹೇಳಿದೆ. ಅವರು ಅದನ್ನು ಕೂಡ ಹಾಡಿನ ಸಾಲೆ ಎಂದು ಭಾವಿಸಿ ವಾವ್ ಇದು ಕೂಡ ಚೆನ್ನಾಗಿದೆ ಎಂದು ಹೇಳಿದರು. ತಕ್ಷಣವೇ ನಗು ಬಂತು. ಸರ್, ಈಗ ಹೇಳಿದು ಹಾಡಿನ ಸಾಲಲ್ಲ, ಈ ಹೊಸ ಹಾಡಿಗೆ ಪಲ್ಲವಿಯಾಗಿದೆ, ಅನುಪಲ್ಲವಿ ಉಳಿದು ಹೋಗಿದೆ, ಅದನ್ನು ಬರಿಬೇಕು ಅಂದೆ ಅಂತ ಹೇಳಿದರು. ಮನೋಮೂರ್ತಿಯವರು ಆಗ ಕೂಡ ನೀವು ಹಿಂದೆ ಹೇಳಿದ್ದೆ ಚೆನ್ನಾಗಿದೆ ಅಂದರು. ತಕ್ಷಣವೇ ನನಗೆ ಹೇಳುವುದು ಏನೋ ಉಳಿದು ಹೋಗಿದೆ ಎಂಬ ಸಾಲು ಹೊಳೆಯಿತು. ಹೇಳಲಿ ಹೇಗೆ ತಿಳಿಯದಾಗಿದೆ ಎಂಬ ಇನ್ನೊಂದು ಸಾಲು ಕೈಜಗ್ಗಿತು. ಅದನ್ನೇ ಅನುಪಲ್ಲವಿಯಾಗಿ ಬರೆದೆ. ನಂತರ ಪಲ್ಲವಿ ಅನುಪಲ್ಲವಿಯನ್ನು ನೋಡಿದರೆ ಅದು ಮಿಲನ ಚಿತ್ರದ ಸನ್ನಿವೇಶಕ್ಕೆ ಬೊಂಬಾಟಾಗಿ ಹೊಂದಿಕೊಳ್ಳುತ್ತೆ ಅನಿಸಿತು. ನಂತರದ ಕ್ಷಣದಲ್ಲಿ ನಾಯಕಿಯ ಮನಸ್ಸಿನ ತೊಳಲಾಟ, ಸಂಕಟ, ಅಪರಾಧಿ ಭಾವ, ಅವನು ಬೇಕು ಅನ್ನೋ ತುಡಿತ, ಹೀಗೆ ಒಂದೊಂದೊಂದೊಂದೇ ಪದಗಳ ರೂಪದಲ್ಲಿ ಬಂದು ಜಾಗ ಪಡೆದುಕೊಂಡವು. ನನಗೆ ಗೊತ್ತಿಲ್ಲದಂತೆಯೇ ಒಂದು ಮಧುರ ಗೀತೆ ಸಿದ್ಧವಾಗಿ ಹೋಯಿತು. ಇಷ್ಟು ಹೇಳಿ ನಸುನಕ್ಕರು ಜಯಂತ್ ಕಾಯ್ಕಿಣಿಯವರು. ಅದನ್ನು ಕಂಡಾಗ ಚಂದಿರನ ತುಂಬ ನಗೆ ನೆನಪಾಯಿತು ಮತ್ತು ಕಾಡುವ ಹಾಡುಗಳ ಹಿಂದೆ ಒಂದು ಕತೆ ಇರುತ್ತೆ ಎಂಬ ಮಾತು ಚಂದಿರನಾಣೆಗೂ ನಿಜವಾಯಿತು. ಮಿಲನ ಚಿತ್ರದ ಜಯಂತ್ ಕಾಯ್ಕಿಣಿಯವರ ಗೀತ ರಚನೆಯ ಮನುಮೂರ್ತಿಯವರ ಸಂಗೀತದ ಶ್ರೇಯ ಘೋಷಾಲ್ ಅವರು ಹಾಡಿರುವಂತ ಹಾಡು ನಿಮ್ಗಾಗಿ ಬರ್ತಾ ಇದೆ, ಕೇಳ್ತಾ ಬನ್ನಿ. ಇದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾದ.

0: ಕೇನು ದುಲ್ಲರೆ ರೇಡಿಯೋ ಸಾರಂಗ್ 107.8 FM ಇತ್ತೆ ಇಂಚಿಪ ಕುಡ್ಲದ ತುಳುಭವನದ ಸಿರಿಚಾವಡಿಡ್ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಂಚನೆ ಮಂಗಳೂರು ಮಹಾನಗರ ಪಾಲಿಕೆ ಮುಂದದ ಒಟ್ಟು ಸೇರಿಗೆಡ್ ನಡತಿನ ತುಳು ನಾಟಕ ಪರ್ಬ 2022 ಈ ಲೇಸಿಡ್ ನಡತಿನ ನಾಟಕ ಆ ದೇವಿರು ತೂವಡ್ ನಡಪಾದು ಕೊರ್ನಕ್ಲು ವಿಷ್ಣು ಕಲಾವಿದರು ಮದ್ದಡ್ಕ ಇತ್ತೆ ಆ ದೇವಿರು ತೂವಡ್ ಈ ನಾಟಕದ
1: ವಿಷ್ಣು ಕಲಾವಿದರಿ ಸಂತೋಷ್ ಕುಲಾಳ ಹೊಸ್ಮಾರು ದಿನೇಶ್ ಕಕ್ಕಿಂಜೆ ಸುರೇಶ್ ನಾರಾವಿ ಯಜ್ಞೇಶ್ ಧರ್ಮಸ್ಥಳ ವಿನೋದ್ರಾಜ್ ಸವಣಾಲು ಅಭಿಷೇಕ್ ಸಂತೋಷ್ ಪಡಂಗಡಿ ಅಭಿಜಿತ್ ಕುತ್ಲೂರು ಮಧುಸೂದನ್ ಅಲಂಕಾರು ದಣೇಂದ್ರ ಧರ್ಮಸ್ಥಳ ದರ್ಶನ್ ಕುದ್ಯಾಡಿ ಅಶ್ವಥ್ ಏಯಾಡಿ ಶ್ರೀಮತಿ ವಸಂತಿ ಕಿಲ್ಲೂರು ಶ್ರೀಮತಿ ವಿಜಯ ನಾರಾವಿ ಸುಜಯ ಬೆಳ್ತಂಗಡಿ ಹರಿಣಿ ಬೆಳ್ತಂಗಡಿ ಲಿಖಿತಾ ಬೆಳ್ತಂಗಡಿ ಈ ನಾಟಕದ ರಚನೆ ಗೀತ ರಚನೆ ಸಂಗೀತ ಸಾಹಿತ್ಯದ ಒಟ್ಟಿಗೆ ತಂಡ ಸಮಗ್ರ ನಿರ್ವಹಣೆ ತಂಡದ ಗುರಿಕಾರಿ ಅನಂತ್ ಎಸ್ ಇರುವತ್ತರಾಯ ತಂಗೋಯಿ ಮದ್ದಡ್ಕ ನಡೆದು ಮಗು ನಿಖಿಲ ಎದ್ದಡು ಆ ದೇವೆರು ತುವಡು

ಭೂಮಿಡು ಹೋರಾಟ ನಾನಾ ವಿಧಟು ಅಲೆದಾಟ

0: ತಂಡ 7 ವರ್ಷಕ್ಕೆ ದುಂಬುದ ಶುಭನ ಕೊಲೆ ಪ್ರಕರಣ ಈರತಂಗಡಿ ಸಾಕ್ಷಿ ತಿರಸಿರುಮಲ್ದಲ್ಲಿಗೆ ಅಂಜಾದ ಯಾ ನೀ ಊರು ಏರಿ ಹೆಂಚಿನ ನರಮಣಿ ಹಿರೇ ಗೊತ್ತಿಲ್ಲ ಐಡ್ದಾವರ ಆ ಕೇಸಿನ ಅಡೆಗೆ ಮುಂಚುನಡ್ಡೆ ತೋಜು
1: ಮುಂಜಿಮೇಲೆ ಈ ತನಿಖೆಡು ಅಪರಾಧಿನು ಅಪರಾಧಿ ಮಲ್ತಂಡ ದಾನೆ ಅವು
0: ಅಪರಾಧಿನು ಅಪರಾಧಿ ಮಲ್ತಂಡ ದಾನೆ ದಾನೆ ಅವ ನಿನ್ನ ತಂಗಡಿನ ಜೀವನ ದುರಂತ ಅವು ನೆನ್ಪಿಪಡು
1: ಈ ಭೂಮಿಡು ಹುಟ್ಟಿನ ಪ್ರತಿ ಮನುಷ್ಯರ್ಲ ಪ್ರತಿ ಗಲಿಗೆಲ ದುರಂತನೇ ಅಂಚನೆ ಜನ್ನ ತಂಗಡಿ ದುರಂತದ ಸರಮಲೆ ಕಾಡದು ಚಿಕ್ಕೋ ನಿಪುಣಾಲು ಚಿಂಚನೆ ಇಪ್ಪಡದು ಪಣಂದುಲ್ಲರಾ ದೇ ಇಗಲಿ ಪಾತ್ರ ಪಣಂದಲ್ಲ ನಿಗಳಂಚಿನ ಶ್ರೀಮಂತರು ಏಪ್ಪ ಭೂಮಿ ಪಟ್ಟು ದುಡ್ಡು ರಾಶಿ ನಡಪರ ಸುರಮಂತರ ಅಂಚಿನ ನಿಲಟ್ಟು ಎಂತ ನಡಪಡಂದು ಕಲ್ಪರ ಬಿದ್ದಂತನ ಈ ಸಾಕ್ಷಿ ದಿವಕರ್ ಬೇತದಾಲೆತ್ತಿನ ಪಾತ್ರನೆ ಜಂಡ
2: ಬಾಲ ಬಾಲ ಬಾರ ಏನ ಬಾಲ ಇಲ್ಲದ ಮಾತಾರ ಒಂದೊಡ್ಡ

0: ರೇಡಿಯೋ ಸಾರಂಗ್ 107.8 FM. ಈ ದಿನದ ಕನ್ನಡ ಪ್ರಸಾರದಲ್ಲಿ ಆಧುನಿಕ ಶಿಕ್ಷಣ ಮತ್ತು ಸಾಹಿತ್ಯ, ಈ ಬಗ್ಗೆ ಮಾತಾಡುವವರು ಪ್ರೊಫೆಸರ್ ಬಾಲಕೃಷ್ಣ ಶೆಟ್ಟಿ.
1: ಆಧುನಿಕ ಶಿಕ್ಷಣ ಮತ್ತು ಸಾಹಿತ್ಯ ಈ ವಿಚಾರದ ಮೇಲೆ ನನ್ನ ಪ್ರಬಂಧವನ್ನು ಬಹಳ ಲಘು ದಾಟಿಯಲ್ಲಿ ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಇಚ್ಛೆ ಪಡ್ತೇನೆ. ಆಧುನಿಕ ಶಿಕ್ಷಣದ ಬಗ್ಗೆ ಇವತ್ತು ನಮ್ಮ ಸಮಾಜ ಎಷ್ಟು ಹೆದರ್ಕೊಂಡಿದೆ ಅನ್ನೋದಕ್ಕೊಂದು ಸಣ್ಣ ದೃಷ್ಟಾಂತದ ಮೂಲಕ ನನ್ನ ಮಾತನ್ನು ಆರಂಭಿಸ್ತೇನೆ. ಪದವಿ ವಿದ್ಯಾರ್ಥಿಗಳು ಒಮ್ಮೆ ಒಂದು ಗಾಣ ನೋಡೋದಕ್ಕೊಂದು ಹಳ್ಳಿಗೆ ಹೋಗ್ತಾರೆ. ಹಳ್ಳಿಗೆ ಪದವಿ ವಿದ್ಯಾರ್ಥಿಗಳು ಟ್ರಿಪ್ಪಿಗೆ ಹೋದದ್ದು. ಗಾಣದ ಸುತ್ತ ಎತ್ತ ತಿರುಗುತ್ತಾ ಇತ್ತು. ಅಲ್ಲೇ ಪಕ್ಕದಲ್ಲಿ ಒಬ್ಬ ರೈತ ಏನೋ ಗದ್ದೆ ಕೆಲಸ ಮಾಡ್ತಾ ಇದ್ದ. ಅಧ್ಯಾಪಕರು ಹೇಳಿದ್ದಾರೆ ವಿದ್ಯಾರ್ಥಿಗಳಲ್ಲಿ, ನೀವು ಪ್ರಶ್ನೆ ಕೇಳಬೇಕು, ಹೋಗಿ ಸುಮ್ಮನೆ ಬರೋದಲ್ಲ, ಇದು ಟ್ರಿಪ್ಪು, ನಿಮಗೆ ಶೈಕ್ಷಣಿಕ ಪ್ರವಾಸ ಇದು. ಹಾಗೆ ವಿದ್ಯಾರ್ಥಿಗಳು ಹೋಗಿ ಗಾಣದ ಸುತ್ತ ನೋಡಿದ್ರು. ಈಗ ನೋಡಲಿಕ್ಕೆ ಹೋಗಬೇಕಾದ ಪರಿಸ್ಥಿತಿ ಇದೆ. ಮೊದಲ ಪ್ರಶ್ನೆ ಕೇಳಿದ್ರಂತೆ ವಿದ್ಯಾರ್ಥಿಗಳು, ಅಣ್ಣ ಆ ಎತ್ತುಗಳಿಗೆ ಏನೂ ನೀನು ಹೊಡೆಯದೆ ಆ ಎತ್ತುಗಳು ಗಾಣದ ಸುತ್ತ ಸುತ್ತಾ ಇದ್ದಾವಲ್ಲ, ಇದು ಹೇಗೆ? ಆಗ ಆ ರೈತ ಹೇಳ್ತಾನೆ, ಅದರಲ್ಲೇನು ವಿಶೇಷತೆ ಏನಿಲ್ಲ, ನಾನು ಅಕ್ಕಚ್ಚು ಹಿಂಡಿ ಬಾಯಾರಿಕೆ ಕೊಟ್ಟಿದ್ದೇನೆ, ಅವುಗಳು ಪ್ರಾಮಾಣಿಕವಾಗಿ ಸುತ್ತುತ್ತಾವೆ ಅಂತ ಹೇಳತಕ್ಕಂಥ ಅಭಿಪ್ರಾಯವನ್ನು ರೈತ ಇಟ್ಟ. ಆಮೇಲೆ ಮತ್ತೂ ಪ್ರಶ್ನೆ ಕುತೂಹಲ ತಾಳ್ಲಿಕ್ಕಾಗದೆ ರೈತನಲ್ಲಿ ಮತ್ತೆ ಪುನಃ ಕೇಳ್ತಾರಂತೆ ಅದೇ ವಿದ್ಯಾರ್ಥಿಗಳು, ಅವುಗಳು ತಿರ್ತಾ ಇದ್ದಾವೆ ಅಂತ ನಿಮ್ಗೆ ಹೇಗೆ ಗೊತ್ತಾಗತ್ತೆ, ನಿಂತ್ಕೊಂಡ್ರೆ ಹೇಗೆ ಗೊತ್ತಾಗತ್ತೆ? ಆಗ ಆ ರೈತ ಹೇಳ್ತಾನೆ, ಅವುಗಳ ಕುತ್ತಿಗೆ ಒಂದು ಗಂಟೆ ಕಟ್ಟಿದ್ದೇನೆ, ಆ ಗಂಟೆ ಗಣಗಣ ಶಬ್ದ ಆಗ್ತದೆ, ಅದು ನಿಂತರೆ ನಿಂತಿದೆ ಅಂತ ಭಾವಿಸಿಕೊಳ್ತೇನೆ ಅಂತ. ಆಮೇಲೆ ಮತ್ತೂ ಕುತೂಹಲ ತಾಳ್ಲಿಕ್ಕಾಗದೆ ಆ ಎತ್ತುಗಳು ನಿಂತಲೇ ಹೀಗೆ ಕುತ್ತಿಗೆಯನ್ನು ಅಲ್ಲಾಡಿಸಿದ್ರು ಗಂಟೆ ಶಬ್ದ ಆಗ್ತದಲ್ಲ, ಆವಾಗ ನಿಮ್ಗದು ಹೇಗೆ ಗೊತ್ತಾಗತ್ತೆ? ಆಗ ರೈತ ಹೇಳಿದಂತೆ, ನಾನು ಅದನ್ನು ಬಿ ಎವರೆಗೆ ಓದಿಸ್ತಿಲ್ಲ, ಯಾಕಂದ್ರೆ ಎಲ್ಲಾದರೂ ಎತ್ತುಗಳ ನಾನು ಬಿ ಎವರೆಗೆ ಓದಿಸಿದ್ದಿದ್ರೆ ಅವು ನಿಂತಲ್ಲೇ ಕುತ್ತಿಗೆ ಅಲ್ಲಾಡಿಸ್ತಿದ್ವೋ ಏನು? ಆಧುನಿಕ ಶಿಕ್ಷಣದ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂತಂದ್ರೆ ನಿಂತಲ್ಲೇ ಕುತ್ತಿಗೆ ಅಲ್ಲಾಡಿಸುವುದನ್ನು ನಾವು ಇವತ್ತು ವಿದ್ಯಾರ್ಥಿಗಳಿಗೆ ಕಲಿಸ್ಕೊಡ್ತಾ ಇದ್ದೇವೆ. ಮೊದಲಿಗೆ ನನ್ನ ಮಾತಿಗೆ ಆರಂಭಿಸುವುದರ ಮೊದಲು ರವಿ ಬೆಳಗೆರೆಯವರು ಬರೆದಂತ ಒಂದು ದೃಷ್ಟಾಂತ ಹೇಳಿಬಿಟ್ಟು ಮಕ್ಕಳನ್ನು ಬೆಳೆಸ್ತಕ್ಕಂಥ ಒಂದು ತುರ್ತು ಹೇಗಿರಬೇಕು, ಮಾತೆ ತಂದೆ ತಾಯಿಂದ್ರೆ ಹೇಗಿರಬೇಕು ಅನ್ನೋದಕ್ಕೆ ಒಂದು ವಿಚಾರವನ್ನು ಹೇಳ್ತಾನೆ. ಅದೇನಂತಂದ್ರೆ, ಇವತ್ತೆಲ್ಲ ರಕ್ಷಕರು ಜಿರಾಫೆ ಅಂತ ಇರಬೇಕು ಅಂತಕ್ಕಂಥ ಒಂದು ಮಾತು. ಇದು ಜಿರಾಫೆಯಲ್ಲಿ ಮನುಷ್ಯರಲ್ಲಿ ಅಂತಕ್ಕಂಥ ಅದನ್ನು ನೀವು ಲೆಕ್ಕ ಹಾಕ್ಬೋದು. ಆದರೂ ಸಹಿತ ಮಕ್ಕಳನ್ನು ಜಿರಾಫೆ ಮಕ್ಕಳು ಹೇಗೆ ಮಗುವನ್ನು ಸಾಕ್ತದೋ ಹಾಗೆ ನಮ್ಮ ಮಗುವನ್ನು ಇವತ್ತು ಆಧುನಿಕ ಯುಗದಲ್ಲಿ ಸಾಕಬೇಕು. ಆದರೆ ನಾವು ಹಾಗೆ ನಮ್ಮ ಮಕ್ಕಳನ್ನು ಸಾಕ್ತಾ ಇಲ್ಲ. ಸಸ್ತನಿಗಳಲ್ಲಿ ಅತಿ ಎತ್ತರದ ಪ್ರಾಣಿ ಜಿರಾಫೆ. ಅದು ತಾನು ಗರ್ಭವತಿ ಗರ್ಭಧಾರಣೆ ಮಾಡಿದ ಮೇಲೆ ಒಂದು ಸಮತಟ್ಟಾದಂತ ಜಾಗವನ್ನು ಜಿರಾಫೆ ಹುಡುಕ್ತದಂತೆ. ಸಮತಟ್ಟಾದ ನಿಂತ್ಕೊಂಡೇ ಅದು ಮಗುವನ್ನು ಕರುವನ್ನು ಹಾಕೋದು. ಅಷ್ಟು ಎತ್ತರದಿಂದ ಆ ಕರು ಕೆಳಗಡೆ ಬೀಳುವಾಗ ಅದು ಸಮತಟ್ಟಾದ ಜಾಗದಲ್ಲಿ ಬೀಳುತ್ತದೆ. ತನ್ನ ಪ್ರೇಮಮಯವಾದಂತ ದೃಷ್ಟಿಯಲ್ಲಿ ಜಿರಾಫೆ ಆ ಮಗುವಿನ ಸುತ್ತ ಒಂದು ಸುತ್ತ ಬರ್ತದೆ ಮಗು ಕೆಳಗಡೆ ಬಿದ್ದ ಮೇಲೆ. ಆಮೇಲೆ ಜಿರಾಫೆ ತಡ ಮಾಡೋದಿಲ್ಲ, ಅದರ ಪ್ರಷ್ಟಮಾಗುವನ್ನು ನೋಡಿ ತನ್ನ ಬಲಿಷ್ಠವಾದ ಕಾಲಿನಿಂದ ಜಿರಾಫೆ ಆ ಮಗುವಿಗೆ ಜಾಡಿಸಿ ಒದಿತದೆ. ಜಾಡಿಸಿ ಒದ್ದಾಗ ಆ ಜಿರಾಫೆ ಮಗು ಹಗೂರ ಎದ್ದು ನಿಲ್ಲುವ ಪ್ರಯತ್ನ ಮಾಡ್ತದೆ. ಅದು ಮಾಂಸದ ಮುದ್ದೆ ಆದಂತಹ ಜಿರಾಫೆಯ ಕರು ಮತ್ತೆ ಪುನಃ ಬೀಳುತ್ತದೆ. ಬಿದ್ದ ಮೇಲೆ ಮತ್ತೊಮ್ಮೆ ಅದು ಅದೇ ಭಾಗಕ್ಕೆ ನೋಡಿ ಮತ್ತೊಮ್ಮೆ ತಾಯಿ ಜಿರಾಫೆ ಆ ಜಿರಾಫೆಗೆ ಜಾಡಿಸಿ ಒದಿತದೆ. ಆಮೇಲೆ ಇನ್ನೊಂದು ಪೆಟ್ಟಿಗೆ ಹೆದರಿದಂತಹ ಕರು ಮತ್ತೆ ಪುನಃ ಹೋಗಿ ತಾಯಿಯ ಆ ಮೊಲೆಗೆ ಎದ್ದು ನಿಂತು ಬಾಯಿ ಹಾಕಲಿಕ್ಕೆ ಪ್ರಾರಂಭಿಸಿ ಹಾಲು ಕುಡಿಲಿಕ್ಕೆ ಪ್ರಾರಂಭಿಸುತ್ತದೆ. ಇಲ್ಲಿಗೆ ಜಿರಾಫೆಯ ಹೆರಿಗೆ ಕ್ರಿಯೆ ಮುಕ್ತಾಯ ಆಗುತ್ತೆ. ಆದರೆ ಜಿರಾಫೆ ತನ್ನ ಮಗುವಿಗೆ ಎರಡು ಸಾರಿ ಬೌದ್ಧಿಕವಾಗಿ ಒದ್ದಿದೆ. ಇದನ್ನು ಹೇಳಲಿಕ್ಕಾಗಿ ನಾನು ಇಲ್ಲಿ ಇಷ್ಟಪಟ್ಟದ್ದು, ಯಾಕಂದ್ರೆ ಎಲ್ಲಾದರೂ ಜಿರಾಫೆ ಎರಡು ಸಾರಿ ಒದಿದೆ ಇದ್ದಿದ್ರೆ ಆ ಮಗು ಏಳ್ತಾ ಇರಲಿಲ್ಲ, ಅದು ಯಾವುದೋ ಹುಲಿಯೋ ಕರಡಿಯೋ ಬಾಯಿಗೆ ತುತ್ತಾಗಿ ಸತ್ತು ಹೋಗ್ತಿತ್ತು. ತಾಯಿ ವಾತ್ಸಲ್ಯ, ಅತ್ಯಂತ ವಾತ್ಸಲ್ಯಮಯವಾದಂತಹ ಒದೆತ ಇವತ್ತು ಆ ಜಿರಾಫೆ ಮರಿಗೆ ಬೇಕಾಗಿತ್ತು. ನಮ್ಮ ಮಕ್ಕಳಿಗೆ ಈ ರೀತಿ ಬೌದ್ಧಿಕವಾದಂತಹ ಒದೆತ ಖಂಡಿತ ನಾವು ಕೊಡಬೇಕು. ನೀವು ಮಕ್ಕಳಿಗೆ ಹೊಡಿಬೇಕೆ, ಶಿಕ್ಷೆ ಕೊಡಬೇಕು ಅಂತಕ್ಕಂಥ ಅದರ ಬಗ್ಗೆ ನೀವು ಕೇಳಿದರೆ ಖಂಡಿತ ನನ್ನ ಸಹಮತ ಇಲ್ಲ. ಆದರೆ ಬೌದ್ಧಿಕವಾದಂಥ ಒದೆತವನ್ನು ನಮ್ಮ ಮಕ್ಕಳಿಗೆ ನಾವು ಕೊಡದೇ ಇರೋದ್ರಿಂದ ಹಲವು ಅನಾಹುತಗಳಾಗ್ತಾ ಇದ್ದೇವೆ. ಇವತ್ತು ನಾವು ನಮ್ಮ ಮಕ್ಕಳಿಗೆ ಇವತ್ತು ಬರೇ ಚಾಯ್ಸನ್ನು ಕೊಡ್ತಿದ್ದೇವೆ ಹೊರತು ಈ ಆಧುನಿಕ ಶಿಕ್ಷಣ ಪದ್ಧತಿಯಲ್ಲಿ ನಾವು ಅವರಿಗೆ ಸೂಕ್ತವಾದ ಡೈರೆಕ್ಷನ್ ಕೊಡ್ತಾ ಇಲ್ಲ. ನಾವು ಇಷ್ಟು ಇಷ್ಟಪಟ್ಟೇ ಮಕ್ಕಳನ್ನು ಹಡಿತೇವೆ, ಆದರೆ ಅವರು ಬಯಸಿದ್ದನ್ನೆಲ್ಲ ಒದಗಿಸ್ತೇವೆ. ಕಾರಣ ಏನಂತಂದ್ರೆ, ನಾವು ಚಿಕ್ಕಂದಿನಲ್ಲಿ ಅದನ್ನು ಅನುಭವಿಸಲಿಲ್ಲ, ನಮ್ಮ ಮಕ್ಕಳು ಅದನ್ನು ಅನುಭವಿಸಲಿ, ನಮ್ಗೆಲ್ಲರಿಗೂ ಮಕ್ಕಳಿಗೆ ನಮಗಾದ ಕಷ್ಟ ಮಕ್ಕಳಿಗೆ ಬೇಡ ಅನ್ನುವಂಥ ಕಾರಣಕ್ಕಾಗಿ ಮಕ್ಕಳ ಮುಂದೆ ಹಲವು ಚಾಯ್ಸ್ಗಳ ರಾಶಿಯನ್ನು ಇಡ್ತೇವೆ. ಆದರೆ ಮಕ್ಕಳಿಗೆ ಡೈರೆಕ್ಷನ್ ಕೊಡ್ತಾ ಇಲ್ಲ. ಈ ದುರಂತದಿಂದ ಏನಾಗಿದೆ ಅಂದರೆ, ಉದಾಹರಣೆಗೆ ಮಗುವಿಗೆ ಮೊಬೈಲ್ ತೆಗೆಸಿಕೊಡ್ತೇವೆ ನಾವು, ಆ ಮೊಬೈಲ್ನಿಂದ ಎಲ್ಲಿಗೆ ಫೋನ್ ಮಾಡ್ತದೆ ಮಗು, ಯಾರಿಗೆ ಎಸ್ ಎಂ ಎಸ್ ಮಾಡ್ತದೆ ಅನ್ನೋದ್ರ ಬಗ್ಗೆ ನಾವು ಆಲೋಚಿಸುವುದಿಲ್ಲ. ಮಕ್ಕಳಿಗೆ ಬೈಕ್ ತೆಗೆಸಿಕೊಡ್ತೇವೆ, ಆ ಬೈಕು ಕಾಲೇಜಿನಿಂದ ಮನೆಗೆ ಎಷ್ಟು ದೂರ ಇದೆ, ಬೈಕ್ ಅತಿ ಹೆಚ್ಚಾಗಿ ಹೆಚ್ಚು ಯಾಕೆ ಕಿಲೋಮೀಟರ್ ಆಯಿತು ಅನ್ನೋದ್ರ ಬಗ್ಗೆ ಯಾವ ತಂದೆಯೂ ಆಲೋಚಿಸುವುದಿಲ್ಲ. ಹಾಗಾಗಿ ನನ್ನ ಕಳಕಳಿವೇನಂತಂದ್ರೆ, ಇವತ್ತು ನಾವು ಮಕ್ಕಳ ಸಮ್ಮುಖದಲ್ಲಿ ಹಲವು ಚಾಯ್ಸ್ಗಳನ್ನು ಇಟ್ಟಿದ್ದೇವೆ ಹೊರತು ಅವುಗಳಿಗೆ ಸೂಕ್ತವಾದ ಮಾರ್ಗದರ್ಶನ ಕೊಡಲಿಲ್ಲ. ಇದರ ಪರಿಣಾಮವಾಗಿ ಏನಾಗಿದೆ ಅಂತಂದ್ರೆ, ಮಕ್ಕಳಿಗೆ ಖಂಡಿತ ಬುದ್ಧಿ ಇದೆ, ಅದನ್ನು ನಾವು ಒಪ್ಪಿಕೊಳ್ಳೋಣ. ಆದರೆ ಅವರಿಗೆ ಬುದ್ಧಿಯ ಜೊತೆಗೆ ಆತುರವಿರುತ್ತದೆ, ಆತುರವಿರುವಲ್ಲಿ ವಿವೇಕ ಇರುವುದಿಲ್ಲ. ನಮ್ಮ ಆಧುನಿಕ ಶಿಕ್ಷಣ ಈ ಆತುರ ಮತ್ತು ವಿವೇಕದ ಅವಿವೇಕದ ಮಡುವಾಗಿದೆ. ಈ ಬಗ್ಗೆ ನಾವು ಈ ಸಂದರ್ಭದಲ್ಲಿ ಚಿಂತಿಸಬೇಕಾಗಿದೆ ಅಂತ ನನ್ನ ಇವತ್ತಿನ ಶಿಕ್ಷಣದ ಪರಿಸ್ಥಿತಿಯನ್ನು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ಆದರೆ ಆಧುನಿಕ ಶಿಕ್ಷಣ ಖಂಡಿತ ತೀರ ಕೆಟ್ಟದ್ದು ಅಂತಕ್ಕಂಥ ನಿರಾಶಾ ಭಾವ ನನಗಿಲ್ಲ. ಆಧುನಿಕ ಶಿಕ್ಷಣದಿಂದ ನಮ್ಮ ಮಕ್ಕಳು ಅತ್ಯಂತ ಅದ್ಭುತ ಬುದ್ಧಿವಂತರಾಗಿದ್ದಾರೆ. ನಾವೆಲ್ಲ ಚಿಕ್ಕಂದಿರಲಿರುವಾಗ ನಮಗೊಬ್ಬರು ಟೀಚರ್ ಇದ್ದಿದ್ರು, ಅವರು ಭೂಗೋಳ ಪಾಠ ಹೇಗೆ ಮಾಡ್ತಿದ್ರು ಅಂತಂದ್ರೆ, ಒಂದು ಚಿಮಣಿಯನ್ನು ಮಧ್ಯೆ ಇಟ್ಟು ಭೂಗೋಳವನ್ನು ಈಚೆ ಇಟ್ಟುಕೊಂಡು ತಿರುಗಿಸ್ತಿದ್ರು, ಇದು ಹಗಲಾಗ್ತದೆ ರಾತ್ರಿ ಆಗ್ತದೆ ಅಂತ ನಮಗೆ ಪಾಠ ಹೇಳ್ಕೊಡ್ತಾ ಇದ್ರು. ಆದರೆ ಅದೇ ಇವತ್ತು ತರಗತಿಯಲ್ಲಿ ನಾವೇನಾದರೂ ಚಿಮಣಿ ಇಟ್ಟು ಗೋಳ ತಿರುಗಿಸಿದ್ರೆ ಮಕ್ಕಳು ಇವತ್ತು ನಗ್ತಾರೆ. ಕಾರಣ ಏನಂತಂದ್ರೆ, ಅವು ನಕ್ಷತ್ರಗಳೇ ಹೇಗೆ ಹುಟ್ಟುತ್ತವೆ, ಗ್ರಹಗಳೇ ಹೇಗೆ ಹುಟ್ಟುತ್ತವೆ ಅಂತಕ್ಕಂಥ ಗೊತ್ತಿರುವ ಸಂದರ್ಭದಲ್ಲಿ ನಾವು ಇವತ್ತು ಯಾವುದೋ ಹಳೆಯ ಓಬಿರಾಯನ ಕಾಲದ ಶಿಕ್ಷಣ ಪದ್ಧತಿಯನ್ನು ಇವತ್ತು ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳು ನಮ್ಮಿಂದ ಎಷ್ಟೋ ಮುಂದಿದ್ದಾರೆ, ಅವರಿಗೆ ನಾವು ಕೃತಜ್ಞರಾಗಲೇಬೇಕು. ಆದರೆ ಇವತ್ತು ಶಿಕ್ಷಣ ಅನ್ನುವಂಥ ಅದು ಉಳ್ಳವರ ಸ್ವತ್ತಾಗ್ತಾ ಇದೆ. ಯಾಕಂದರೆ ಈ ಕ್ಷೇತ್ರದಲ್ಲಿ ಕೇವಲ ಇದೊಂದು ಉದ್ಯಮವಾಗಿ ಮಾರ್ಪಟ್ಟದ್ರಿಂದ ಈ ಶಿಕ್ಷಣದಲ್ಲಿ ಹಲವು ಕೊಂದು ಕೊರತೆಗಳಿದಿವೆ. ಹಿಂದೆ ಹಣ ಇರಬೇಕು, ಮುಂದೆಯೂ ಹಣ ಇರಬೇಕು ಅಂತಕ್ಕಂಥ ಪರಿಸ್ಥಿತಿ ನಮ್ಮ ಇವತ್ತು ಶಿಕ್ಷಣ ಲೋಕವನ್ನು ಕಾಡ್ತಾ ಇದೆ. KGಯಿಂದ PGಯವರೆಗೆ ಡೊನೇಷನ್ ವಸೂಲಿ ಮಾಡುವ ಖಯಾಲಿ ಶುರುವಾಗಿದೆ. ಹೀಗಾಗಿ ನಗರ ಪ್ರದೇಶಗಳಲ್ಲಿ ಕೂಲಿ ನಾರಿ ಮಾಡಿ ಬದುಕುವ ಅದೆಷ್ಟೋ ಮಂದಿ ಮಕ್ಕಳು ಇಂದು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ. ನಿರ್ಗತಿಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುವುದೇ ಕಷ್ಟವಾಗಿದೆ. ಇಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ಬ್ರಾಹ್ಮಣರಿಂದ ಹಿಡಿದು ದಲಿತರವರೆಗೆ ಎಲ್ಲರೂ ಇದರ ಸೂಳಿಯಲ್ಲಿ ಸಿಕ್ಕಿದ್ದಾರೆ. ದೇಶದಲ್ಲಿರುವ 6-14 ವರ್ಷದೊಳಗಿನ ನಮ್ಮ ದೇಶದಲ್ಲಿ 6-14 ವರ್ಷದ ಒಳಗೆ 22 ಕೋಟಿ ಮಕ್ಕಳಿದ್ದಾರೆ. ಅದರಲ್ಲಿ 92 ಲಕ್ಷದ ಮಕ್ಕಳು ಇವತ್ತು ಶಾಲೆಗೆ ಮುಖವನ್ನೇ ಕಂಡಿಲ್ಲ. ಶೇಕಡವಾರು ಹೇಳುವುದಾದರೆ 4.6% ಮಕ್ಕಳು ಇವತ್ತು ಶಿಕ್ಷಣದ ಗಂಧಗಾಳಿ ಇಲ್ಲ, ಶಿಕ್ಷಣದ ವಂಚಿತರಾಗ್ತಿದ್ದಾರೆ. ಕಡ್ಡಾಯ ಶಿಕ್ಷಣ 1961 ಬಂದರೂ ಸಹಿತ ಅದು ಕಾನೂನಾಗಿ ಉಳಿದಿದೆ ಹೊರತು ಕಡ್ಡಾಯವಾಗಿ ಅದು ಜಾರಿಗೊಂಡಿಲ್ಲ.
2: ರೇಡಿಯೋ ಸಾರಂಗ್ 107.8 FM.
1: ಕರ್ನಾಟಕದಲ್ಲಿ 44,998 ಸರ್ಕಾರಿ ಪ್ರಾಥಮಿಕ ಶಾಲೆಗಳಿದ್ದಾವೆ, 2,499 ಅನುದಾನ ಪ್ರಾಥಮಿಕ ಶಾಲೆಗಳಿದ್ದಾವೆ, ಹಾಗೂ 8,851 ಅನುದಾನ ರಹಿತ ಪ್ರಾಥಮಿಕ ಶಾಲೆಗಳಿದ್ದಾವೆ. ಈ ಸರ್ಕಾರಿ ಶಾಲೆ ಬಿಟ್ಟು 11,350 ಶಾಲೆಗಳು ಸಹಿತ ಇವತ್ತು ಡೊನೇಷನ್ನಿಂದ ಹೊರತಾಗಿಲ್ಲ. ಆದ್ದರಿಂದ ನಮ್ಮ ವಿದ್ಯಾಕ್ಷೇತ್ರ ಇವತ್ತು ರಕ್ಷಕರಿಗೆ ಶಿಕ್ಷಣ ಕೊಡೋದಕ್ಕಿಂತ ಮುಖ್ಯವಾಗಿ ಶಿಕ್ಷಣಕ್ಕೆ ಹಣ ಹೊಂದಿಸುವುದೇ ಅತ್ಯಂತ ಕಷ್ಟದಾಯಕವಾದದ್ದು. ಇನ್ನು ಆಧುನಿಕ ಶಿಕ್ಷಣದಲ್ಲಿ ನಾವು ನಮ್ಮ ಮಕ್ಕಳಿಗೆ ಸಾಮಾಜಿಕ ಜ್ಞಾನ ಕಲ್ಪಿಸಿಕೊಡೋದಿಲ್ಲ ಅನ್ನೋದಕ್ಕೆ, ಹೋದ ವರ್ಷ ಈ 8 ತಿಂಗಳಲ್ಲಿ ನಾವು ಈ ಪಾಲೆಮರದ ಆ ತೊಗಟೆಯನ್ನು ತೆಗೆದು ಅದನ್ನು ಕುಡಿಯುವ ಪದ್ಧತಿ ನಮ್ಮೂರಲ್ಲೆಲ್ಲ ಇತ್ತು ಅಥವಾ ನಿಮ್ಮೂರಲ್ಲಿ ಎಲ್ಲ ಊರಲ್ಲಿ ಇದೆ. ಆದರೆ ಒಬ್ಬ BA ವಿದ್ಯಾರ್ಥಿ, ಯಾವುದು ಕಾಲೇಜಿನ ವಿದ್ಯಾರ್ಥಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ, ನಮ್ಮ ಪ್ರತಿಷ್ಠಿತ ಕಾಲೇಜಿನ ಒಬ್ಬ ವಿದ್ಯಾರ್ಥಿ ಅವ ವಿದ್ಯಾಭ್ಯಾಸ ಮಾಡ್ತಿದ್ದಾನೆ, ಅವನಿಗೆ ಪಾಲೆಮರ ಯಾವುದು ಕಾಸರ್ಕನ ಮರ ಯಾವುದು ಅಂತ ಗೊತ್ತಾಗದೆ ಇರತಕ್ಕಂಥ ಶಿಕ್ಷಣವನ್ನು ನಾವು ಹೇಳಿಕೊಡ್ತಾ ಇದ್ದೇವೆ. ಅವ ಕಾಸರ್ಕನ ಮರದ ಆ ಒಂದು ತೊಗಟೆಯನ್ನು ತಂದುಬಿಟ್ಟು ಅದರ ನೀರನ್ನು ಜಜ್ಜಿ ಮನೆಯವರೆಲ್ಲ ಕುಡಿದು 2 ಮಕ್ಕಳು ಅಸ್ವಸ್ಥರಾದದ್ದು, ತೀರಿ ಹೋದದ್ದು, ಇದೆಲ್ಲ ದುರ್ಘಟನೆ. ನಮ್ಮ ಮಕ್ಕಳಿಗೆ ನಾವು ನಮ್ಮ ಪರಿಸರದ ಜ್ಞಾನವನ್ನು ಹೇಳಿಕೊಡದೇ ಇರುವಂತಹದ್ದೇ ಆಗಿದೆ. ಇನ್ನು ಆಧುನಿಕ ಶಿಕ್ಷಣದಲ್ಲಿ ಇಂಗ್ಲಿಷ್, ಇದರ ಬಗ್ಗೆ ಒಂದೆರಡು ಮಾತು ನಾನು ಈ ಸಂದರ್ಭದಲ್ಲಿ ಹೇಳಬೇಕು. ಕಳೆದ 3-4 ದಶಕಗಳಿಂದ ಇಂಗ್ಲಿಷು ಆರ್ಥಿಕ ಜಾಗತೀಕರಣ ಭಾಷೆಗೆ ಬೆಳೆದು ಬಿಟ್ಟಿದೆ. ಆರಂಭದಲ್ಲಿ ಈ ಭಾಷೆಗೆ ಫ್ರೆಂಚ್, ಜರ್ಮನಿ, ಸ್ಪ್ಯಾನಿಷ್, ಪೋರ್ಚುಗೀಸ್ ಭಾಷೆಗಳ ಸ್ಪರ್ಧೆ ಇತ್ತು. ಇಂಗ್ಲಿಷ್ ಬಹಳ ಮುಖ್ಯವಾಗಿರಲಿಲ್ಲ, ಅದಕ್ಕೆ ಹೊಯ್ಕೆಯಾಗಿ ಸ್ಪ್ಯಾನಿಷ್ ಭಾಷೆ ಇದ್ದಿತ್ತು. ಆದರೆ ಇವತ್ತಿಗೆ ಇಂಗ್ಲಿಷಿಗೆ ಆದರೆ ಈಗ ಇತ್ತೀಚೆಗೆ ಇನ್ನಿಲ್ಲದಂಥ ಮಹತ್ವದ ಶಕ್ತಿ ಬಂದುಬಿಟ್ಟಿದೆ. ಜನಾಂಗವೊಂದಕ್ಕೆ ಆರ್ಥಿಕ ಬಲ ಇದ್ದ ಮಾತ್ರಕ್ಕೆ ಅದರ ಭಾಷೆ ಇನ್ನಿಲ್ಲದಂಥ ಪ್ರಾಮುಖ್ಯ ಪಡೆಯುತ್ತದೆ ಎಂದೇನು ಹೇಳಲು ಸಾಧ್ಯವಿಲ್ಲ. ಉದಾಹರಣೆಗೆ ಆರ್ಥಿಕವಾಗಿ ತುಂಬ ಬಲಿಷ್ಠವಾದ ಇಸ್ಲಾಮಿಕ್ ಮಧ್ಯ ಪ್ರಾಚ್ಯದ ಭಾಷೆಗಳಿಗೆ ಅಂತಹ ಜಾಗತಿಕವಾಗಿ ಇಂದಿಗೂ ಆ ಸೌಲಭ್ಯ ಲಭಿಸಿಲ್ಲ. ಈಚಿನ ದಶಕಗಳಲ್ಲಿ ಆರ್ಥಿಕವಾಗಿ ಸೂಪರ್ ಶಕ್ತಿಯಾಗಿ ಬೆಳೆದಿರುವಂತಹ ಜಪಾನಿನಲ್ಲೂ ಕೂಡ ಜಪಾನಿ ಭಾಷೆಯನ್ನು ಅಧ್ಯಯನ ಮಾಡುವುದಕ್ಕಲ್ಲಿ ಜನರು ಒಪ್ಪದೆ ಅವರು ಸಹಿತ ಇಂಗ್ಲಿಷ್ಗೆ ವಾಲಿರುವುದು, ಇಂಗ್ಲಿಷಿನಲ್ಲಿ ಏನೋ ಒಂದು ವಿಶೇಷತೆ ಇರುವುದು ಇಲ್ಲಿ ಗಮನಿಸಬಹುದು. ಆದರೆ ಈ ಸಂದರ್ಭದಲ್ಲಿ ಈ ಹುಚ್ಚು ವ್ಯಾಮೋಹ ಇವತ್ತು ಉಲ್ಬಣಿಸಿದೆ. ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಸೀಟು ಸಿಗಬೇಕಾದ್ರೆ ಸಂಸ್ಥೆಯ ಮುಖ್ಯಸ್ಥರಾದಂಥ ಪ್ರಾಂಶುಪಾಲರನ್ನು ಕೇಳಿ ಪ್ರಯೋಜನ ಇಲ್ಲ. ಇವತ್ತು ಮ್ಯಾನೇಜ್ಮೆಂಟನ್ನೇ ಕೇಳಬೇಕು. ಅಂಗಡಿಯಲ್ಲಿ ನಾವು ಸೀರೆ ಕುಕ್ಕರ್ ಕೊಂಡ ಹಾಗೆ ವ್ಯಾಪಾರ ಚೌಕಾಸಿ ಎಲ್ಲ ನಡೆದು ಕೊನೆಗೆ ಎಷ್ಟೋ ಒಂದು ಮೊತ್ತಕ್ಕೆ ಸೆಟ್ಲ್ ಆಗುತ್ತದೆ. ಪಿ ಯು ಸಿಗೆ ಬಂದರೆ ಕೇಳುವುದೇ ಬೇಡ. ಅದರಲ್ಲೂ ವಿಷಾದದ ಸಂಗತಿ ಎಂದರೆ ಕಲಾ ವಿಷಯಗಳಲ್ಲಿ ಶಿಕ್ಷಕರು ಇವತ್ತು ರಕ್ಷಕರು ಆಸಕ್ತಿಯೇ ತೋರಿಸುವುದಿಲ್ಲ. ಪಾಶ್ಚಾತ್ಯರ ಲಿಬರಲ್ ಹ್ಯೂಮನಿಸ್ಟ್ ತತ್ವದ ಪ್ರಕಾರ ಕಲಾ ವಿಷಯಗಳಿಗೆ ಹೆಚ್ಚು ಪ್ರಾಧಾನ್ಯವಿರಬೇಕು. ಆದರೆ ಇವತ್ತು ನಮ್ಮ ನೆರೆಯ ಎಲ್ಲ ಕಾಲೇಜುಗಳಲ್ಲಿ ಕಲಾ ವಿಭಾಗ ಮುಚ್ಚುಗಡೆ ಆಗ್ತಾ ಇದೆ. ಇದು ನಮ್ಮನ್ನೇ ನಾವು ಎಲ್ಲೋ ಪರೋಕ್ಷವಾಗಿ ಯಾವುದೋ ಒಂದು ಕಡೆಗೆ ಕೊಂಡು ಹೋಗ್ತಾ ಇದ್ದೇವೆ. ಇನ್ನು ಪಠ್ಯಪುಸ್ತಕಗಳ ಬಗ್ಗೆ ನಾನು ಹೇಳಬೇಕಾದಂಥ ಮುಖ್ಯವಾದ ವಿಷಯದ ಕಡೆಗೆ ಬರ್ತೇನೆ. ನಮ್ಮ ಶಿಕ್ಷಣದ ಎರಡನೇ ದೊಡ್ಡ ಸಮಸ್ಯೆ ಎಂದರೆ ಪಠ್ಯಪುಸ್ತಕದ ಕೊರತೆ. ಈ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಎಂದರೆ ಪಠ್ಯಪುಸ್ತಕಗಳ ಬಗ್ಗೆ ಯೋಚಿಸುವವರೇ ಇಲ್ಲ. ಇದರ ಅದೆಂತೂ ಸಾಹಿತ್ಯ ಮತ್ತು ಸಂಸ್ಕೃತಿಯ ಪಠ್ಯಪುಸ್ತಕಗಳ ನಡುವೆ ದೊಡ್ಡ ಕಂದಕವೇ ಸೃಷ್ಟಿಯಾಗಿದೆ. ಪ್ರಖ್ಯಾತ ಸಾಹಿತಿಗಳು ತಮ್ಮ ಸಾಹಿತ್ಯ ಪಠ್ಯಪುಸ್ತಕಗಳಲ್ಲಿ ಬಂದರೆ ತಮ್ಮ ಘನತೆಗೆ ಕುಂದೆಂದು ಭಾವಿಸಿರುವುದರಿಂದ ಪಠ್ಯಪುಸ್ತಕ ಬರೆಯುವ ಕೆಟ್ಟ ಸಾಹಿತಿಗಳ ಬಳಗವೇ ಇವತ್ತು ನಿರ್ಮಾಣವಾಗಿದೆ. ನಾವು ಇಡೀ ವಿಶ್ವವನ್ನು ಪ್ರೀತಿಸುತ್ತೇವೆ, ಆದರೆ ನಮ್ಮ ಮನೆಯವರನ್ನು ನೆರೆಮನೆಯವರನ್ನು ಬಿಟ್ಟು ಎಂಬ ಮಾತಿನಂತೆ ಇಂದು 100ಕ್ಕೆ 100 ಪಠ್ಯಪುಸ್ತಕದಲ್ಲಿ ಜಾತಿ ತಾಂಡವಾಡ್ತಾ ಇದೆ. 100 ವರ್ಷಗಳ ಹಿಂದೆ ಪಂಪ ಮಾನವಕುಲಂ ಒಂದೇ ವಲಂ ಅಂತ ಹೇಳಿದ್ದನ್ನು ನಾವಿವತ್ತು ಪಠ್ಯಪುಸ್ತಕದ ವಿಚಾರದಲ್ಲಿ ಸಂಪೂರ್ಣ ತಿರಸ್ಕರಿಸಿದ್ದೇವೆ. ಯಾವುದೇ ವಿಚಾರದಲ್ಲಿ ಜಾತಿ ವಿಚಾರ ಬಂದಾಗ ನಾವು ಸಹಿಸಿಕೊಳ್ತೇವೆ. ಎಲ್ಲಾದರೂ ಪಠ್ಯ ವಿಚಾರದಲ್ಲಿ ಎಲ್ಲಾದರೂ ಜಾತಿ ವಿಷಯ ಉಲ್ಲೇಖವಾದರೆ ನಾವು ಉರಿದೇಳುತ್ತೇವೆ. ದ್ವಿತೀಯ ಬಿ ಎ ಪದವಿ ತರಗತಿ ವಿದ್ಯಾರ್ಥಿಗಳಿಗೆ ಉದ್ಯಾವರ ಮಾಧವಾಚಾರ್ಯ ಒಂದು ಕಥಾ ಸಂಕಲನ 2 ವರ್ಷ 4 ವರ್ಷದ ಹಿಂದೆ ಬಂತು. ಯಾವುದೋ ಒಂದು ವರ್ಗಕ್ಕೆ ಸಂಬಂಧಿಸಿದ ಒಂದು ಶಬ್ದ ಅದರಲ್ಲಿ ಬಂದದ್ರಿಂದ ಆ ಇಡೀ ಕತೆಗೆ ಬ್ಯಾನ್ ಆಯಿತು. ಅದೆಲ್ಲದಕ್ಕಿಂತಲೂ ಮುಖ್ಯವಾಗಿ ಇನ್ನೊಮ್ಮೆ ಇಲ್ಲಿ ಹೇಳಬಾರ್ದೋ ಹೇಳಬೇಕೋ ಅನ್ನೋದು ನನಗೆ ಗೊತ್ತಿಲ್ಲ. ಆದರೂ ನನ್ನ ತುಡಿತ ಒಬ್ಬ ವಿಶ್ವಮಾನವನಾಗಿರ್ತಕ್ಕಂಥ ಸಾಶಿ ಮರುಳರು ಹೇಳಿರ್ತಕ್ಕಂಥ ಕಾರಂತರನ್ನು ಓದು ಆಟದ ಬಗ್ಗೆ ನಾನು ಉಲ್ಲೇಖಿಸಲೇಬೇಕು. ಯಾಕಂದರೆ ಈ ಓದು ಆಟದ ಪಠ್ಯವನ್ನು ನಮ್ಮ ಹೆಚ್ಚಿನವರು ಓದಲೇ ಇಲ್ಲ. ಇಡೀ ಪಠ್ಯವನ್ನು ನಾನು ನಿಮ್ಮ ಮುಂದೆ ಇಡ್ತೇನೆ. ಅದಕ್ಕೆ ಯಾವುದೇ ರೀತಿ ಸ್ಪಷ್ಟೀಕರಣ ಅಥವಾ ನನ್ನ ಅಭಿಪ್ರಾಯ ನಾನು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ಈ ಓದು ಆಟದ ಬಗ್ಗೆ ಸಾಕಷ್ಟು ಗೊಂದಲಗಳು ಏರ್ಪಟ್ಟಿದ್ದಾವೆ. ಆದರೆ ಓದು ಆಟವನ್ನು ಪೂರ್ತಿಯಾಗಿ ನೀವು ಕೇಳಿಸಿಕೊಂಡ್ರೆ ಇದರಲ್ಲಿ ಅಷ್ಟು ಗಂಭೀರವಾಗಿ ಆಲೋಚಿಸುವ ವಿಚಾರಗಳಿದ್ದಾವೆಯೇ ಅಂತಕ್ಕಂಥ ಅದರ ಬಗ್ಗೆ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ. ಓದು ಆಟದಲ್ಲಿ ಬಂದಂಥ ಪಠ್ಯದ ವಿಚಾರ ಇಷ್ಟೇ. ಒಂದು ದಿನ ಆ ಪಠ್ಯವನ್ನೇ ಯಥಾವತ್ತು ಓದ್ತೇನೆ ನಾನು. ಒಂದು ದಿನ ನಾನು ನಮ್ಮ ಊರಿನ ರಾಮಣ್ಣ ಎಡಮಂಡಿ ತಾಯರ ಮನೆಗೆ ಏನೋ ಒಂದು ಒಂದು ಕಿಟಕಿಯನ್ನು ಜೋಡಿಸುವ ಸಲುವಾಗಿ ಹೋಗಿದ್ದೇನು. ನಾನು ಹೋದುದೂ ಅಲ್ಲ, ಅವರಾಗಿ ಕರೆಸಿಕೊಂಡದ್ದು. ಹೋಗಿ ಆ ದಿನವಲ್ಲ ಕೆಲಸ ಮಾಡಿದೆನು. ಕೆಲಸ ಮಾಡುತ್ತಿರುವಾಗ ಅವರ ಮನೆಯ ಅಂಗಣದಲ್ಲಿ ಕುಣಿಯುತ್ತಿದ್ದ ಕೆಲವು ಮಕ್ಕಳು ಬಂದರು. ನಾನು ಕೊಡತಿಯಿಂದ ಮರ ಕುಟ್ಟುವ ಸದ್ದನ್ನು ಕೇಳಿ ಲಟಪಟ ಎಂದರು. ಅದೇ ಸಹಜಕ್ಕೂ ನನ್ನ ಈ ಲಟಪಟ ಆಚಾರಿ ತನಕ್ಕೆ ಮೂಲ. ಆ ಸಂಜೆ ಎಡಮಡಿತ್ತಾಯರು ತಾವಾಗಿ ನನ್ನ ಕೆಲಸವನ್ನು ನೋಡಲು ಬಂದರು. ಒಂದೇ ದಿವಸದಲ್ಲಿ ಆಗಬೇಕೆಂದು ಅವರು ಹೇಳಿರುವುದರಿಂದ ಒಂದೇ ದಿವಸದಲ್ಲಿ ಅದನ್ನು ಜೋಡಿಸಿ ಮುಗಿಸಿದ್ದೆ. ಅದನ್ನು ನೋಡಿದರು. ಅವರಿಗೆ ಅದು ಅಷ್ಟು ಪಸಂದಾಗಿ ಕಾಣಿಸಲಿಲ್ಲ. ನಿನ್ನ ಕೆಲಸವಲ್ಲ ಹೀಗೆ ಲಟಪಟ ಕೆಲಸ ಎಂದರು. ನನಗೆ ಆ ದಿವಸ ಬಂದ ಸಿಟ್ಟನ್ನು ಅಲ್ಲಿಂದಲೇ ನುಂಗಿ ಜೀರ್ಣಿಸಿಕೊಳ್ಳುವುದು ಮಹಾ ಕೆಲಸವಾಯಿತು. ಬೇರೆಯವನಾಗಿದ್ದರೆ ನೀವು ಸ್ವಾಮಿ ಅಕ್ಕಸಾಲಿಯನ್ನು ಮರ ಕೆಲಸಕ್ಕೆ ಕರೆದರೆ ಒಳ್ಳೆಯದು ಎನ್ನುತ್ತಿದ್ದೆ. ಅವರಿಂದ ಆದ ಎರಡನೇ ಅನ್ಯಾಯವೆಂದರೆ ಇದು ನಿನ್ನ ಕೆಲಸವೇ ಹೀಗೆ ಎಂದರಲ್ಲ. ಆ ನಿರ್ಣಯ ಸರಿಯೇ. ಅವರಲ್ಲಿಗೆ ನನ್ನ ಜನ್ಮದಲ್ಲೇ ಹೋದವನಲ್ಲ, ಹೋದುದು ಅದೇ ಮೊದಲನೇ ಸಾರಿ, ಅದೇ ಕೊನೆಯ ಸಾರಿಯೂ ಆಯಿತು. ಆದರೆ ಅಲ್ಲಿ ಆ ದಿವಸ ಲಟಪಟ ಆಚಾರ್ಯ ಎಂದು ಆದ ನಾಮಕರಣ ಮಾತ್ರ ನನಗೆ ಲಾಭ. ನನ್ನ ಗಡ್ಡವನ್ನೆರೆತು ಹೀಗಾದರೂ ಆ ಹೆಸರು ಹೋಗದೇ ನಿಂತಿದೆ. ಇನ್ನು ವಯಸ್ಸಾಗಿ ಗಡ್ಡ ಉದುರುವ ತನಕೋ ಅದು ಉಳಿದಿತ್ತು. ಇದಿಷ್ಟು ಪಾಠದ ವಿಚಾರ. ಇದರಲ್ಲಿ ಯಾವ ಜಾತಿನಿಂದಲೇ ಬಂದಿದೆ ಅಂತ ನೀವೇ ಊಹಿಸಿ ನಿಮ್ಮ ಊಹೆಗೆ ಬಿಟ್ಟಿದ್ದೆ. ಆಮೇಲೆ ಅವರ ಪ್ರತಿಕೃತಿಯನ್ನು ಸಾಲಿಗ್ರಾಮದಲ್ಲಿ ಸುಡುವ ಏರ್ಪಾಡಾಯಿತು. ಆಗ ಒಂದು ಹಾಸ್ಯಕ್ಕಾಗಿ ಅವರ ಮನೆಯಲ್ಲಿ ಒಂದು ಇಂಟರ್ವ್ಯೂ ಆಯಿತು. ಆಗ ಕಾರಂತರೇ ಸ್ವತಃ ನಗಾಡ್ತಾ ನಗಾಡ್ತಾ ಹೇಳಿದರು, ಒಬ್ಬ ಸಾಹಿತಿ ಆದವ ಇನ್ನೇನು ಬರಿಬೇಕು ಹೇಳಿ. ಹಾಗೆ ಇನ್ನೇನು ಮಾಡಬೇಕು ಅಂತಂದರೆ ಎ ಅನ್ನೋನೊಬ್ಬ ಇದ್ದ, ಬಿ ಅನ್ನೋಳನ್ನು ಮದುವೆಯಾಗಿ ಎ ಬಿ ಸಿ ಡಿ ಮಕ್ಕಳಾದವು ಅಂತ ಬರಿಬೇಕಾದ ಪರಿಸ್ಥಿತಿ ಇವತ್ತು ನಮ್ಮ ಸಾಹಿತ್ಯ ಲೋಕಕ್ಕೆ ಪ್ರವೇಶ ಮಾಡಿದೆ ಅಂತಕ್ಕಂಥ ಮಾತನಾಡಿದರು. ಆದ್ದರಿಂದ ಈ ಹಿನ್ನೆಲೆಯಲ್ಲಿ ಸಾಹಿತ್ಯ ಇಕ್ಕಟ್ಟು ಎಷ್ಟಿದೆ ಅನ್ನೋದು ನೀವು ಗ್ರಹಿಸಿಕೊಳ್ಳಬಹುದು. ತ್ರಿಭಾಷಾ ಸೂತ್ರವಾಗಿ ನಮ್ಮ ಮಕ್ಕಳು ಇಂದು ಯಾವ ಭಾಷೆಯನ್ನು ಸರಿಯಾಗಿ ಕಲಿಯದ ವಾತಾವರಣ ಉಂಟಾಗಿದೆ. 3 ದಶಕಗಳ ಹಿಂದೆ ಪ್ರಾಥಮಿಕ ಶಾಲಾ ಪಠ್ಯಪುಸ್ತಕಗಳ ಪಠ್ಯ ನಮಗೆ ರಕ್ತಗತವಾಗಿದೆ. ನಾನು ಹೇಳಿದಾಗ ನನ್ನ ಓರಿಗೆ ಇವರೆಲ್ಲರೂ ಈ ಪದ್ಯ ಇವತ್ತು ನಿಮಗೆ ಬಾಯ್ಪಾಠ ಬರ್ತದೆ. ಆದರೆ ನಮ್ಮ ಈಗಿನ ಮಕ್ಕಳಲ್ಲಿ ಪರೀಕ್ಷೆ ಮರುದಿನ ಆ ಪಾಠವನ್ನು ಕೇಳಿದರೆ ಬರೋದಿಲ್ಲ. ಉದಾಹರಣೆಗೆ ನಾನು ಹೇಳ್ತೇನೆ ಯಾವ ಪದ್ಯ ಅಂತ. ನಾಯಿಮರಿ ನಾಯಿಮರಿ ತಿಂಡಿ ಬೇಕೆ, ತಿಂಡಿ ಬೇಕು ತೀರ್ಥ ಬೇಕು ಎಲ್ಲ ಬೇಕು. ಬೆಕ್ಕೆ ಬೆಕ್ಕೆ ಮುದ್ದಿನ ಸೊಕ್ಕೆ ಎಲ್ಲಿಗೆ ಹೋಗಿದ್ದಿ, ಕರೆದರೂ ಇಲ್ಲ ಹಾಲು ಬೆಲ್ಲ ಕಾಯಿಸಿ ಇಟ್ಟಿದ್ದೆ. ಇದೆಲ್ಲ ಇವತ್ತು ಸಹಿತ ನಮ್ಗೆ ಅನುರಣಿಸ್ತಾ ಇದೆ. ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ, ಸಿದ್ದಯ್ಯ ಪುರಾಣಿಕ ಅಜ್ಜನ ಕೋಲಿದು ನನ್ನಯ್ಯ ಕುದುರೆ, ಹೆಜ್ಜೆಗೆ ಹೆಜ್ಜೆಗೂ ಕುಣಿಯುವ ಕುದುರೆ. ಬಿರಾದಾರವರ ಬಾಬಾ ಗಿಳಿಯೇ ಬಣ್ಣದ ಗಿಳಿಯೇ ಹಣ್ಣನ್ನು ಕೊಡುವೆ ಬಾಬಾಬಾ, ಈ ರೀತಿ ಪದ್ಯಗಳು ನಮ್ಮನ್ನು ರಕ್ತಗತವಾಗಿ ಮಾಡತಕ್ಕಂಥ ಅದಕ್ಕೂ ನಿರ್ದಿಷ್ಟವಾದಂಥ ಒಂದು ಛಂದಸ್ಸು ಲಯ ಎಲ್ಲವೂ ಸಹಿತ ಸಾಹಿತ್ಯದಲ್ಲಿ ಇತ್ತು. ಛಂದಸ್ಸಿಗೆ ದೊಡ್ಡ ಮಹಾಕ್ರಾಂತಿ ಮಾಡಬೇಕಾಗಿಲ್ಲ. ನಾನು ಕಟೀಲಿನಿಂದ ಬಂದದ್ದು, ಪದ್ಯ ಮಾಡಲಿಕ್ಕೆ ಎಷ್ಟು ಕಷ್ಟ ಸುಲಭ ಅಂತಂದರೆ, ಬಂದೆ ನಾನು ಕಟೀಲಿನಿಂದ ಮಂಗಳೂರಿಗೆ, ಮೂರು ಮಾತ್ರ ಅಲ್ಲ ಅದು, ಅದು ಮೂರು ಮಾತ್ರ ಪೆಟ್ಟೆ ಸಿಗ್ತದೆ ಅದಕ್ಕೆ. ಬಂದೆ ನಾನು ಕಟೀಲಿನಿಂದ ಮಂಗಳೂರಿಗೆ, ತಿರುಕನೋರು ಅನೂರ ಮುಂದೆ ಮುರುಕು ಧರ್ಮಶಾಲೆಯಲ್ಲಿ, ಅದೇ ದಾಟಿಯಲ್ಲಿ ಹಾಕಿ ಪದ್ಯ ಮಾಡೋದಕ್ಕೇನು ಹೆಚ್ಚು ಕಷ್ಟ ಇಲ್ಲ. ಆದರೆ ಇವತ್ತಿನ ಪಠ್ಯಪುಸ್ತಕದಲ್ಲಿ ಇವೆಲ್ಲವೂ ಮಾಯವಾಗಿದೆ. ಅದರಿಂದ ಅದರ ಬಗ್ಗೆ ಹೆಚ್ಚು ಉಲ್ಲೇಖಿಸದೆ ಇವತ್ತು ಆಧುನಿಕ ಶಿಕ್ಷಣದಲ್ಲಿ ಆಗಿರ್ತಕ್ಕಂಥ ಇನ್ನೊಂದು ದೊಡ್ಡ ವಿಚಾರ ಅಂತಂದರೆ ರ್ಯಾಂಕ್ ಲಿಸ್ಟಿನ ಹಾವಳಿ. ಇವತ್ತು ರಕ್ಷಕರು ನನ್ನ ಮಗು ಫಸ್ಟ್ ಕ್ಲಾಸ್ ಬರಬೇಕು, ನನ್ನ ಮಗು ಪ್ರಥಮ ಇರಬೇಕು. ನಾನು ಭಾಳ ಲೌಕಿಕವಾದ ಉದಾಹರಣೆ ಕೊಡ್ತೇನೆ. ನಾವೆಲ್ಲ ಚಿಕ್ಕಂದಿನಲ್ಲಿರುವಾಗ ನಾನು ಅಮ್ಮ ಮಾತಾಡಿದ ಇವತ್ತು ನನಗೆ ನೆನಪುಂಟು. ಅವಳ ಮನೆಯಲ್ಲಿ ವಜ್ರದ ಬೆಂಡೋಲೆ ಮಾಡಿಸಿದ, ಇವಳು ಗಂಡ ದೊಡ್ಡ ಉಪ್ಪರಿಗೆ ಮನೆ ಕಟ್ಟಿದ, ಅವಳು ಗಂಡ ಕಾರ್ ತಗೊಂಡ, ಇವಳು ಗಂಡ ಆಸ್ತಿ ಮಾಡಿದ ಅಂತ ಇದು ದೊಡ್ಡಸ್ತಿಕೆ ವಿಚಾರ ಆಗಿತ್ತು. ಈಗ ನನ್ನ ಅಕ್ಕಂಗಂದಿರು ನನ್ನ ಓರಗೆಯವರು ನನ್ನ ಮನೆಯ ನನ್ನ ವಯಸ್ಸಿನ ಹೆಣ್ಮಕ್ಳು ಏನು ಮಾತಾಡ್ತಿದ್ದಾರೆ ಅಂದರೆ, ನನ್ನ ಮಗ 99% ತೆಗೆದ, ನನ್ನ ಮಗ 99.9% ತೆಗೆದ. ಈ ರೀತಿಯಲ್ಲಿ ಪರ್ಸೆಂಟೇಜನ್ನು ಮಕ್ಕಳಿಗೆ ಅಳಿತಕ್ಕಂಥ ಸಂದರ್ಭ, ಪರ್ಸೆಂಟೇಜು ಪ್ರಿಸ್ಟೇಜ್ ಆದದ್ದೇ ಇವೆಲ್ಲ ದೊಡ್ಡ ದುರಂತಕ್ಕೆ ದಾರಿ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಇನ್ನೂ ಒಂದೆರಡು ವಿಚಾರಗಳನ್ನು ನಾನು ನಿಮಗೆ ಹೇಳೋದಾದರೆ, ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಲೋಪದೋಷಗಳಿದ್ದರೂ ಸಹಿತ ಆಧುನಿಕ ಶಿಕ್ಷಣ ಕಲೆ ಸಂಸ್ಕೃತಿಗೆ ವಿಮುಖವಾದರೂ ಸಹಿತ ಮಕ್ಕಳ ಬೌದ್ಧಿಕ ಮಟ್ಟ ನಿಜವಾಗಿಯೂ ವೃದ್ಧಿಯಾಗಿದೆ. ಇವತ್ತೊಂದು ಮೊಬೈಲ್ ತಗೊಂಡ್ರೆ ನಾವು ಅದನ್ನು ಮಕ್ಕಳ ಕೈಯಲ್ಲೇ ಕೊಡಬೇಕಾದಂಥ ಸ್ಥಿತಿ ಇದೆ. ಒಂದು ಟಿ ವಿ ತಂದಿಟ್ಟರೆ ಅದನ್ನು ಆಪರೇಟ್ ಮಾಡೋದಕ್ಕೆ ಅವರನ್ನೇ ಕರಿಬೇಕಾದಂಥ ಸ್ಥಿತಿ ಇದೆ. ನಾವು ಮಾತ್ರ ನಮ್ಮ ಓರೆಗೆಯವರು ಸಾಧಾರಣ 50-45 ಈ ಓರೆಗೆಯಲ್ಲಿ ನಾವು ಮೊದಲು ತಂದೆಗೆ ಹೆದರಿ ಬದುಕಿದ್ದು. ಪಡಸಾಲೆಯಲ್ಲಿ ತಂದೆ ಕೂತ್ಕೊಂಡ್ರೆ ಎದುರುಗಡೆ ಬಂದರೆ ಒಳಗೆ ನಡಿ ನಿನಗೇನು ಕೆಲಸ ಅಂತ ಹೇಳ್ತಾ ಇದ್ರು. ಈಗ ನಾವು ನಮ್ಮ ಮಕ್ಕಳಿಗೆ ಹೆದರಿ ಬಾಳ್ತಿದ್ದೇವೆ. ಅಥೋ ಭ್ರಷ್ಟ ತಥೋ ಭ್ರಷ್ಟ ಆಗ್ತಕ್ಕಂಥ ಸ್ಥಿತಿ ಇವತ್ತು ನಮ್ಮಂಥ ವಯಸ್ಸಿನ ಮಧ್ಯಮ ವರ್ಗದವರಿಗೆ

ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಶ್ರೀ ದುರ್ಗಾ ಸೇವಾ ಸಮಿತಿ ತಲಪಾಡಿ ಹಾಗೂ ನಮ್ಮ ಟಿವಿ ಇದರ ಒಟ್ಟು ಆಶ್ರಯದಲ್ಲಿ ಸೋನಡೊಂಜಿ ಯಕ್ಷಮಿನದನ ಹೆಸರಾಂತ ಕಲಾವಿದರ ಕೂಡುವಿಕೆಯಲ್ಲಿ 7 ದಿನದ ತುಳು ತಾಳಮದ್ದಳೆ ಕೂಟ. ಈ ಕಾರ್ಯಕ್ರಮದ ಮೊದಲ ದಿನ ನಡೆದ ಯಕ್ಷಗಾನ ಪ್ರಸಂಗ ಬಾಮುಲ್ಲಾ ಬಾಮಕುಮಾರೆ, ಪ್ರಸಂಗ ರಚನೆ ಸದಾಶಿವ ಆಳ್ವ ತಲಪಾಡಿ, ಭಾಗವತರು ಸತೀಶ್ ಶೆಟ್ಟಿ ಬೋಂದೇಲ್, ದೇವಿಪ್ರಸಾದ್ ಆಳ್ವ ತಲಪಾಡಿ, ಚೆಂಡೆ ಹಾಗೂ ಮದ್ದಳೆ ಪ್ರಶಾಂತ್ ಶೆಟ್ಟಿ ವಗೆನಾಡು, ಸುದಾಸ್ ಕಾವೂರು, ಚಕ್ರತಾಳ ಕೇಶವ್ ಆಚಾರ್ಯ ಕಿನ್ಯ, ಪಾತ್ರವರ್ಗ ಮೈಸಗ ಸಂಜಯ್ ಕುಮಾರ್ ಗೋಣಿಬೀಡು, ಪಾರ್ವತಿ ಅಂಬಾ ಪ್ರಸಾದ್ ಪಾತಾಳ, ಈಶ್ವರ ಪುಷ್ಪರಾಜ್ ಕುಕ್ಕಾಜೆ, ಗೊಬ್ಬುದ ಜೋಕುಲು ಕಡಬ ದಿನೇಶ್ ರೈ, ಪ್ರಜ್ವಲ್ ಗುರುವಾಯನಕೆರೆ, ಬ್ರಾಹ್ಮಣ ಮಾನಿ ಅಶ್ವಥ್ ವಂಜನಾಡಿ, ಮಯ್ಯಗ ರಾಮಚಂದ್ರ ಮುಕ್ಕ, ಬಾಮಕುಮಾರೆ ಸುನಿಲ್ ಕುಮಾರ್ ಪಲ್ಲಮಜಲು. ಈಗ ಬಾಮುಲ್ಲಾ ಬಾಮಕುಮಾರೆ ಈ ಯಕ್ಷಗಾನ ತಾಳಮದ್ದಳೆಯ 2ನೇ ಕಂತು.

0: ತಂಗಡಿ
1: ನಮ್ಮ ಪುಟ್ಟದ ಪೆರ್ಮೆದ ಬಗ್ಗೆ ಪಾತೇರಿಯ
0: ಅಂದೆ
1: ಮನಸ್ಸು ಎತ್ತು ಸಂತೋಷ ಒಂದು ದೇಂದ್ರನವು ಮಿತ್ತು ಮಿರಿ ಲೋಕ
0: ಅಂದೆ
1: ನಮ್ಮ ಸಿರಿಕಿಲ್ ನಮ ಏರಿ ಜನ
0: ಸಿರಿಲೋಕ
1: ಸಿರಿಲೋಕ
0: ಅಂದೆ
1: ಈ ಯೋಗ ಭಾಗ್ಯ ಏರೆ ಗುಂಡು ಏರೆ ಗಿಚ್ಚಿ
0: ಅತ್ತ
1: ನೆಟೆ ಈ ಬದುಕೊಂದು ನಮ್ಮನೆ ವಿಶೇಷವಾಗಿ ಪುಣ್ಯ ಪಡೆಯಲು ನಮ್ಮ ಎಂಜೋಡಾತಿ
0: ಸರಿ
1: ದಯಕೊಂಡು ವೈಕಿಲ ಕೊರತೆ ಇಜ್ಜಿ
0: ಅಂದೆ
1: ಏ ಪಂಡಿಲಕ್ಕ ಬಂಗಾರದ ಎರಮನೆ ನಮ್ಮ
0: ಅಂದೆ
1: ಬಂಗಾರದ ದಾರಂದ ಬಂಗಾರದ ಮುಟ್ಟಿಕಲ್
0: ಅತ್ತ
1: ದಾದ
0: ತಂಗಡಿ
1: ಬದುಕು ಬಂಗಾರ ಇತ್ತಿಂದಲ್ಲ ಮೇ ಮನಸ್ಸಿಗೆ ಆಪುನಂಚಿನ ವ್ಯತ್ಯಾಸಲು ಉಂಡತ್ತ
0: ಆಪುಂಡೆ
1: ತೂದಗೆ ಆ ಪೊರ್ತು ದೇವೇರು ಸೂತ್ತಲಕ ಬುದ್ಧಿಯೊಂದುಲ್ಲೇ
0: ಓಹೋ
1: ಆ ಬೆಚ್ಚಗೆ ಮೀ ಪೂರ ಅರಳೊಂದುಂಡು
0: ಸಿಕ್ಕ್ಯಾ ಒಂದುಂಡು
1: ಎಗರಿ ಜತ್ತೊಂದುಂಡು ನೀನು ದಾನೆ ಮಲ್ಪುನೇದು ಪನಿಯಾಗ ಸಾಧ್ಯಜ್ಜಿ ಈ
0: ಸ್ಥಿತಿ
1: ಕೊಂಚ ಆಲೋಚನೆ
0: ಎಂಚೇ ತಂಗಡಿ
1: ನಮ್ಮ ಈ ಸಿರಿಲೋಕಡು ಮನೆಯ ವ್ಯವಸ್ಥೆ ಮಲ್ತಿನ ತೋಡಾಯಿನ ಕೊಂಚ ಮುತ್ತುದ ಕೆದು ಉಂಡತ್ತ
0: ಓಹೋ ಮುತ್ತುದ ಕೆದು ಅಂದು
1: ಆ ಮುತ್ತುದ ಕೆದುಕು ನಮ್ಮ ಎಡವೆಲ್ಲ ಅಡೆಬಹುದು ಮೀದು ಅಂಚೆ ನಾಲ್ಕು ಉಪ್ಪು ನಂಚಿನ ನಮ್ಮ ನಂದನ ಬಿತ್ತಿಲು ನಂದನ ಬಿತ್ತಿಲು ಕೊಂಡ ಮೀರಿ ಲೋಕದಲ್ಲ ನಂದನ ಬಿತ್ತಿಲು
0: ಅತ್ತ
1: ನಮ್ಮ ಅಂಚತ್ತು
0: ಆಯ್ತ ಪೊರ್ಲು ಪೋದಿಕ್ಕೇನೆ ಬೇತೆ ಅಂದು
1: ಅಪ್ಪ ಆಯ್ತ ಪೊರ್ಲು ತೂಪಿನ ಒಟ್ಟಿಗೆ ಮತ್ತೆ ಅಂಚೆನೆ ತಿರುಗುವುದು
0: ತಿರುಗುವಂದು
1: ಮತ್ತೆ ನೀವೊಂದು ಬತ್ತು ನನ್ನ ಕೇನು ನಕಲಿ ಏರುಲ್ಲ
0: ಹ್ಮ್ ಇಜ್ಜೇರಿ
1: ಮನಸ್ಸು ಸೊಂಕುಲಾಪುಡು
0: ಮನಸ್ಸಿಗೆ ತಂಪುಲಾಪು
1: ಮಾತೆಲ್ಲ ಒಟ್ಟು ಬೋಂಡದಾನೆ ಅಭಿಪ್ರಾಯ
0: ತಂಗಡಿ ನಿನ್ನ ಅಭಿಪ್ರಾಯ ತಪ್ಪತ್ತು ದಯ ಬಂದಿಗೆ ಅರಮನೆ ಟೇಕುಲ್ದು ಮನಸ್ಸಗಾಯಿನತಿ ಬೇಜಾರಾತಂಡಿ ಆತೆ ಅತ್ತೆ ನಮ್ಮ ಇಂಚೆನೆ ಇತ್ತ ಬಣ್ಣಾಂಡ ನಮ್ಮ ಮನಸ್ಸಿನ ಬೇಲೆ ಬೇಜಾರು ದೂರಾವರೆ ಸಾಧ್ಯಜ್ಜಿ ಒಂಚೆ ಬಿತ್ತಿಲಿನ ತಿರ್ಗೊಂದು ಬತ್ತಿಲ್ಲಕ್ಕಲ್ಲ ಆಪುಂಡು ಅಂಚೇನೆ ಸಿಕ್ಕಿಪ್ಪಿನೇಕ್ ಮೀದು ಬತ್ತಿಲಕ್ಕಲ ಆಪುಂಡು ಅಂಚಾದೆ ಈ ಪಲ್ನ ಪಾತ್ರ ಏಪಲ್ ಎಂಕು ರಡ್ಡು ಪಾತ್ರೆ ನಾಕುಲತ್ತು ಆಡ ಪೋಪಿನ ಅಂದೆ ತಂಗಡಿ ಪೋಪಿನ ಎಂಚ ಬನ್ನಿಗೆ ಪೋಪಿನ ಅಂದು ಎಂಕಲ್ಲ ಮೋಕೆ ತಂಗಡತ್ತ ಈ ವಿಶೇಷತೆ ಬೇತದ ಅಲತ್ತು ತಂಗಡಿ ಆದಿ ಜನ ನಿಕ್ಕ ಪಲಿನಕ್ಕುಲು ಎಂಕುಲು ಅತ್ತ ಅಕೇರಿದಾಲು ನಿಕ್ಕು ಗೊತ್ತುಂಡು ಎಂಕಲೆ ನಿನ್ನ ಮಿತ್ತು ಏತು ಮೋಕೆ ಉಂಡು ಬಂಡದ್ದು ಅತ್ತ ಎನ್ನ ಪಾತಿರೊಂಜಿ ಕೇನುಡಿ ಎಲತ ಕೈಟ್ಟು ಗೆಜ್ಜೆ ಕತ್ತಿ ಬಲತ ಕೈಟ್ಟು ಪಂಡತಂತ್ರ ತತ್ರ ಪತ್ತೊಂದು ಈ ನಡು ಟುಪ್ಪೋಡು ಮೂದಿ ಜನ ಪಲಿನಕ್ಕುಲು ಪಿರವುಡು ಮೂದಿ ಜನ ಪಲಿನಕ್ಕುಲು ಎದುರುಡು
1: ಅಂದ್ರೆ
0: ಅತ್ತ ಪೋಯತ್ತನಮ್ಮ ಪೋಯ್ ಪೋಯ್.

0: ಬತ್ತ ಬತ್ತಿಂದ ಸೇರಿ ನಮ್ಮ ನಂದನ ಬಿತ್ತಿಲು ದೇವಿನ ಕೊಡ್ತೀಯ ರಡ್ಡು ಕಣ್ಣು ಯಾವಂದು ಅತ್ತ
1: ಹ್ಮ್
0: ಐಕ್ ಪೊರ್ಲು ಅತ್ತ ಉಂಡು ಕೇದಗೆ ಉಂಡು ಬಗೆ ಬಗೆ ಪೂಪ್ಪಲ ಉಂಡು ಅಲ್ಪತು ಏನ ಪನ್ನಿಗೆ ಕೆಂಪು ತೊಟ್ಟುದ ಅಯ್ಯನೇ ಸಲಿದ ಪಾರಿಜಾತ ಪೂ ಕಾಂಡದ ಪುಟ್ಟುಗ ಅರಳುಂಡು ನೇಸರ ದೇವರು ಉದಿಚಿನ ಪುಟ್ಟುಕ ಸೈಪುಂಡು ತನ್ನ ಮುಖ್ಯ ಆಪುಂಡು ಅತ್ತ ಐತ ಎಸಲಿಡು ತುಂಬಿಡು ಆ ಪದ ಪಂಪಿನ ಕೇಂದನ ಆ ಪಾದನ ಕೇಂದಗ ಆದಿ ಬ್ರಹ್ಮೇಲೆ ಪಂಪಿನ ಪಾದನದ ನೆನಪಾವನುಂಡು ಎಂಚ ಪಂಡ ತೆಂಬರ ಇತ್ತಿನ ಮಾತ್ರ ಯಾವುಜಿ ಐಗಿನ ಬೊಟ್ಟರೆ ಕೋಲು ಬೋಡುಗೆ ಕೋಲಿತ್ತಿನ ಯಾವುಜಿ ತೆಂಬರೆ ಬೋಡುಗೆ ತೆಂಬರೆಲ್ಲ ಕೋಲ ಬೊಟ್ಟುನ ಮಾತ್ರ ಪಾದನ ಪನೊಲಿ ಆದಿ ಬ್ರಹ್ಮೇಲೆ ಪಂಪಿನ ಪಾದನದ ನೆನಪಾವನುಂಡು ಅತ್ತ ದುಮ್ಮು ದುಮ್ಮು ಬರ್ಪಿನಂಚಿನ ಪುರ್ತುಗು ಕಿರಿಂದಿಲ್ ದಿಂಜಿನಂಚಿನ ಪೆತ್ತ ಐ ತಡಿಟ್ಟು ಬಾಲೆ ಕಂಜಿ ಬೀಲದಿರ್ತಿದೆ ಆ ಕಿರಿಂದೇಲಿಗೆ ನೋತುದು ಬಾಯಿಪಾಡ್ದು ಪೇರಿನ ಪರ್ಪಿನಂಚ ಪೊರ್ಲು ಮಸ್ತ್ ತೋಜೊಂದುಂಡು ಆತೆ ಹತ್ತು ಊರ ಬಿತ್ತಿನಿಂದ ಕಕ್ಕೆ ಕೆರೆಪಿನ ಸ್ವರ ಕೇಳುದಾಯಗೆ ಪುಳ್ಯಾಣ ಪಡಿಪಿನಂಚಿನ ಮಾತ್ರ ತೆಪ್ಪಾದುಕೊಂದುಂಡು ಕಕ್ಕೆ ಅತ್ತ ಪೊರ್ಲುದ ಅದಿಟ್ಟು ಮರೆಟುಂತದು ಮಾತ್ರ ತುಯ್ಯನಮ್ಮ ದಾಯ ಪನ್ನಿಗೆ ಮಿತ್ತೈಸರು ಇಲ್ಲದ ಪೊರ್ಲು ಮೂಳು ತೋಯೊಂದುಂಡು ತಂಗಡಿ ಉನ್ನೇನು ಮಾತ ತೂವೊಂದು ತೂವೊಂದು ದುಮ್ಮು ಬತ್ತಿನ ಕುಣಮ್ಮ ಆಣದಾದ ಮನ್ಪುನು ಬತ್ತಿನ ಕಜ್ಜೆಂಜ್ರೆ ನಮ್ಮ ಮೀಯರತ್ತ ಮೀಯೋಡತ್ತ ನರಮುನಿಯ ಐಕ್ ನರಮುನಿ ಬರೋದುಂಡ ದಾದ ಪಾತನುಲ್ಲ ತಂಗಡಿ ಒಂದು ಅಂಚಾದ ಬರೋಂದುಂಡ ಒಲ್ಪ ಮುಲ್ಪ ಮುಲ್ಪನೆ ಬರೋದುಂಡ ಐಕ್ ದಾದ ಮನ್ಪುಡಿ ಈ ಪೋಡೆ ಈತ ಪೋಡೆ ಬಿದ್ದಿನ ಪೋಡೇನಾ ಅಂಡ ಎಂಕಲ್ಲೊಂದು ಪಾತ್ರ ಎಡಪಡು ಕೊಡಿ ತೂವಿನೇನು ತೂವಿನ ಅಂದು ಕೇಣೇನು ಕೇಂದ್ರ ಅಂದು ಪಂದ್ರೆ ಬಲ್ಲಿ ಮಾತ್ರ ಜಾಗೃತಿ ಪೋದಬಲ್ಲ ಆವಡವ
1: ಸರಿ ಯಾರು ಇಡಮುಟ್ಟ ಬತ್ತೆ ಅಕ್ಕಡ ಪಂಡಿದ್ವಿ ಪೂತ ತೋಟ ಪೂ ಕೊಯ್ಯರೆ ಎಂದು ಬಂದಾಗ ಯಾರು ಪಂಡಿಲಕನೇ ದಾದನೋ ಒಂದು ಅಚ್ಚರಿ ಆತಣಿ ದಾದೆ ಇನ್ನೊಂದು ಆಲೋಚನೆ ಮಲ್ತೊಂದು ದುಮ್ಮು ದುಮ್ಮು ದುಮ್ಮು ದುಮ್ಮು ಬತ್ತಿನಿ ಬನ್ನಗ ಒಂದು ನರಮಾನಿ ತೋಜ

0: ತು ನಗ ಆಚಾರ್ಯ ಅವನುಂಡು
1: ಹಾ
0: ಇದು ಸಿರಿಲೋಕ ಎಂಕಲ್ನ ಲೋಕ ಇಂದು
1: ಹಾ ಹಾ
0: ಎಂಕಲ್ ಮುಲ್ಪದಕ್ಕೆ ಸಿರಿ ಸಿರಿಕಲ್ನಕ್ಕೆ ಎಂಕಲ್
1: ಓಹೋ
0: ಅಂದ ಏನಿದು ತು ನಗ
1: ಹಾ
0: ಈರಿ ಬಿರಣರ ಮಾಡಿ ಬಂದ್ರೆ ಕ್ರೀದಾಲ ಬೇತ ಬನುಡು ದಿಚ್ಚಿ
1: ದುತ್ತೈತ ತೂನಗನೆ ಗೊತ್ತಾಪಣ
0: ತೂನಗನೆ ಗೊತ್ತಾಂಡಿ
1: ಅಂದ
0: ಇರಡಿ ಅಣಿಕೆಂಡೆ
1: ಏನಡ
0: ಅಂದಂದೆ
1: ಹಾ
0: ಬೆರೆನರ ವಾಣಿ ಆಯ್ನೆ ಇರಿ
1: ಹಾ
0: ಓಡೆ ಪೋಪುನ ಅರಿ ಇಡೆ ಬತ್ತಿನೆ
1: ಹಾ ಹಾ
0: ಇಡೆಗೆ ದಾಯ ಬತ್ತಾರೆ
1: ಹ್ಮ್
0: ಎಂಕಲೆ ಈ ಸಿರಿನಾರಡಿ ಇದಕ್ಕೆ ಹೆಂಚಿನ ಕೆಲಸ
1: ಹಾ
0: ಅವತ್ತಂದು ಪುರ್ಪ ಕೊಯ್ಯೊಂದುಲ್ಲ ರೀ
1: ಅಂದ ಪುರ್ಪ ಕೊಯ್ಯೊಂದುಲ್ಲ
0: ಮಲ್ಲಿಗೆ ಮಾಲೆ ಮಲ್ತೊಂದುಲ್ಲ ರೀ
1: ಹಾ
0: ಈ ಪುರ್ಪ ಕೊಯ್ಪುನ ದಾಯಿ
1: ಹ್ಮ್
0: ಈ ಮಾಲೆ ದಾಯಿ
1: ಹ್ಮ್
0: ನೀನು ಓಡೆ ಕೊಣಪುನೆ
1: ಹ್ಮ್ ಈ ವಿಚಾರನ ಬನೋಡಾ

0: ಇಲ್ಲಿ ಮೀಪುರ ಸಂಗತಿ ಇಚ್ಛೆ ಗಾಯನ್ಮಂಡ ತೊಡೆಪುರ ಊಟ ಮೀಪುರ ಯಾಪ
1: ಅತ್ ಮೀಯೋಡಿದ್ದೆ ಅತ್ ಮೀಯೋಡಿದ್ದಿ ಅರ್ನ ತರಟ್ಟಿ ಗಂಗೆನೆ ಇದ್ದ ಮೀಪುಣಿದಾಯೆ
0: ಎಂಚಿನೇನೆ
1: ಬೊಕ್ಕ
0: ಗಂಗೆ
1: ಬೊಕ್ಕ
0: ಗಂಗೆ ಉಂತುವಲ್ಲ ಅಲ್ಲಿ ಅವು ಚಿತ್ರ ಬರೀತಿನಿ ಗಂಗೆದ ಚಿತ್ರನ ಬರೀತಿನಿ ಗಂಗೆ ಜೂ ಇತ್ತು ಉಂತುವಲ್ಲ
1: ಯಾನ ದೇವರೇನು ತೂತೆ ಅತ್ತ
0: ಮುಚ್ಚಿದೆ ಬಾಯಿ ಎಂಟು ಗೊತ್ತಿದ್ದೆ ಈಶ್ವರ ದೇವರ ಬಾರಿ ಗೊತ್ತುಂಡ ಏನಿಗೆ ಬೈಯಡ ತೂಯಿನೇನು ಕಲ್ತಡೆ ಬುಡೇ ಕಲ್ತಡೆ ತೂಯಿನೇನು ಬೈಯಡ ಬುಡೇ
1: ನಪ್ತೆ
0: ಹಾ ಆಯನ ಬಗ್ಗೆ ಎಂಟು ಗೊತ್ತಿದ್ದೆ ಅದು ಇರೆಗೆ ಗೊತ್ತಿಜ್ಜಿ
1: ಹಂದ
0: ಬಾರಿ ಮಲ್ಲ ಸಂಗತಿಯಿಂದ ಬಣ್ಣುಲ್ಲರಿ
1: ಹಾ
0: ಅಂದಿ ಆಯೆ ಕಾಡಿಡು ಹೋಯಂದಂಡ ಆ ಎಂಚ ಆಯನ ಸ್ಥಿತಿ ಎಂಚ ಉಂಡು ಆಯನ ಸ್ಥಿತಿಯ ಆಯನ ಮತಿಯ ಆಯನ ಅವಸ್ಥೆನ ಆಯ್ಗೆ ಒಟ್ಟಿಗೆ ಉಪ್ಪನಕ್ಕೆ ಏರು
1: ಏರು
0: ಏರು
1: ಏರು
0: ಆ ಭೂತಗಣಕ್ಕೆ ಆ ಗತಿ ಚಂದಿನ ಅವು ಪೂರ ಆಯನ ಒಟ್ಟಿಗೆ ಐದರ ಒಟ್ಟಿಗೆ ನಲ್ಪುವೇ ಆಯನ ಬಗ್ಗೆ ಬಿರ್ಸಾದಿಗಿಂತ ಪಾತ್ರ ನೀರು ಪಾತ್ರ ಅಂದಿಲ್ಲರು
1: ಅತ್ತಪ್ಪ ಒಂದು ಇಲ್ಲ ಬರೀತಾಯನ ಕತೆ ಪಂಡಿಲಕ ಪಂಡ್ಪತ್ತ ಎಂಚಿನ ಒಂದು ಲೋಕಗು ದೇವೇರು ಈಶ್ವರ ದೇವೇರು ಲೋಕದ ನಾಯಕಿ ಅಂಚಿತ್ತಿ ದೇವರ ನಿಂಚಿತ್ತಿ ನಾಲೈಡು ಮಾತ ನಿಂದನ ಮಂತ ಒಂದು ತುಂದು ಸರಿಯಾ ಅವು ಏರು ಮಾಡಿ ನಿಖಿಲೆಗೆ ಅಂದ ದಾನೆ ಅತ್ ಯಾನು ಕೊನವೆ ನೆರಡೆ ಅಂಚ ದಾನೆ ಓ ಆತೇನಾ ನನ್ನ ದೇವರಿಗೆ ನೆರಡೆ ಮಾತ್ರ ಪುರ್ಪ ಕೊಯ್ಯೊಂದು ಹಾವು ದೇವರಿಗೆ ಬೋಳೇನ ಪುರ್ಪ ಅತ್ತ ಯಾನು ಕೊನಪ್ಪ ಎಂಕಾರ ದೇವೇರೆ ಯಾನು ಪೋಪೆ ಯಾನು ಪೋಪೆ ಕತ್ತೋದಾ.

0: ಅಂಡ ಭತ್ತದ ತೂಪೇನೆ ಒಂದು ದಾದ ಏಳದತ್ತ ಗುಂಡಡು ಈಶ್ವರ ದೇವರ ಗುಂಡದ ಬಾಕಿಲು ಬಾಡ್ದುಕೊಳ್ಳುದೇರು ಅಪಗಂಧಣ್ಣ ಎಂಬೀರು ಪಿಸುರುಡುಲ್ಲೇರ ಅಂದ ದೇವರೇ ಪದಿನಾಜಿ ಮುಟ್ಟದ ತೀರ್ಥಯಾನ ಇರಗ ಬೋಡಾದು ಕಾತೊಂದಿಲ್ಲ ಪುರ್ಪನು ಕನ ಇದೆ ಹೊರ ಬಾಕಿಲು ದೆಪ್ಪಲೆ ದೇವರೇ ಹೊರ ಬಾಕಿಲು ದೆಪ್ಪಲೆ
1: ಬೆರಣಮಾನಿ ಏಳದ ಗುಂಡದ ಬಾಕಿಲು ದೆತ್ತೆ ನಿನ್ನ ಬುಲಿಪು ಕೇಂಡದು ಅಣ್ಣ ಮೋನ ತೂಪೇನೆ ಕೈಟು ಬೊಲ್ಲಿನ ಗುರುಗಡು ಬೋಡಿತನ ಪೂ ಬರ್ದುಂಡು ಅಣ ಮೋನೆ ಬಾಡುದುಂಡು ನಿಕ್ಕೇನಜ್ಜಿನಣ್ಣ ಲೋಕಬಾರಿ ಈಶ್ವರ ಆಯ್ನ ಎನ್ನ ಗೇನ ಎನ್ನಡ ಉಂಡು ಅಂಚಾದು ನಿನ್ನ ಮೋನೆ ಬಾಡದಿಪ್ಪರೆ ಈ ಬರಿಯರ ಈತು ಪೊರ್ತಾರೆ ದಾನೆ ಕಾರ್ಯ ಅನ್ನು ಪಂಡದು ದುಮ್ಮ ಪಂಚಾಗಿಲ್ಲ
0: ಓ ಮಾಲಿಂಗೇಶ್ವರ.

0: ಬಲ್ಲೆ ಮಹಾಲಿಂಗೇಶ್ವರ
1: ಒಂಜಿ ಬಾದ್ಯರ
0: ಕೊದಿಟ್ಟು ಯಾನ್ ಪುರ್ಪೋಗಾದ ಮಹಾಲಿಂಗೇಶ್ವರ

0: ಜಿ ಮಗಲಿಂಗೇಶ್ವರ
1: ಚೋದ್ಯ ನಡೆದು
0: ಓದು ತೂಯ ಚೋದ್ಯ ಒಂಜಿ ಮಗಲಿಂಗೇಶ್ವರ ಮದಿಪು ಕೊಂಜಿ ಗಿಡನ ಕೊರ್ಲೆ ಮಗಲಿಂಗೇಶ್ವರ ಸ್ವಾಮಿ ಮಗಲಿಂಗೇಶ್ವರ ಸ್ವಾಮಿ ಮಗಲಿಂಗೇಶ್ವರ
1: ದೇವರ ಪಿಸುರು ಮಲ್ಪಡೆ ಇರು ಪಿಸುರು ಮಲ್ಪಡೆ ಇರು ಪಿಸುರು ಮಲ್ತಾರಂದಾಂಡ ಇರ್ನ ಎದುರು ಉಂಚುನಂಚಿ ನಾ ಒಂಜಿ ಶಕ್ತಿ ಅನ್ನಡ ಇಜ್ಜಿ ದೇವರೆ ನಿಚ್ಚಲ ಇರನು ಪೂಜೆ ಮಲ್ಪಡವನವನು ಎನ್ನ ಕರ್ತವ್ಯ ಪೊರ್ತುಗ ಬತ್ತದು ಪೂ ಪೂಜೆ ಕರಿಪಡೇನೋ ಎನ್ನ ನಿಚ್ಚದ ಕರ್ತವ್ಯ ಅಂಡ ಇನಿ ತಾತ ದಿನಕ್ಕೂ ಕಡೆಸಾದು ಬತ್ತೆ ಬಣ್ಣದು ಪಿಸುರುಡು ಲರತ್ತೆ ಕಡೆಸರೆ ಕಾರಣ ಉಂಡು ಒಂಜಿ ಮದಿಪ್ಪು ಒಂಜಿ ಅವಕಾಶ ಕೊರುಡಿರು
2: ಬೆರಣವಾಣಿ
1: ದೇವರೇ
2: ಈ ಎಂಚಿನ ಪರಡೊಂದುಲ್ಲ ಅವೇನು ಪೂರ ಫಲ್ಲ ಐಕ ಅವಕಾಶ ಕೊರ್ತೇನು ಬೋಡಿತ್ತನಾತ್
1: ಉಲ್ಲಯ್ಯ ಈರು ಪಂಡಿ ಪಾತಿರಲ್ಲಕನೆ ಪುರ್ಪನು ಕೊಯ್ಯರಯ್ಯನು ಪೋಯಿನಾಯ ಅಂದು ಏತೋ ದೂರಗು ಪೋಯ ಏ ಪಲ ಪುರ್ಪ ಕೊಯ್ಪು ನಡೆಗೆ ಪೋಯ ಆಂಡ ಇನಿ ಒಂಜಿ ಚೋದ್ಯ ನಡತದೆ ಪೋಂಡು ಕಲ್ಜಿಗದ ಕತೆನಾದ ಅನಂದು ಎಂಕ್ ತೆರಿಯಂದು ಆಂಡ ಪುರ್ಪನು ಕೊಯ್ಯರ ಅಂದು ಕೈದುಂಬತ್ತದು ಪೋನಾಗ ಪುರ್ಪ ಕೈ ಹಿಡ್ದು ಅವೇತು ಪಿರ ಪೋಯರ ಸುರುಮಲ್ತಂಡು ಕೈಕ ದಿಕ್ಕಂದೆ ಪೋಂಡು ಪುರ್ಪ ನನಾ ತಾಪುರ್ಪನು ಕೊಯ್ಯೋಡು ಕೊಯ್ಯೋಡು ಬಣ್ಣದು ದುಂಬು ದುಂಬತ್ತಾದು ಪೋಯ
2: ದೈಬೂರುಡಿತ್ತ ಪೂ ನಿನ್ನ ಕೈಕ ತಿಕ್ಕಿನ ಬಂಡ ಆಯ್ತ ಅರ್ಥ ದಾದ
1: ದಾದಂದೆ ಎಂಕ ತೆರಿ ಅಂದು
2: ಬಂಡ ಒಂಜಿ ಮರಡದ ಒಕೊಂಜಿ ಮರಗ ಲಾಗಿಂಡ
1: ಅಂದು
2: ಇಂದು ಚೋದ್ಯನೆ
1: ಏನಾಡ್ದು ದೂರ ದೂರನೇ ಬೋಂಡು ಅಂಚ ಬಣ್ಣದು ಎಂಚಾಡಲಾವಡಿ ಇರ್ನ ಪೂ ಪೂಜೆ ಕೊಂಜ ಆ ಪುರ್ಪ ಕನವಡು ಬಂಡದು ಆಯ್ನಾತು ಬೇಗೋಡು ದುಂಬು ದುಂಬು ಪೋಯ ಪೋದಾಯ್ನೆ ಪೋದಾಯ್ನೆ ಅವೆಡ್ದು ಒಕ್ಕಯ್ಯನು ದುಂಬತ್ತದು ಪೋಯಿನ ಒಡೆ ಹೆಗು ಗೊತ್ತುಂಡೆ ನಂದನವನಕ್ಕು ಪೋಯಿನಿ
2: ಬಂಡ ಮಿತ್ತ ಮಿರಿಲೋಕ
1: ಅಂದು
2: ತಿತ್ತ ತಿರ್ತದ ಸಿರಿಲೋಕ ಜತ್ತ
1: ಜತ್ತೆ
2: ಈ ನಂದನವನ ಉಪ್ಪು ನೀವು ಓಲಿಯವು ಸಿರಿಲೋಕಡ
1: ಸಿರಿಲೋಕತ್ತೆ ಈ ಪುರ್ಪನು ಕೊಯ್ಪು ನಾವು ಉಲ್ಲಾಸಡು ಏತು ದುಂಬು ಪೋಯಂದೇ ಇಂಕ ತೆರೀಜಿ ಆ ಪೊರ್ತುಗು ಪೋಯನೆ ನನಾಂಡಲ ಒಂಜಿ ಪುರ್ಪಯನ್ನ ಕೈಕು ದಿಕ್ಕು ಮನಪುರ ಒಂಜಿ ನಿಮ್ಮ ನಾಂಡಿ ಎಂಕ್ ಆಂಡದಾನೆ ಮಲ್ಪುಗ ಅಲ್ಪ ಒಂಜಿ ಚೋದ್ಯ ನಡತ್ತಂಡು ಯಾನು ಪುರ್ಪನು ಕೊಯ್ಯೊಂದು ಕೊಯ್ಯೊಂದು ದುಂಬೊತ್ತಾನಗ ಏರಾ ವರ್ತಿ ಪೊಂಜವು ಎನ್ನಡ ಪಾತೆರ ಸುರುವತ್ತೀರು
2: ಅಲ್ಪ
1: ಅಂದು
2: ಈ ಅಂಜಣ್ಣ ಪೊರ್ತು ಪೊರ್ಲದ ಪೊಣ್ಣು ಸಿಕ್ಕಿಯಲ್ಲೂ ಪಂಡದು ಉಂತುದು ಅಂತ ಪಟ್ಟಾಂಗ ಹಾಕಿಯೋ ಜೋಡು
1: ಅಯ್ಯೋ ದೇವರ
2: ಪೊರ್ತಾ ಏನ ಗೊತ್ತಾದ್ದು
1: ಅತ್ತೆ
2: ನಿಕ್ಕೆ ಬೆರಣ ಮಾಣಿಗೆ ಪೊಣ್ಣನ ಮಿತ್ತಲ ಒಂಜಿ ಬಾರಿ ಮಲ್ಲ ಮೋಕೆ ಬಿಟ್ಟದು ಪೋಂಡತ್ತ
1: ದೇವರ ಏನ ಪಾತೆರ ಮುಗಿದಿಜಿ ಅರ್ಧೋಗುಂತದ ನತ್ತೆ
2: ಅರ್ಧೋಡುಂಡ
1: ಅಂದು ವಿಷಯ
2: ಅತ ಅಪ ಕತೆ ಬೇತುಂಡು
1: ಉಂಡು
2: ಪೊಣ್ಣಗ ಮರ್ಲಾದ ಪಾತಿರದು
1: ಅತ್ತು ಅವೆರ್ದು ಪಕ್ಕ ನಡತನ ಕತೆ ಗೊತ್ತುಂಡ ಇರೇಗ
3: ಸಿರಿ ಕುಳೆ

0: ಓ ಮಾಲಿಂಗೇಶ್ವರ
1: ಮಿರಣಮಾನಿ
0: ಇರ್ನ ಪೂ ಪೂಜೆನ ಏಪಗುಲ ತಪ್ಪೆರ ಬಲ್ಲಿ ಬನ್ಪು ನಾ ಒಂಜಿ ಉಲ್ಲಾಸೋಡು ಯಾನು ಪುರ್ಪನ್ ಎಂಚಾಂಡಲ ಕೊಯ್ಯೋಡು ಪಂಡದು ಆ ನಂದ ನಗು ಪೋಯೆ
1: ಪೂ ಪೂಜೆನ ಕರಿಪು ನಾ ಖಜ್ಜೋಡಿ ಪಿರ ಒರಿದಿಜ
0: ಒರಿದಿಜಿ
1: ಆ ಭಕ್ತಿ ನಿನ್ನಡ ಇತ್ತಂಡು
0: ಅಂದು
1: ಆವಡ ಸಂತೋಷ
0: ಆ ಭಕ್ತಿಯೇ ಎಂಕು ಶಕ್ತಿಯಾದಿತ್ತಂಡತ್ತೆ ಅಂಚ ಪಂಡದು ಪುರ್ಪನು ಕೊಯ್ಯೊಂದು ಕೊಯ್ಯೊಂದು ದುಂಬೊತ್ತಾದ ಬನ್ನಗ ಏರಾ ಒಂಜಿ ಪಾತೆರ್ನ ಕೇಂಡು ಏರಿ ಅವು ಏರಿ ಒಲ್ತು ಬತ್ತ ದಯ ಬತ್ತ ಅಂದು
1: ಅಪಗಂಡ ದಟ್ಟಿತದ ಕೇನೋಡು ನಾಂಡ
0: ಅಂದು
1: ಆ ಒಂಜಿ ಪ್ರದೇ ಜಾಗೆ ಆ ಒಂಜಿ ನಂದನವನ ಅಪೂತ ಬಿತ್ತಿಲ್ ಆತನ ಅಪೂತ ಕೊಪ್ಪಲ ಅವು ಬಹುಶಃ ಅಲ್ಲನೆ ಅದಿಪ್ಪುಡು ಈ ವಿಚಾರತಿ ಜನ ಏರ್ದಾನೆ ಕೇಂಡಿ ಜನ
0: ಕೇಂಡೆ ದೇವರೆ ಏನನ್ನ ಈತು ದಟ್ಟಿತದ ಪಾತೆರೋಡು ನಾಂಡ ಈ ಏರಿಂದ ಕೇಂಡೆ ಅಪ್ಪಗ ಒಂಜಿ ಪಂಡಲು ಒಂದು ಸಿರಿ ನಕಲ್ನ ನಂದನವನ
1: ಓ ಸಿರಿಕ್ಲನ ಪೂತ ಕೊಪ್ಪಲ ನನಗೆ
0: ಅಂದು ಅಪಗಾಂಡಾಕಲು ಕೇನವು ಸರಿಯೇ ಅಂದು ಅಂಚ ಪಂಡದು ಯಾನು ಬತ್ತನ ಕಜ್ಜನು ಪಂಡೆ
1: ಈ ಸತ್ಯನೆ ಪಂಡ
0: ಸತ್ಯಾಧಿಗೆದಾಯತ್ತೆ ಅನು ಕಜ್ಜನೆ ಪಂಡೆ ಈಶ್ವರ ದೇವರನ್ನ ಪೂ ಪೂಜೆಗೆ ಪುರ್ಪಲನ್ನು ಕೊನೆಯರ ಬೈದೆ ಯಾನು ಕೊಂಡೋ ಪೇ ಬಂಡದು ಒತ್ತೊಂಡ ರೂಪನೇ ಬೇತೆ ಅಂಡು ಪಾತೆರದ ಒಂದು ಇಸೇನೇ ಬೇತೆ ಕೇಂಡೆ ಮೈಸಗೆ
1: ಮೈಸಗೆ ಪಂಡ ಎಲ್ವೇರು ಸಿರಿಕಲ್ ನಟ್ ಅಕಲ್ ನೆಟ್ರಿ ಆಜಿ ಜನಕ್ಕೆ ಒಡಕದಾಲು ಪಂಡ ಕಡೇ ತಾಲು ನಾನು ಕೇಂಡದೆ ಪನ್ಪುನ ಕೇಂದ್ರ
0: ಅವು ಎಂಕ್ ತೆರಿ ಅಂದತ್ತೆ ದೇವರ
1: ಮೈಸಗೆ ದಾನ ಮಂಡಲು
0: ಆಲು ಪಂಡಲು ಪೂ ಪೂಜೆ ಕರಿಪೆರ ಬೋಡಾದು ಈ ಮುಲ್ಪ ಪುರ್ಪನು ಕೊಯ್ಯರ್ನೆ ಬಲ್ಲಿ
1: ಹೌದಾನಗೆ
0: ದಾನ ಎಂದು ಪಂಡೆ ಒಕ್ಕೊಂಜಿ ಪಂಡೆ ಈಶ್ವರ ದೇವರಿಗತ್ತ ಲೋಕದ ನಾಯಕ ಏನಂಚಿನ ಈಶ್ವರ ದೇವರಿಗೆ ಪೂ ಪೂಜೆ ಕೊರಪು ನಾವು ನಿಕ್ಲೆಗಳು ಒಂಜಿ ಭಾಗ್ಯ ಅಂದು ಅಲ್ಲಿ ಪಂಡಿ ನೆಂಚಿನವು ಈರೆಗೆ ನೆರ್ನೆತ್ತೆ ದೇವರೆ ಅಂದಪ್ಪ ತುಚ್ಚನದ ಪಾತೆರನು ಪಂಡಲು ಈರ ಅಂಚ ಮಲ್ತದರಿಗೆ ಅನ್ಯಾನು ಮಲ್ತದರಿಗೆ ಈರು ಕಲುವೆಗೆ ಈರು ಮರ್ಲೆಗೆ ಇಂಚ ಮಾತ ಪಂಡೆರು ಇಂದೇನು ಈರೆ ಕೇ ನೋಡು ದೇವರೇ ಈರೆ ಕೇ ನೋಡು
2: ಪೋಡಿಯಡ ಓ ಬೆರಣ ಪೋಡಿಯಡವೋ ಬೆರಣ ಮಾನಿಯೇ ಅಡರಿ ಪಿತ್ತನು ಯಾನು ಜಬ್ಡವೆ ಅಡರಿ ಪಿತ್ತನು ಯಾನು ಜಬ್ಡವೆ ಕಡಲದ

ಇದುವರೆಗೆ ಇತ್ತೀಚೆಗೆ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಶ್ರೀದುರ್ಗ ಸೇವಾ ಸಮಿತಿ ತಲಪಾಡಿ ಹಾಗೂ ನಮ್ಮ ಟಿವಿ ಇದರ ಒಟ್ಟು ಆಶ್ರಯದಲ್ಲಿ ಸೋನಡೊಂಜಿ ಯಕ್ಷಮಿನದನ ಹೆಸರಾಂತ ಕಲಾವಿದರ ಕೂಡುವಿಕೆಯಲ್ಲಿ 7 ದಿನದ ತುಳು ತಾಳಮದ್ದಳೆ ಕೂಟ. ಇದರ ಮೊದಲ ದಿನ ನಡೆದ ಯಕ್ಷಗಾನ ತಾಳಮದ್ದಳೆ ಬಾಮುಲ್ಲ ಬಾಮಕುಮಾರಿ, ಇದರ 2ನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೀರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

रेडियो सारंग 107.8 FM। रेडियो सारंग 107.8 FM। ಎಂದೂ ಮರೆಯದ ಹಾಡು।

0: ರೇಡಿಯೋ ಸಾರಂಗ್ 107.8 FM ಎಂದು ಮರೆಯದ ಹಾಡು.
1: ಜಾನೆ ವೋ ಕೈಸೇ

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ನಮಸ್ಕಾರ, ನಾನು ಹೆಚ್ ಪಲ್ಲವಿ ಪ್ರಭು. ನೀವು ಕೇಳ್ತಿದ್ದೀರಾ ಕಮ್ಯುನಿಟಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ಎಂಡಾ ಎಡ್ತಿ ಕನ್ನಡ ಪದಗಳು ಅಂದ್ರೆ ರತ್ನಂಗ್ ಪ್ರಾಣ. ಎಂಡಾ ಎಡ್ತಿ ಕನ್ನಡ ಪದಗಳು ಅಂದ್ರೆ ರತ್ನಂಗ್ ಪ್ರಾಣ. ಗುಂಡೆ ನೆತ್ತಿ ಕುಡ್ದು ಬಿಟ್ಟ ಅಂದ್ರೆ

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ನಮಸ್ಕಾರ, ನಾನು ಸಾಯಿ ಕೃಷ್ಣ ಕುಡ್ಲ. ನೀವು ಕೇಳ್ತಾ ಇದ್ದೀರಾ 107.8 FM ಸಾರಂಗ್. ಇದು ಬಣ್ಣ ಬಣ್ಣದ ಬದುಕು.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಮೂರು ತಿಂಗಳು ಆಯ್ತಲ್ಲವ್ವ, ಅವನು ಹೋದಾಗ್ನಿಂದ ನನ್ ಕಂದ ನನ್ ಜನ್ಮಕ್ಕೆ ಅನ್ನ ನೀರು ನಿದ್ದೆಯೊಂದು ಸೇರ್ತಾ ಇಲ್ಲವ್ವ. ನೆತ್ತಿ ಮ್ಯಾಲೆ ನೆರೆ ಕೂದ್ಲು ಬಂದಿರ್ತಕ್ಕಂತ ಮುದಿ ನನ್ ಸೌತಿರ್ಗೆಲ್ಲ.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM.

0: ಜನಪದ ಗಮ್ಮತ್ತು.
1: ರೇಡಿಯೋ ಸಾರಂಗದ ತುಳು ಪ್ರಸಾರಕ್ಕೆ ಏನಂದುಲ್ಲರು ನನದುಂಬಗ ಕೆಲವೊಂಚಿ ತುಳುತ ಆಲ್ಬಮ್ ಪದಕುಲೆನು ಕೇನಗ ಸುರುಕಾದ ಸತ್ಯದ ಮಣ್ಣು ನಂದಳಿಕೆ ಪದಪಂತಿ ನಕಲು ಅಶೋಕ್ ಬೋಳ ಅಂಚನೆ ಶ್ರೀಜಲ್ ಪೂಜಾರಿ ಸಾಹಿತ್ಯ ದಿಲೀಪ್ ಕುಲಾಲ್ ಡಿಕೆ

ಮನದುಂಬಗು ಮದಿಮಾಲು ದಿಬ್ಬಣದ ಪಲ್ಲಂಕಿಡಿ ಎನ್ನಾಲು. ಸಾಹಿತ್ಯ ಸಹನ ಕುಂದರ್ ಸೂಡ. ಪದಪಂತಿನಕುಲು ಸಂದೇಶ್ ಪೂಜಾರಿ ಅಂಚನೆ ತೃಪ್ತಿ ಸಾಲ್ಯಾನ್. ಸಂಗೀತ ನಿರ್ದೇಶನ ಸುನಾದ್ ಗೌತಮ್.

ಪರಡ್ ದಿನ ಪೂರು ಪತ್ತೊಂದು. ಸಾಹಿತ್ಯ ದರ್ಶನ್ ಶೆಟ್ಟಿ, ಅಂಚನೆ ವೀರೇಶ್ ವಿ ಆರ್ ಎಸ್, ಪದಪಂತಿನಾರ್ ಸುದೇಶ್ ಕುಮಾರ್.

ಕಾರ್ಯಕ್ರಮದ ಕಡೇ ತಪ್ಪದ ಬೊಲ್ಕಿರಿ ಈ ತುಳು ಟೆಲಿಫಿಲ್ಮ್ದ ಬೊಲ್ಕಿರಿ ಈ ತುಳು ಕಿರುಚಿತ್ರದ ಜನ್ಮ ಈರು ಕೊಡ್ತೀನ. ಸಾಹಿತ್ಯ ಲೋಕು ಕುಡ್ಲ, ಪದಪಂತಿನಾರ್ ಅಕ್ಷತಾ ರಾವ್.

ಈತನೇಟ ಪನುಡ ಬೊರ್ಚ ತುಳು ಸಿನಿಮಾದ ಕೆಲವೊಂದು ಪದಕುಲನೆ ಕೇಂದ ನನದುಂಬಗ್ ಪಮ್ಮಣ್ಣೆ ದಿ ಗ್ರೇಟ್ ಈ ತುಳು ಸಿನಿಮಾದ ಕೆಲವೊಂದು ಪದಕುಲನೆ ಕೇನ್ಗ.

ಸಿನಿಮಾದ ಕೆಲವೊಂದು ಪದ ತುಳಿನಿಕ್ಕೆ ಏನಂದ್ರೆ ಮಾತ್ರ ರೇಡಿಯೋ ಸಾರಂಗ್ ಒಂದು ರಂಗ್ ರಂಗದ ಬದುಕು.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICUಯಲ್ಲಿದ್ದೆ. ಯಾರಾದರೂ ರಕ್ತ ನನ್ನ ಪ್ರಾಣ ಉಳಿಸಿತು.
1: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನು ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಣ 107.8.